ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಆತ್ಮೀಯ ಶ್ರೋತೃಗಳಿಗೆ ಶುಭ ಮುಂಜಾನೆ. ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 8ನೇ ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:45. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ ನಿಮಗೆಲ್ಲರಿಗೋಸ್ಕರ. 6:10 ನಾದಾರ್ಚನೆ ಕಾರ್ಯಕ್ರಮ, 6:50 ಕನ್ನಡ ರತ್ನ ಭಂಡಾರ. ಏಳು ಭಾವಸ್ಪಂದನದಲ್ಲಿ ಭಾವಗೀತೆಯನ್ನು ಕೇಳಬಹುದು. 7:30 ದ ಡೈಲಿ ಅಪ್ಡೇಟ್ಸ್ ಆನ್ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ಸ್. 10:00 ಸಿನಿ ಚಿಟ್ಟೆ. 11:00 ಆಪ್ಕೆ ಪಸಂದ್. 12:05 ನವಿಲುಗರಿ ಕಾರ್ಯಕ್ರಮ. 1:00 ಕರೆಯಲ್ಲಿ ಕೈರುಚಿ. ಒಂದು ಖಗ್ಗದ ಸಿರಿ. 1:30 ಲಂಚ್ ಬಾಕ್ಸ್. 2:40 ಎವರ್ ಗ್ರೀನ್ ಕನ್ನಡ ಹಾಡುಗಳು. 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 3:35 ಹೋಮ್ ಬಿಸಿಲು ಗೇಮ್ ಶೋ ಅಂತ್ಯಾಕ್ಷರಿ. ನಾಲ್ಕು ಗಂಟೆಗೆ ಸ್ಫೂರ್ತಿಧಾರೆ. 5:00 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ.

6:10 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ, 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ, 6:50 ಸನ್ಸೆಟ್ ಸುರಭಿ, 7:30 ದ ಡೈಲಿ ಅಪ್ಡೇಟ್ಸ್ ಆನ್ ಫಿಫಾ ವರ್ಲ್ಡ್ ಕಪ್ 2026, 7:45 ಭೋಲವಿನ ಆಲಾಪ, 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ, 9:30 ಸುಕೂನ್ ಕೆ ಪಾಲ್, 10:00 ಕನಸಿನ ಲೋಕ ಕಾರ್ಯಕ್ರಮವನ್ನು ಇಂದು ನೀವು ಕೇಳಬಹುದು ನಮ್ಮ ನಿಲಯದಿಂದ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಕ್ತಿ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಇದು. ಮೊದಲ ಗೀತೆ ಮೂಡಿ ಬರ್ತಿದೆ ವೆಂಕಟೇಶ್ ಕೋಟ್ಕಿಂಡಿ ಅವರ ಧ್ವನಿಯಲ್ಲಿ. ಜೀವುಭಾಯಿ ಅವರ ಸಾಹಿತ್ಯವಿರುವ ಗಣಪತಿಯ ಭಕ್ತಿ ಗೀತೆ.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಅನ್ನುವಂತಹ ಒಂದು ಊರಿನ ಶಿಶಿಲೇಶ್ವರ ದೇವಾಲಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ನಿಸರ್ಗದ ತಪ್ಪಲಿನಲ್ಲಿ ನೂರಾರು ವರ್ಷಗಳಿಂದ ನೆಲೆಯಾಗಿರುವ ಈ ಶಿಶಿಲೇಶ್ವರ ದೇವರು ಪಕ್ಕದಲ್ಲೇ ಪ್ರಶಾಂತವಾಗಿ ಹರಿಯುತ್ತಿರುವ ಕಪಿಲಾ ನದಿ, ಹಾಗೆಯೇ ದೇವರ ಮೀನುಗಳ ನೆಲೆಯಾಗಿರುವ ಮತ್ಸ್ಯತೀರ್ಥ, ತೂಗು ಸೇತುವೆ ಇಲ್ಲಿನ ಪ್ರಮುಖ ಆಕರ್ಷಣೆ. ಇಲ್ಲಿ ದೇವರ ಮೀನುಗಳು ಅಂತ ಕರೆಯಲಾಗಿರುವಂತಹ ಮೀನುಗಳನ್ನು ಎಷ್ಟೋ ಜನ ಚರ್ಮ ರೋಗಗಳು ಅಥವಾ ಚರ್ಮ ವ್ಯಾಧಿಯಿಂದ

ಅಂತ ಇರೋರು ಬಂದು ಈ ಮೀನಿಗೆ ಸೇವೆ ಮಾಡಿ ತೀರ್ಥವನ್ನ ತಗೊಂಡು ಹೋದ್ರೆ ಎಷ್ಟೋ ರೋಗಗಳು ಗುಣ ಆಗಿದೆ ಅಂತ ಕೂಡ ಒಂದು ನಂಬಿಕೆ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮುಂದಿನ ಗೀತೆ ಪುರಂದರದಾಸರು ರಚಿಸಿದ್ದಾರೆ, ಹನುಮಂತಾಚಾರ್ಯ ಅವರ ಸಂಗೀತ ಸಂಯೋಜನೆ ಇದೆ, ಎಂ ಬಾಲಮುರಳಿ ಕೃಷ್ಣ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಶಿಶಿಲೇಶ್ವರ ದೇವಾಲಯದ ಬಗ್ಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ. ಈ ಶಿಶಿಲ ಅನ್ನೋದು ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಒಂದು ಪುಟ್ಟ ಊರು. ಪ್ರಕೃತಿ ರಮಣೀಯ ತಾಣ ಮಾತ್ರ ಅಲ್ಲದೆ ಕಪಿಲಾ ನದಿಯ ತಟದಲ್ಲಿರುವ ಊರು ಅಂತ ಕೂಡ ಹೇಳ್ಬೋದು. ಇಲ್ಲಿನ ಶಿವಲಿಂಗ ಉದ್ಭವ ಲಿಂಗ ಅಂತ ಹೇಳೋದು ಪ್ರತೀತಿ. ಹಾಗೇನೆ ಈ ಸುಂದರ ಶಿವನ ದೇಗುಲ ಧರ್ಮಸ್ಥಳದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಈ ಕಪಿಲಾ ನದಿ ನೇತ್ರಾವತಿ ನದಿಯ ಉಪನದಿ ಅಂತ ಕೂಡ ಕರೀತಾರೆ. ಇದು ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದ ದೇವರ ಮನೆ ಸಮೀಪದ ಹುಳ್ಳು ಮಲೆಯಲ್ಲಿ ಹುಟ್ಟಿ ನಂತರ ನೇತ್ರಾವತಿಯನ್ನು ಸೇರಿ ಮುಂದೆ ಹರಿಯುತ್ತೆ ಅಂತ ಕೂಡ ಒಂದು ಪ್ರತೀತಿ. ಇನ್ನು ಈ ದೇವರ ಮೀನುಗಳು ಅಂತ ಹೇಳಿದ್ನಲ್ಲ, ತುಳುವಿನಲ್ಲಿ ಪೆರುವೋಲ್ ಅಂತ ಕರೀತಾರೆ. ದೇವರ ಮೀನು ಅಂತಲೇ ಪ್ರಸಿದ್ಧ ಆಗಿರುವ ಮಹಶೀರ್ ಜಾತಿಯ ಮೀನು ಈ ದೇಗುಲದ ಒಂದು ಪರಿಸರದಲ್ಲಿ ಕಪಿಲಾ ನದಿಯಲ್ಲಿ ಮೀನುಗುಂಡಿ ಅನ್ನುವಂತಹ ಒಂದು ಜಾಗದಲ್ಲಿ ನೆಲೆಯಾಗಿದ್ದು ಕಪಿಲಾ ನದಿಯಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇರುತ್ತೆ. ಈ ಮೀನುಗಳನ್ನು ಪೂಜೆ ಮಾಡಿದ್ರೆ, ಅವುಗಳಿಗೆ ಆಹಾರ ಅರ್ಪಿಸಿದ್ರೆ ಚರ್ಮ ವ್ಯಾಧಿಗಳೆಲ್ಲ ನಿವಾರಣೆಯಾಗತ್ತೆ ಅಂತ ಕೂಡ ಬಹಳ ಹಿಂದಿನಿಂದ ನಂಬಿಕೆ ಇದೆ. ಇವತ್ತಿಗೂ ಜನ ಅಲ್ಲಿ ಹೋಗಿ ಚರ್ಮ ವ್ಯಾಧಿಗಳಿದ್ದರೆ ಆ ಒಂದು ಮೀನಿಗೆ ಆಹಾರ ಕೊಟ್ಟು, ಪುರಿ ಅಕ್ಕಿ ಈ ಥರದ್ದನ್ನೆಲ್ಲ ಕೊಟ್ಟು ಅದಕ್ಕೆ ಪೂಜೆ ಮಾಡಿ ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಶಿಶಿಲ ಲಿಂಗದ ದರ್ಶನ ಮಾಡಿ ಬಂದರೆ ಆ ವ್ಯಾಧಿ ನಿವಾರಣೆಯಾಗತ್ತೆ ಅಂತ ಒಂದು ನಂಬಿಕೆ. ಹೇಗೆ ತಲುಪೋದು ಇಲ್ಲಿಗೆ ಅಂತ ಅಂದರೆ, ಬೆಂಗಳೂರಿನಿಂದ 295 ಕಿಲೋಮೀಟರ್ ಇದ್ದರೆ ನಿಮಗೆ ಮಂಗಳೂರಿನಿಂದ 110 ಕಿಲೋಮೀಟರ್ ಇದೆ. ಧರ್ಮಸ್ಥಳದಿಂದ 30 ಕಿಲೋಮೀಟರ್, ಬೆಳ್ತಂಗಡಿಯಿಂದ 45 ಕಿಲೋಮೀಟರ್, ಕೊಕ್ಕಡದಿಂದ 15 ಕಿಲೋಮೀಟರ್ ದೂರದಲ್ಲಿದೆ ಈ ಶಿಶಿಲೇಶ್ವರ ದೇವಸ್ಥಾನ. ಒಮ್ಮೆ ಹೋಗಿ ನೋಡಿ, ಶಿವನ ದರ್ಶನ ಮಾಡಿ ಬನ್ನಿ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಶಶಿಧರ್ ಕೋಟೆ ಅವರ ಧ್ವನಿಯಲ್ಲಿ ಕೇಳಿ.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಮೂಡಿಬಂದ ಭಕ್ತಿ ಗೀತೆಯನ್ನ ಕೇಳಬಹುದು. ಮುಂದಿನ ಗೀತೆ ಮೂಡಿ ಬರ್ತಿದೆ ಹಾಲುಂಡ ತವರು ಚಿತ್ರದಿಂದ. ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಹೋದ್ವಿ. ಇಲ್ಲಿನ ಸ್ಥಳದ ವಿಶೇಷತೆ ಏನು ಅಂದರೆ, ಶಿಶಿಲದಲ್ಲಿ ದನದ ಕಲ್ಲು ಹಾಗೆ ಹುಲಿ ಕಲ್ಲು ಅಂತ ಎರಡು ಕಲ್ಲುಗಳಿದೆಯಂತೆ. ನದಿ ಬಳಿ ನೀರು ಕುಡಿಯೋದಕ್ಕೆ ಏಕಕಾಲಕ್ಕೆ ಬಂದ ದನ ಹಾಗೂ ಹುಲಿಯ ನಡುವೆ ಸಂಘರ್ಷ ಏರ್ಪಡುವುದನ್ನು ತಡೆಯೋದಕ್ಕೆ ಅಂತ ಹೇಳಿ ಶಿಶಿಲೇಶ್ವರ ದೇವರು ಅವುಗಳನ್ನು ಕಲ್ಲಾಗಿ ಪರಿವರ್ತಿಸಿದ್ರು ಅಂತ ಹೇಳಲಾಗತ್ತೆ. ಇನ್ನು ಮೇ ತಿಂಗಳ ಕೊನೆಯಲ್ಲಿ 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವ ವರ್ಷಾವಧಿ ಜಾತ್ರೆಯ ಸಮಯದಲ್ಲಿ ಈ ಎರಡೂ ಕಲ್ಲುಗಳಿಗೆ ವಿಶೇಷವಾದ ಪೂಜೆ ಕೂಡ ಮಾಡ್ತಾರಂತೆ. ದಕ್ಷಿಣ ಕನ್ನಡದ ಎಲ್ಲ ದೇಗುಲಗಳಲ್ಲಿ ತೀರ್ಥಭಾವಿ ಇರೋ ಹಾಗೆ ಈ ದೇಗುಲದಲ್ಲಿ ಇಲ್ಲ. ಅದರ ಬದಲು ಮತ್ಸ್ಯ ತೀರ್ಥವನ್ನೇ ದೇವರಿಗೆ ಅಭಿಷೇಕ ಮಾಡ್ತಾರಂತೆ. ಆಗಲೇ ಹೇಳಿದಂಗೆ ಕಪಿಲಾ ನದಿಯಲ್ಲಿ ಮತ್ಸ್ಯಗಳಿದ್ದಾವೆ, ಮೀನುಗಳಿದೆ, ದೇವರ ಮೀನು ಅಂತ ಅದನ್ನು ಕರೀತಾರೆ. ಆ ಒಂದು ಮೀನಿನ ತೀರ್ಥವನ್ನೇ ಶಿಶಿಲೇಶ್ವರ ದೇವರಿಗೆ ಅಭಿಷೇಕ ಮಾಡ್ತಾರಂತೆ. ಇನ್ನು ದೇಗುಲದ ಜಾತ್ರೆಯ ಸಂದರ್ಭದಲ್ಲಿ ದೇಗುಲದ ಮೂಲ ಸ್ಥಾನವಾದ ಕುಮಾರಗುಡ್ಡೆಯಲ್ಲೂ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸದಾಗುತ್ತೆ. ಈ ದೇಗುಲಕ್ಕೆ 700ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದ್ದು ಜೈನ ಅರಸರು ಇದನ್ನು ನಿರ್ಮಿಸಿದ್ದಾರೆ ಅಂತ ಒಂದು ಪ್ರತೀತಿ ಅಥವಾ ನಂಬಿಕೆ ಇದೆ. ಇನ್ನು ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಶಿಶಿಲ ದೇವರು ಅಂದರೆ ಈಶ್ವರ ದೇವರು ಪ್ರಮುಖ ದೇವರಾಗಿದ್ದು, ಜೊತೆಗೆ ದುರ್ಗಾದೇವಿ ಮಹಾಗಣಪತಿಯ ಸಾನ್ನಿಧ್ಯ ಕೂಡ ಇದೆ. ಹಾಗೆಯೇ ಹೊರಭಾಗದಲ್ಲಿ ಪಿಲಿಚಾಮುಂಡಿ ರಕ್ತೇಶ್ವರಿ ರುದ್ರಾಂಡಿ ದೈವದ ಗುಡಿ ಇದ್ದು, ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ಎಲ್ಲ ದೈವಗಳಿಗೂ ಕೂಡ ಪೂಜೆ ಮಾಡ್ತಾರಂತೆ. ನಿಮಗೂ ಈ ದೇವರ ಮೀನು ಹಾಗೆಯೇ ಶಿಶಿಲೇಶ್ವರ ದೇವರನ್ನು ನೋಡಬೇಕು ಅಂತ ಅಂದರೆ ಒಮ್ಮೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದು ಬರಬಹುದು. ಮುಂದಿನ ಗೀತೆ ಮೂಡಿ ಬರ್ತಿದೆ. ಭಜರಂಗಿ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಅನುರಾಧ ಭಟ್ ಅವರ ಕಂಠಸಿರಿಯಲ್ಲಿ ಈ ಗೀತೆ ಮೂಡಿ ಬಂದಿದೆ.

ನಾದಾರ್ಜನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಸ್ಫೂರ್ತಿ ಕಿರಣ ಅಂತ ಹೇಳಿ ಹೊನ್ನೂರು ಅಲ್ಲಿ ಅವರು ಸಂದೇಶ ಕಳಿಸಿದ್ದಾರೆ. ಜೀವನದ ಅತ್ಯಂತ ಮುಖ್ಯ ಪಾಠಗಳಲ್ಲಿ ಒಂದಾವುದೆಂದರೆ ನಮ್ಮ ಭವಿಷ್ಯ ನಾವು ಅನುದಿನವೂ ಮಾಡುವ ಸ್ವಾಭಾವಿಕ ಕೆಲಸಗಳಿಂದ ರೂಪುಗೊಳ್ಳುತ್ತದೆ ವಿನಃ ಆಗುಮೆ ಈಗುಮೆ ಬರುವ ಪ್ರೇರಣಾತ್ಮಕ ಅಥವಾ ಸ್ಫೂರ್ತಿದಾಯಕ ಭಾವನೆಗಳಿಂದಲ್ಲ ಅನ್ನೋದು ತಿಳಿಬೇಕು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಕೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಕೌಡ್ಲೆ ರವಿ ಅವರು ಅಂಜನಾ ನಗರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಬೆಳಗಿನ ಶುಭೋದಯ ಅಂತ ಹೇಳ್ತಿರೋದು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸಮಯ 6:47. ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ.

0: ಸಮಯ 6:50 ಆಗ್ತಾ ಇದೆ. ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪರಿಚಯ.

0: ಯ ಸ್ವಾಗತ. ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಪೂತೀನಾ ಅವರ ಚಿಂತನೆಗಳು, ವೈಚಾರಿಕತೆ, ಭಕ್ತಿ, ಆಧ್ಯಾತ್ಮಿಕತೆ ನಮ್ಮನ್ನು ಸದಾ ಸೆಳೆಯುತ್ತವೆ. ಶ್ರೀಹರಿಚರಿತೆ ಮಹಾಕಾವ್ಯ ವಿಶಿಷ್ಟ ಕೃತಿ, ಗೋಕುಲ ನಿರ್ಗಮನ, ಅಹಲ್ಯ, ಹರಿಣಾಭಿಸರಣ ಇವೆಲ್ಲವೂ ಇಂದಿಗೂ ಜನಪ್ರಿಯ ಭಾವಾಭಿವ್ಯಕ್ತಿ. ನವೋದಯದ ಮೇರು ಕೋಟೆ. ಪೂತೀನಾ ಅವರ ಮಾತುಗಳನ್ನು ಕೇಳೋದೇ ಒಂದು ಸೊಗಸು.
1: ನೋಡಿ, ನಾನು ಮೇಲ್ಕೋಟೆಯಲ್ಲಿ ಹುಟ್ಟಿದೆ. ಮೇಲ್ಕೋಟೆ ಅನ್ನೋದು ಶ್ರೀವೇಷ್ಟವರ ಚತುರ್ಧಾಮಗಳಲ್ಲಿ ಒಂದು. ರಾಮಾನಾಚಾರ್ಯರು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂತ ಅವರ ಶಿಷ್ಯರಿಗೆ ವಿಧಿಸಿದ್ದಾರೆ. ಆ ಮೇಲ್ಕೋಟೆಯಲ್ಲಿ ಇರುವ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅದು ಹಾರಿಕೆಯ ಊರಲ್ಲ. ರಾಮಾನಾಚಾರ್ಯರ ಫಿಲಾಸಫಿ, ನಮ್ಮ ಭಗವಾನ್ ಶ್ರೀಕೃಷ್ಣ ದೇವರ ಫಿಲಾಸಫಿ, ಅವರ ದರ್ಶನ ಏನು, ತತ್ವ ಏನು ಅಂತ ಹೇಳಿದ್ರೆ, ಪಾರಮಾರ್ಥಿಕವಾಗಿ ನಾವು ಸಂತೋಷ ಪಡಬೇಕೆ ಹೊರತು ಯಾವುದೋ ಫಲಾಪೇಕ್ಷೆಯಿಂದ ಯಾವ ಕೆಲಸವನ್ನೂ ಮಾಡಬಾರದು. ಕೆಲಸ ಮಾಡೋದ್ರಲ್ಲೇ ಅದರಲ್ಲೇ ಸಂತೋಷನೂ ಪಡಬೇಕು. ಫಲ ಮಾಡಿಬಿಟ್ರೆ ಅವರು ಬಡವರಾಗ್ಬಿಡ್ತಾರೆ, ಇಷ್ಟು ವ್ಯರ್ಥ ಆಗ್ಬಿಡುತ್ತೆ, ಬಿಟ್ಬಿಡಬೇಕು ಅವರಿಗೆ. ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ಬರೀ ಸಂತೋಷಕ್ಕೋಸ್ಕರವಾಗಿ ದೇವರನ್ನು ನೆನೆಸ್ಕೊಂಡು ಅವರ ಉತ್ಸವಾದಿಗಳನ್ನು ಮಾಡೋದಿಲ್ಲ. ಅದು ಮೇಲ್ಕೋಟೆಯಲ್ಲಿ ಮಾತ್ರ ಸಿದ್ಧಿಸುತ್ತದೆ. ಬೇರೆ ಕಡೆಯಲ್ಲಿ ಬರೀ ಹರಕೆಗಳು ತುಂಬ ಜಾಸ್ತಿ, ಚಂದಕ್ಕೆ ಅಂದಕ್ಕೆ ಅಷ್ಟು ಅಲ್ಲಿ ಗಮನ ಕೊಡೋದಲ್ಲ ನಾವು. ಆದರೆ ಮೇಲ್ಕೋಟೆಯಲ್ಲಿ ಮಾತ್ರ ನೀವು ಚಂದವನ್ನೇ ಗಮನಿಸಬೇಕು, ಉತ್ಸಾಹವನ್ನೇ ಗಮನಿಸಬೇಕು. ಎಲ್ಲ ಇಂದ್ರಿಯಗಳನ್ನು ತಾಯಿ ಹಾಗೆ ತೃಪ್ತಿಪಡಿಸಿ, ಉದ್ರೇಕಗೊಳಿಸದೆ ತೃಪ್ತಿಪಡಿಸ್ತಕ್ಕಂಥ ಒಂದು ಪರಿಕರ ದೇವಸ್ಥಾನದಲ್ಲಿದೆ. ನಾನು ವೈರಮುಡಿ ಆ ಓಲ್ಗ ಜೊತೆಗೆ ನನ್ನ ಅಳುವೂ ಹುಟ್ಟಿದ್ದು, ಅಳಗೂ ಬೇರ್ಕೊಂಡು ಹೋಯಿತು ಅಂತ. ಆ ಉತ್ಸವದ ದಿನದ ಒಂದು ಬ್ರೆತ್ ಇದೆಯಲ್ಲ, ಒಂದು ಉಸಿರು ಇದೆಯಲ್ಲ, ಆ ಸಂತೋಷ ಉಸಿರು ನನ್ನ ಮೊದಲು ಉಸಿರಿನಲ್ಲೇ ನನ್ನ ದೇಹವನ್ನು ಪ್ರವೇಶಿಸಿಬಿಡ್ತು. ನಾನು ಅದಕ್ಕೆ ಅಂಟ್ಕೊಂಡ್ಬಿಟ್ಟೆ. ಅದೇ ಅತ್ಯಂತ ದೊಡ್ಡ ಭಾಗ್ಯ ನಂದು, ಸಿದ್ಧಿ ಅಂತ ಹೇಳಬೇಕು. ಉತ್ಸವಾದಿಗಳಲ್ಲಿ ಅವನು ಪಡತಕ್ಕಂಥ ಸಂತೋಷವೇ ಸಂತೋಷ. ಬಾಕಿ ಇದ್ರೆಲ್ಲ ಅವನ ದೇಹ ಪೋಷಣೆ ಅದು ಇದು ಇಂದ್ರಿಯ ವಿಷಯ ವಾಸನೆ ಅದೆಲ್ಲ ಇರುತ್ತೆ. ಇದರಲ್ಲಿ ವಿಷಯ ವಾಸನೆ ಇದ್ದರೂ ಕೂಡ ಅದಕ್ಕೆ ಒಂದು ಒಂಥರ ಗ್ಲೋ ಅಂತಾರಲ್ಲ, ಹಾಗೆ ಬಂದುಬಿಡುತ್ತೆ, ಒಂದು ದೀಪ್ತಿ ಬಂದುಬಿಡುತ್ತೆ. ನಮ್ಮ ತಂದೆ ಏನು ಅಂತ ಹೇಳಿದ್ರೆ, ಅವರಿಗೆ ಎರಡನೇ ಹೆಂಡತಿ ಮಗ ನಾನು. ನಾನು ಅವ್ರ ಸ್ನೇಹ ಬಳಸ್ಕೊಳ್ಳೋದಕ್ಕೆ ಈ ವಾತ್ಸಲ್ಯ ಅಂತ ಏನಂತೋ ಅದರ ಭಾವವನ್ನು ಹೆಚ್ಚ ಸಂಪೂರ್ಣವಾಗಿ ತಂದೆಯಿಂದ ಪಡೆಯಲಿಲ್ಲ. ಬಹಳ ದೊಡ್ಡ ಮನುಷ್ಯರು, ಸಕಲ ಶಾಸ್ತ್ರ ಸಂಪನ್ನರು ಆಗಿದ್ದರು, ಎಲ್ಲದ್ರ ಜೊತೆಲ್ಲೂ ಬರೀತಾ ಇದ್ದರು. ಇಂಗ್ಲೆಂಡಿಂದ ಬಂದು ಅವನಿಗೆ ಪ್ರಾಶ್ಚಿತ್ತ ಮಾಡಿಸ್ಕೋಬೇಕು ಅಂತ ಅವ್ರ ಸ್ನೇಹಿತರು ಚೊಕ್ಕಣ್ಣ ಅಂತಿದ್ದರು, ಶೆಟ್ಟೂರು ಚೊಕ್ಕಣ್ಣ ಅಂತ. ಅವ್ರು ಯಾರು ಬಾಕಿಯವರು ಯಾರೂ ಮಾಡಲಿಲ್ಲ, ಇವರು ನಾನು ಮಾಡಿಸ್ತೀನಿ ಬಾ ಅಂತೇಳಿ ಮಾಡಿಸಿ ಅವ್ರು ಮಾಡಿ ಅವತ್ತು ಸಮಾಜಕ್ಕೆ ಸೇರಿಸ್ಕೊಂಡ್ರು ಆ ಕಾಲದಲ್ಲಿ. ಅಂಥ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿ ತುಂಬ ಮರ್ಯ ಅಂಥ ದೊಡ್ಡ ಮನುಷ್ಯರು ಈ ಕಾಲ ಕಣ್ಣಿಗೆ ಬಿಡೋದು. ಲಕ್ಷ್ಮೀ ಪುರುಷಾಚಾರ್ಯರು, ನುಗ್ಗೆಹಳ್ಳಿ ತ್ರಿಮಲಾಚಾರ್ಯರು, ನಮ್ಮ ತಂದೆಯವರು ಲಕ್ಷ್ಮೀಪುರಂ ತಥಾಚಾರ್ಯರು.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt to rainwater harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯೋರ್ಸ್.
5: ಆಕಾಶವಾಣಿ ಎಫ್ಎಂ ರೇನ್ಬೋ.
6: ಸಮಯ 7:05. ಈಗ ಕೇಳಿ ಪ್ರದೇಶ ಸಮಾಚಾರ.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು.

0: ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರಿ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262 2238950ಗೆ ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
4: ನಮ್ಮ ಜಿಲ್ಲೆನಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪೆನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯಿತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದ್ದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ

0: ತೋಟಗಾರಿಕೆ ಬೆಳೆಗಳು ಮರು ಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
1: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕು ತಿಳ್ಕೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರ ಮಳೆ ಕಡಿಮೆ ಆಯ್ತು. ಏನು ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರು ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗೆ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ 79 ನಮಗೆ ಎಮ್ಎ ಮಳೆಯಾಗಿ 134% ಪ್ಲಸ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಮನಸ್ಸಿನ ಭಾವನೆ ಅಕ್ಷರ ರೂಪಕ್ಕಿಳಿದು ಅದಕ್ಕೊಂದು ರಾಗ ಅಥವಾ ಒಂದು ತಾಳ ಏನು ಕೊಟ್ಟು ಅದನ್ನು ಹಾಡುವಾಗ ಆ ಒಂದು ಭಾವನೆ ತುಂಬಿ ಹಾಡ್ತೀವಲ್ಲ ಅದನ್ನೇ ಭಾವಗೀತೆ ಅಂತ ಹೇಳ್ತೀವಿ. ಆ ಗೀತೆಗಳಲ್ಲಿ ನಮ್ಮ ಮನಸ್ಸಿನ ಭಾವನೆ ನೋಡಬಹುದು, ಕೇಳಬಹುದು, ಅನುಭವಿಸಬಹುದು. ಅಂತಹ ಭಾವಗೀತೆಯನ್ನು ಕೇಳುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ. ಬಾಕೂರ್ ಮಾರ್ಕಂಡೇಯ ಅವರ ಸಾಹಿತ್ಯ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ. ಪೂಜಾ ಎಂ ತಯೂರ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಹುಚ್ಚು ಕೋಡಿ ಮನಸ್ಸು, ಅದು 16 ವಯಸ್ಸು. ಆ 16 ವಯಸ್ಸೇ ಹಾಗೆ ಆ ಮನಸ್ಸಿನಲ್ಲಿ ತಳಮಳ, ಕಳವಳ, ಕುತೂಹಲ, ಹೀಗೆ ಸಾಕಷ್ಟು ಭಾವನೆಗಳು ಮೂಡುವಂತಹ ಸಮಯ ಅದು. ಆ ವಯಸ್ಸಿನ ಮನಸ್ಸಿನ ಭಾವನೆಯನ್ನು ಹಾಡಿನಲ್ಲಿ ಕಟ್ಟಿ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ: ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೊ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ, ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ, ಹಣಕಾಸು ಸೇವೆಗಳು ಹಾಗೂ ಸಹಕಾರ

0: ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ ಟಿ20

ಅಂತಾರಾಷ್ಟೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಭಾವಸ್ಪಂದನ ಕಾರ್ಯಕ್ರಮಕ್ಕೆ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಮನುಷ್ಯನಿಗೆ ದುಡ್ಡು ಅಂತ ಬಂದ ತಕ್ಷಣ ಎಷ್ಟು ಮೂಢನಾಗ್ತಾನೆ ಅಲ್ವಾ? ದುಡ್ಡು ದುಡ್ಡು ಅಂತ ಹೇಳಿ ತನ್ನ ಜೀವನದ ಸುಂದರ ಕ್ಷಣಗಳನ್ನು ಮರಿತಾ ಹೋಗ್ತಾನೆ. ದುಡ್ಡಿನ ಹಿಂದೆ ಬಿದ್ದು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾನೆ. ಇದನ್ನು ತುಂಬ ಸುಂದರವಾಗಿ ಹಾಡಿನಲ್ಲಿ ಕಟ್ಟಿಕೊಟ್ಟಿದ್ದಾರೆ ದರಾ ಬೇಂದ್ರೆ ಅವರು. ಅದನ್ನು ಹಾಡಿದ್ದಾರೆ ಸಿ ಅಶ್ವಥ್ ಅವರು, ಎನ್ ಎಸ್ ಪ್ರಸಾದ್, ಯಶವಂತ್ ಹಳ್ಳಿಬಂಡಿ ಹಾಗೂ ಬಾಲಿ ಅವರು. ಕೇಳಿ ಈ ಗೀತೆ.

0: ನಾಕು ನಾಕೆ ತಂತಿ.
1: ಸಮಯ 7:56, ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಹತ್ರ ಬಂದಾಯ್ತು. ಸೊ ಕೊನೆಯ ಗೀತೆ ಮೂಡಿ ಬರ್ತದೆ ಸ್ನೇಹ ಹಂಪಿಹೊಳಿ ಅವರ ಧ್ವನಿಯಲ್ಲಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: states on preparedness measures. ED conducts searches at multiple locations in Kolkata in connection with financial irregularities involving bank accounts linked to Trinamool Congress. US launches strikes against Iran after attacks on vessels in Strait of Hormuz, also revokes its sanctions relief on Iranian oil. And in football, Argentina and Switzerland enter quarterfinals of FIFA World Cup. And with that, we end the morning news. Have a nice day.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಹಲೋ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ಹಲೋ ಕರ್ನಾಟಕಕ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಹಲೋ ಕರ್ನಾಟಕದಲ್ಲಿ ದಿನ ವಿಶೇಷ, ಹಾಗೆಯೇ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ದಿನ ವಿಶೇಷದ ಅಪ್ಡೇಟ್ಸ್ಗಳನ್ನು ಕೊಡಬಹುದು ನಿಮಗೆ ಅಂತ ಹೇಳ್ತಾ ಮೊದಲ ಗೀತೆ ಮೂಡಿ ಬರ್ತಿದೆ. ಅದಾದ ಮೇಲೆ ಇವತ್ತಿನ ಸ್ಪೆಷಲ್ ಡೇಸ್ ಏನು, ಏನೇನು ಅಪ್ಡೇಟ್ಸ್ ಇದೆ ಎಲ್ಲ ಹೇಳ್ತೀನಿ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು 101.3 FM ರೇನ್ಬೋ ಕನ್ನಡ ಗಮನವಿಲ್ಲೋ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ. ಇವತ್ತು ಜುಲೈ 8. ಸಾಕಷ್ಟು ದಿನಗಳನ್ನು ಇವತ್ತು ಆಚರಿಸಲಾಗುತ್ತೆ. ಹಾಗೆಯೇ ನಮ್ಮ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಕೂಡ ಸಾಕಷ್ಟು ಘಟನೆಗಳು ಜುಲೈ 8 ನಡೆದಿದೆ. ಇವತ್ತು ನ್ಯಾಷನಲ್ ವಿಡಿಯೋ ಗೇಮ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ಸಾಕಷ್ಟು ಜನ ಸಣ್ಣಲ್ಲಿ ಅಥವಾ ಇವಾಗಲೂ ಕೂಡ ವಿಡಿಯೋ ಗೇಮ್ ಆಟಾಡಿ ಅಭ್ಯಾಸ ಇರುತ್ತೆ. ತುಂಬ ಇಷ್ಟದ ಹಾಬಿ ಕೂಡ ಕೆಲವ್ರಿಗದ ಆಗಿರುತ್ತೆ. ಕೆಲವರು ವಿಡಿಯೋ ಗೇಮ್ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂಥವ್ರಿಗೆಲ್ಲ ಇವತ್ತು ತುಂಬಾ ಖುಷಿಯಾಗಿರುತ್ತೆ. ಇವತ್ತು ನ್ಯಾಷನಲ್ ವಿಡಿಯೋ ಗೇಮ್ ಡೇ ಅಂತ ಕೂಡ ಕರೀತಾರಂತೆ. ಇನ್ನು

ನ್ಯಾಷನಲ್ ಚಾಕ್ಲೇಟ್ ವಿತ್ ಆಲ್ಮಂಡ್ಸ್ ಡೇ ಅಂತ ಹೇಳ್ತಾರಂತೆ, ರಾಸ್ಬೆರೀಸ್ ಡೇ, ನ್ಯಾಷನಲ್ ಕುಕುಂಬರ್ ಸಲಾಡ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ಇತಿಹಾಸದಲ್ಲಿ ಸಾಕಷ್ಟು ಘಟನೆಗಳು ಕೂಡ ಜುಲೈ 8ನೇ ತಾರೀಕು ಸಂಭವಿಸಿದೆ. 1776 ಚರ್ಚ್ನ ಗಂಟೆಗಳನ್ನು ಘಂಟಿಸಲಾಯಿತಂತೆ. ಹಾಗೆಯೇ ಜಾನ್ ನಿಕ್ಸನ್ ಸ್ವಾತಂತ್ರ್ಯ ಘೋಷಣೆಯ ಮೊದಲ ಸಾರ್ವಜನಿಕ ಪಾಠವನ್ನು ಜುಲೈ 8ರಂದು ಲಿಬರ್ಟಿ ಬೆಲ್ ಇತರ ಘಂಟೆಗಳೊಂದಿಗೆ ಘಂಟಿಸಲಾಗಿದೆ ಅಂತ ಹೇಳಿ ನಂಬಿಕೆ ಇದೆ. ಇನ್ನು 1796 ಸ್ಟೇಟ್ ಡಿಪಾರ್ಟ್ಮೆಂಟ್ನ ಮೊದಲ ಅಮೆರಿಕನ್ ಪಾಸ್ಪೋರ್ಟನ್ನು ಬಿಡುಗಡೆ ಮಾಡಲಾಯಿತಂತೆ. ಹಾಗೆಯೇ ಈ ಅಮೆರಿಕದ ಈ ಪಾಸ್ಪೋರ್ಟ್ಗಳು ಬರೀ ಕಳ್ಳತನದಿಂದ ಅಮೆರಿಕದ ವ್ಯಾಪಾರ ಹಡಗುಗಳನ್ನು ರಕ್ಷಿಸೋದಕ್ಕೋಸ್ಕರ ಉದ್ದೇಶಿಸಲ್ಪಟ್ಟಿದ್ವಂತೆ. ಇನ್ನು 1800 ಬೆನ್ಜಮಿನ್ ವಾಟರ್ ಹೌಸ್ ಅವರು ತಮ್ಮ 5 ಮಗನಿಗೆ ಚರ್ಮದ ರೋಗವನ್ನು ತಡೆಯೋದಕ್ಕೆ ಅಂತ ಹೇಳಿ ಮೊದಲ ಗೋಚರ್ಮ ವ್ಯಾಕ್ಸಿನೇಷನ್ನ ನೀಡ್ತಾರಂತೆ. ನೋಡಿ, ಜುಲೈ 8 ಸಾಕಷ್ಟು ಐತಿಹಾಸಿಕ ಘಟನೆಗಳನ್ನು ಸಂಭವಿಸಿರುವಂತಹ ದಿನ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ. ಹಲೋ ಕರ್ನಾಟಕ ಕಾರ್ಯಕ್ರಮ, ಇದು 101.3 FM ರೇನ್ಬೋ, ಕನ್ನಡ ಕಾಮನವಿಲ್ಲು.

ಹಲೋ, ಕರ್ನಾಟಕಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕರ್ನಾಟಕದ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಕ್ಕೆ ಮತ್ತೊಂದು ಮಹತ್ವದ ಪ್ರಾಣಿ ಸೇರ್ಪಡೆಯಾಗಿದೆಯಂತೆ. ಯಾವುದಪ್ಪ ಅದು ಅಂತ ಅಂದರೆ, ಭಾರತದ ಏಕೈಕ ನೈಜ ಮರವಾಸಿ ಸಿಹಿ ನೀರಿನ ಏಡಿ ಕನಿ ಮರನಂಡು ಅನ್ನುವಂಥ ಒಂದು ಅಪರೂಪದ ಪ್ರಾಣಿ ಮೊದಲ ಬಾರಿಗೆ ಕರ್ನಾಟಕದ ಆಗುಂಬೆಯಲ್ಲಿ ಪತ್ತೆಯಾಗಿದೆಯಂತೆ. ಕೇರಳದ ಅಗಸ್ತಮಲೈ ಜೈವಿಕ ವಲಯದಷ್ಟೇ ದಾಖಲಾಗಿದ್ದ ಈ ಒಂದು ಪ್ರಭೇದ ಕರ್ನಾಟಕದಲ್ಲಿ ಕಂಡುಬಂದಿದ್ದು ಜೋಯಲ್ ಕೊರೆಯ ಪವನ್ ಚಿಕ್ಕನಾರಾಯಣ ಸ್ವಾಮಿ ಹಾಗೂ ವಿಜಯ್ ಕುಮಾರ್ ಅವರು ನಡೆಸಿರುವ ಸಂಶೋಧನೆಯ ಅಧ್ಯಯನದಲ್ಲಿ ದೃಢಪಟ್ಟಿದೆಯಂತೆ. ಅಂತೂ ನೋಡಿ, ಸಿಹಿ ನೀರಿನ ಏಡಿ ನಮ್ಮ ಆಗುಂಬೆಯಲ್ಲಿ ಪತ್ತೆಯಾಗಿದೆ. ಸಿಕ್ಕಾಪಡೆ ಅಪರೂಪದ ಪ್ರಭೇದ ಇದು. ಗೆಕಾರ್ಸಿ ನುಸಿಡೆ ಕುಟುಂಬದ ಅಪರೂಪದ ಸಿಹಿ ನೀರಿನ ಮರವಾಸಿ ಏಡಿ, ಭಾರತದಲ್ಲಿ ಸಂಪೂರ್ಣವಾಗಿ ಮರಗಳಲ್ಲೇ ವಾಸಿಸುವ ಏಕೈಕ ಏಡಿ ಅನ್ನುವಂಥ ಒಂದು ವಿಶೇಷತೆ ಕೂಡ ಅದು ಹೊಂದಿದೆಯಂತೆ.

ಇನ್ನು ಈ ಏಡಿಯ ಉದ್ದವಾದ ಕಾಲು, ಅಂಡಾಕಾರದ ಕವಚ, ಹಳದಿ ಕಿತ್ತಲೆ ಬಣ್ಣದ ಕೊಕ್ಕುಗಳು, ನೀಲಿ ಕಪ್ಪು ದೇಹ ಪ್ರಮುಖವಾಗಿ ಗುರುತಿಸೋ ಒಂದು ಲಕ್ಷಣ. ಇದುವರೆಗೆ ಈ ಪ್ರಭೇದ ಸಂಪೂರ್ಣವಾಗಿ ಮರವಾಸಿ ಅಂತ ಪರಿಗಣಿಸಲಾಗಿತ್ತು. ಆದರೆ ಆಗುಂಬೆಯಲ್ಲಿ ಇದು ನೆಲದ ಮೇಲೂ ಕೂಡ ಸಂಚರಿಸ್ತಾ ಇದೆ, ಹೊಸ ಕುತೂಹಲಕಾರಿ ಪ್ರಶ್ನೆಗಳನ್ನು ಇದು ಎತ್ಕೊಂಡು ಬಂದಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಈ ಚಟುವಟಿಕೆ ಹೆಚ್ಚಾಗತ್ತೆ ಅಂತ ಹೇಳಿ ಸಂಶೋಧಕರು ಹೇಳಿದ್ದಾರೆ. ಏನೇ ಆಗಲಿ, ನಮ್ಮ ಜೀವ ವೈವಿಧ್ಯಕ್ಕೆ ಮತ್ತೊಂದು ಪ್ರಾಣಿ ಸೇರ್ಪಡೆ ಆದರೆ ಅದು ಖುಷಿಯ ವಿಷಯ ಅಲ್ವಾ? ನಿಮಗೇನು ಅನಿಸುತ್ತೆ? ಸಂದೇಶ ಕಳಿಸಿ.

ಮಾತ್ರ ಟೂರ್ನಿಯಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಹಾಗೇನೆ ITF ಏಷ್ಯಾ 14 ಹಾಗೆ ಅಂಡರ್ ಡೆವಲಪ್ಮೆಂಟ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಿದ ಬಳಿಕ ಸೃಷ್ಟಿ ಹಾಗೂ ಪುನೀತ್ ಅವ್ರಿಗೆ ಟೂರ್ನಿಯಲ್ಲಿ ಭಾಗವಹಿಸೋದಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರಂತೆ. ಇನ್ನು KAS, PSI, PDO, VA ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ 5 ಉಚಿತ ತರಬೇತಿ ಕೊಡ್ತಿದ್ದಾರಂತೆ. ಎಲ್ಲಿ ಅಂದರೆ ಬೆಂಗಳೂರಿನ ನಗರದ KRಪುರಂನಲ್ಲಿರುವ ಇಂಡಿಯನ್ IAS KAS ಕೋಚಿಂಗ್ ಅಕಾಡೆಮಿ ವತಿಯಿಂದ KAS, PSI, PDO, FDA, FDA, ಗ್ರೂಪ್ ಸಿ, ಗ್ರಾಮ ಲೆಕ್ಕಿಗ, PC ಪರೀಕ್ಷೆಗಳಿಗೆ ಉತ್ತಮ ತರಬೇತಿ, ಉಚಿತ ತರಬೇತಿ ನೀಡಲಾಗ್ತಾ ಇದೆ. ಟೆಸ್ಟ್ ಸೀರೀಸ್, ನೋಟ್ಸ್ ಹಾಗೂ ರೆಕಾರ್ಡೆಡ್ ತರಗತಿಗಳಿಗೆ ನಿರ್ವಹಣಾ ಶುಲ್ಕವನ್ನು ಮಾತ್ರ ಕೊಟ್ಟರೆ ಸಾಕಂತೆ. ಯಾರ್ಯಾರು ಅರ್ಹ ಅಭ್ಯರ್ಥಿಗಳಿದ್ದೀರೋ, ಯಾರ್ಯಾರಿಗೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಅನ್ಸುತ್ತೋ ಅವರು ನಗರದ KRಪುರಂನಲ್ಲಿರುವ ಇಂಡಿಯನ್ IAS ಕೋಚಿಂಗ್ ಸೆಂಟರ್ಗೆ ಭೇಟಿ ಮಾಡಬಹುದು. ಟ್ಯೂನ್ ಮಾಡಿ ಕೇಳ್ತಾರೆ, ಇದು ಹಲೋ ಕರ್ನಾಟಕ ಕಾರ್ಯಕ್ರಮ. ಸಮಯ 8:56 ಆಯಿತು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಹತ್ರ ಬಂದಾಯಿತು. ಇವತ್ತಿನ ದಿನ ವಿಶೇಷ ಅಪ್ಡೇಟ್ಸ್ಗಳು, ಹಾಡುಗಳು, ಮಾತುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸಂದೇಶ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ ಮಂಡಿಕಲ್ ಕೃಪಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಮೂಡಲ ವಿಠಲಪುರದ ಪದ್ಮಶ್ರೀಧರ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು, ಮಹಾಂತೇಶ್ ಹರ್ಗಾಪುರಿ ಚಿಕ್ಕೋಡಿ ತಾಲೂಕು ಶಿರ್ಗಾವಿಯಿಂದ, ಮುಧೋಳ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ ಕಂಬಾರ ಅವರು ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರಿಗೋಸ್ಕರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕ್ಯಾಚ್ ದ ರೈನ್, ಬಾರಿಷ್ ಕೇ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ ಕರ್ ಕೆ ಬಚಾಯೇ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೇ. ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೇ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೇ. ಇಸ್ ಬಾರಿಷ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: FM ರೈನ್ಬೋಗೆ ಮೆಸೇಜ್ ಮಾಡಿ,
5: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
7: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
8: ಆಕಾಶವಾಣಿ FM ರೇನ್ಬೋ.
9: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಮುಂಚಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ನಿಮ್ಮದೇ ಕಾರ್ಯಕ್ರಮ. ನೀವು ಇಷ್ಟಪಟ್ಟು ಕಳಿಸುವಂತಹ ಹಾಡಿನ ರಿಕ್ವೆಸ್ಟ್ನ ಆ ಹಾಡುಗಳನ್ನು ಪ್ಲೇ ಮಾಡ್ತೀವಿ. ಆ ಹಾಡುಗಳ ಜೊತೆ ನಿಮ್ಮ ಚಂದದ ಮುದ್ದಾದ ಹೆಸರನ್ನು ಹಾಕಿ ಕಳಿಸೋದನ್ನು ಮರಿಬೇಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಆಲ್ರೆಡಿ ಇನ್ಬಾಕ್ಸ್ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ನಿಮ್ಮಲ್ಲೇ ಒಬ್ಬರು ರಿಕ್ವೆಸ್ಟ್ ಮಾಡಿರುವಂಥ ಗೀತೆ ಪ್ಲೇ ಆಗ್ತಾ ಇದೆ. ಅಣ್ಣಯ್ಯ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಈ ಗೀತೆ. ಕೇಳಿ, ಎಂಜಾಯ್ ಮಾಡಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಯಾರ್ಯಾರು ಯಾವ್ದು ಹಾಡಿಗೆ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಕಳಿಸಿದ್ದಾರೆ ನೋಡೋದಾದ್ರೆ, ಮಂಡಿಕಲ್ಲು ಕೃಪಾ ಉಮೇಶ್ ಅವರು ನಮಗೊಂದು ಹಾಡು ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೇನೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಸಂದೇಶ ಕಳಿಸಿದ್ದಾರೆ. ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾ ಪದ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಗಬ್ಬೂರ ರಾಯಚೂರು ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶ ಕಳಿಸಿದ್ರೆ ವಿನೋದ್ ಕುಟುಂಬದವರು, ಸವಿತಾ ವೇದ ವಿನೋದ್ ಕುಟುಂಬದವರು ಬೆಳಗಾವಿಯಿಂದ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿ ಸಂದೇಶ ಕಳಿಸಿದ್ದಾರೆ. ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನ ಕಂಠಸಿರಿಯಲ್ಲಿ ಮೂಡಿ ಬಂದಿರುವ ಹಾಡನ್ನು ಪ್ರಸಾರ ಮಾಡಿ ಅಂತ ಮೋಹನ್ ನಳಿನಿ ಅರಿಶಿನ ಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶುಭಾರಾಣಿ ಅವರು ಕಳಿಸಿದ್ದಾರೆ. ರಾಯಚೂರು ಲಾವಣ್ಯ ನರಸಿಂಹರೆಡ್ಡಿ ಅವರು ನಮಗೂ ಒಂದು ಹಾಡು ಹಾಕ್ರಿ ಅಂತ ಸಂದೇಶ ಕಳಿಸಿದ್ರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶರತ್ ಬಿಡೆ ಅವರು ಹಂಪಿ ನಗರ, ಪದ್ಮಜ ಶರತ್ ಬಿಡೆ ಅವರು ಹಂಪಿ ನಗರದಿಂದ ಸಂದೇಶ ಕಳಿಸಿದ್ರೆ, ನೀತಿ ಯಾರಿದು ನೀತಿ ಮೇಲೆ ಫ್ರಮ್ ರೋಹಿತ್ ಅವರು ದಾಸನಪುರದಿಂದ ಸಂದೇಶ ಕಳಿಸಿದ್ದಾರೆ.

ಸೀತಾರಾಮ್ ಕಿರ್ಕೋಡ್ ಅವರು ಕೂಡ ನಮಗೂ ಒಂದು ಹಾಡು ಹಾಕಿ ಪ್ಲೀಸ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈಗ ನೀವೇ ಕೇಳಿರುವಂತಹ ಗೀತೆ ಕರಿಯ ಚಿತ್ರದಿಂದ ಕೇಳಿ ಎಂಜಾಯ್ ಮಾಡಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಖತ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸೀತಾ, ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದ್ರೆ, ವಿಜಯ್ ಕುಮಾರ್ ಎಸ್ ಎಂ ಹಾವೇರಿಯಿಂದ ಸಂದೇಶ ಕಳಿಸಿ ನಮಗೊಂದು ಸಖತ್ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗೆಯೇ ಮಹೇಶ್ ಅವರು ಮಂಡ್ಯದಿಂದ, ವೇದಗಾನ್ ಅವರು ಬೆಳಗಾವಿಯಿಂದ, ವಿರೂಪಾಕ್ಷ ಮಂಜುಳಾ ಲಕ್ಷ್ಮಿ ನೀರಜ ಅವರು ಕೂಡ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅನುಷಾ ಅವರು, ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ, ಚಿತ್ರದುರ್ಗ ಜಿಲ್ಲೆಯಿಂದ ಮಲ್ಲಾಪುರ ನಾಗರಾಜ್ ಅವರು, ಹಾಗೆಯೇ ವಾಣಿಶ್ರೀ ವೇದಾಂತ್ ಕಮತೆ ಚಿಕ್ಕೋಡು ತಾಲೂಕಿನ ಕರ್ಗಾವ್ ಗ್ರಾಮದಿಂದ ಅಶ್ವಿನಿ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಅರ್ಪಿತಾ ಅವರು ಬೆಂಗಳೂರಿನಿಂದ, ನಾಗಪೂಜಾ ಅವರು, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಹಾಡುಗಳು ಇಷ್ಟ ಆಗ್ತಿದೆ ಅಂತಿರೋದು. ಸುಮಿತ್ರಾ ಕೆಂಪರಾಜ್ RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ವಿಮಾ ನಗರ ದಾವಣಗೆರೆಯಿಂದ ನಮಗೂ ಒಂದು ಹಾಡು ಹಾಕ್ರಿ ಮೇಡಮ್ ಅಂತ ಸಂದೇಶ ಕಳಿಸಿದ್ರೆ, ಬೋಪಾ ವೆಂಕಟೇಶ್ ಅವರು, ಲಕ್ಷ್ಮೀ ಗಗನ್ ಸುಶ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತಾ ಅವರು ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅವರು ಅರಸು ಕಡಬಾ ಗುಬ್ಬಿ ತಾಲೂಕು ತುಮಕೂರಿನಿಂದ, ಇವತ್ತಿನ ಸಖತ್ ಸಾಂಗ್ಸ್ನಲ್ಲಿ ನಮ್ಮ ಹಾಡು ಪ್ಲೇ ಮಾಡಲ್ವಾ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸುಮಲತಾ ಅವರು ಚನ್ನನಕುಂಟೆಯಿಂದ, ಮಹಾಲಿಂಗ್ಪುರದಿಂದ ಐನುದ್ದೀನ್ ಬನ್ಹಾಟಿ, ಮಮತಾಜ್ ರಿಯಾಜ್ ರುಬಿನಾ ಶಬೀರಾ ಸುಫಿಯಾ ಜುನೈದ್ ಅಂಜುಮಾ ಹುಮೇರಾ ರಫಾತಾ ಮರಿಯಾ ಅವರು ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ದೀಪ್ತಿ ಕೋಟೆ ಪರಿಕೋಟೆ ಸಂಜಯ್ ಕುಮಾರ್ ಕೋಟೆ ಪುಣೆಯಿಂದ ಸಂದೇಶ ಕಳಿಸಿದ್ದಾರೆ. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಖತ್ ಸಾಂಗ್ಸ್ ನಲ್ಲಿ ನೀವು ಕೇಳಿರುವಂತಹ ಸಖತ್ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಶುಭೋದಯ ಮೇಡಮ್, ಶಂಕರ್ ಗುರು ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು ಅಂತಿರೋದು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. ನಮಗೋಸ್ಕರ ಒಂದು ಹಾಡು ಹಾಕಲ್ವಾ ಅಂತ ಕೇಳ್ತಿರೋದು ಯಾರಿದು? ಸಮರ್ಥ್ ಕಾವಲಿ ಮಂಜುಳಾ ಶಿವಲಿಂಗಪ್ಪ ಇಲ್ಕಲ್ನಿಂದ. ಇಂಚರಾತ್ ತ್ರಿಶ್ ಪ್ರಕಾಶ್ ಭಾವನ ಹರೀಶ್ ಮುದ್ದೇಗೌಡನ ಕೊಪ್ಪಲು ನಾಗಮಂಗಲ ತಾಲೂಕಿಂದ ನಮಗೋಸ್ಕರ ಒಂದು ಹಾಡು ಹಾಕಿ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಗಿರೀಶ್ ಅವರು ದಾವಣಗೆರೆಯಿಂದ, ಸಿಂಧನೂರು ಸುರೇಶ್ ಬಾಳುಟಗಿ ಅವರು ಶುಭೋದಯ ಮೇಡಮ್ ಅಂತ ಹೇಳಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಎಲ್ಲ ಹಾಡುಗಳನ್ನು ಕೇಳಿಕೊಂಡು ಪ್ರಯಾಣ ಮಾಡ್ತಿದ್ರೆ ನಮಗೆ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಅಂತಿರೋದು ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಬಿ ಟಿ ಎಂ ಲೇಔಟ್ನಿಂದ. ಭಾನುಪ್ರಕಾಶ್ ಲೆಕ್ಕ ಪರಿಶೋಧಕರು ಅರಸೀಕೆರೆ ಹಾಸನ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಸಿಂಧನೂರಿನಿಂದ ಆನಂದ್ ಅದೋನಿ ಅವರು ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯಿಂದ ಲೋಹಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿಕರ್ ಹುಬ್ಬಳ್ಳಿ ಅವರು ಕೂಡ ಸಂದೇಶ ಕಳಿಸಿ ಸಖತ್ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಮ್ಯಾ ಮಂಜುನಾಥ್ ಅವರು ದಾವಣಗೆರೆಯಿಂದ, ಕೆಂಪರಾಜು ಅವರು ಮೈಸೂರಿನಿಂದ, ಹಾಗೇನೆ ಸಂತೋಷ್ ಧೂಪದಾಳ ಅವರು ಬೆಳಗಾವಿಯಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗರಾಜ್ ಹುಲಿಯಾರ್ ಅವರು, ರೂಪ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನಕುಂಟೆ ಶಿರಾದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಇಷ್ಟದ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತಿರೋದು ಶ್ವೇತಾ ಎಸ್ ರಾವ್ ಸುಳ್ಯದಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿ ಹಾಡುಗಳು ಸೂಪರ್ ಆಗಿದೆ ಅಂತ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ನಿಮ್ಮ ಮೆಚ್ಚಿನ ನೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

ಸಖತ್ ಸಾಂಗ್ಸ್ಗೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಕೆ ಬಸವರಾಜ್ ನಾಯಕ್ ಅವರು ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯಿಂದ ನಮ್ಮ ಇಷ್ಟದ ಹಾಡನ್ನು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ದಯವಿಟ್ಟು ನಮಗೂ ಒಂದು ಹಾಡು ಹಾಕಿ ಅಂತಿರೋದು ಭಾರತಿ ಅವರು ಶೇಷಾದ್ರಿಪುರಮಿಂದ. ಜೀವನ್ ಚೈತ್ರದಿಂದ ನಮಗೋಸ್ಕರ ಒಂದು ಹಾಡು ಹಾಕಿ ಅಂತಿರೋದು ಡಾಕ್ಟರ್ ಪ್ರಕಾಶ್ ಅವರು ಕೃಷ್ಣಗಿರಿ. ನಮಸ್ತೆ ಮೇಡಮ್, ಸುಮಧುರವಾದ ಹಾಡುಗಳನ್ನು ಕೇಳಿ ಸಿಕ್ಕಾಪಡೆ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಹಾಗೇ ಬೆಳಗಿನ ಶುಭೋದಯ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಸಂದೇಶ ಕಳಿಸಿ ನಮಗೋಸ್ಕರ ಒಂದು ಹಾಡು ಹಾಕಿ ಅಂತಿದ್ದಾರೆ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಅಪ್ಪ ಮಕ್ಕಳ ಸಂಬಂಧದ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೇಗೆ ತಾಯಿ ಸೆಂಟಿಮೆಂಟ್ ಹಾಡುಗಳು ಇದೆಯೋ, ಹಾಗೆ ತಂದೆಯ ಜೊತೆಗಿನ ಒಂದು ಅನುಬಂಧದ ಹಾಡುಗಳು ಕೂಡ ಸಿಕ್ಕಾಪಟ್ಟೆ ಇದೆ. ಅಪ್ಪನ ಪ್ರೀತಿಯೇ ಹಾಗೆ. ಅಪ್ಪ ಅಂದರೆ ಆಕಾಶ ಅಂತ ಹೇಳ್ತಾರೆ. ಅಪ್ಪನ ಪ್ರೀತಿ ನಾವು ನಿಜವಾಗ್ಲೂ ಒಂದು ಜೀವನದಲ್ಲಿ ಒಂದು ಘಟ್ಟ ತಲುಪೋ ತನಕ ಗೊತ್ತೇ ಆಗೋದಿಲ್ವಂತೆ. ಯಾಕಂದರೆ ಅಮ್ಮನ ಪ್ರೀತಿಯನ್ನು ಅಮ್ಮ ಪ್ರತಿದಿನ ವ್ಯಕ್ತಪಡಿಸ್ತಾ ಇರ್ತಾಳೆ. ಮುದ್ದು ಮಾಡ್ತಾಳೆ, ಕೈ ತುತ್ತು ಕೊಡ್ತಾಳೆ, ಊಟ ಹಾಕ್ತಾಳೆ, ಬೇಕಾಗಿರೋದನ್ನೆಲ್ಲ ತಂದುಕೊಡ್ತಾಳೆ. ಹೀಗೆ ನಮಗೇನೇ ಬೇಕು ಅಂದರೂ ಅಪ್ಪನ ಹತ್ರ ಡೈರೆಕ್ಟಾಗಿ ಯಾರೂ ಕೇಳೋದೇ ಇಲ್ಲ. ಪ್ರತಿಯೊಂದನ್ನು ಅಮ್ಮನ ಮುಖಾಂತರವೇ ಪೀಠಿಕೆ ಹಾಕಿ ಎಷ್ಟೋ ಮನೆಗಳಲ್ಲಿ ಅಪ್ಪನ ಎದುರ ಎದುರ ಕೂತು ಮಾತಾಡೋದಕ್ಕೂ ಕೂಡ ಹಿಂಜರಿಯುವಂತಹ ಸಮಯ ಇತ್ತು ಒಂದಾನೊಂದು ಕಾಲದಲ್ಲಿ. ಅಂದರೆ 70s, 80s, 90s ಆ ಒಂದು ಟೈಮ್ನಲ್ಲಿ ಅಪ್ಪ ಅಂದರೆ ತುಂಬ ಭಯ ಪಡ್ತಿದ್ದ ಕಾಲ, ಅಥವಾ ಅಪ್ಪನ ಪ್ರೀತಿಗೆ ಅಷ್ಟು ನಮಗೆ ಅನುಭವಕ್ಕೆ ಬರದೇ ಇರುವಂತಹ ಸಮಯ ಅದು. ಪ್ರತಿಯೊಂದನ್ನು ಅಮ್ಮನ ಮುಖಾಂತರನೇ ಹೇಳಿ ತಿಳಿಸ್ತಾ ಇದ್ದ ಟೈಮ್ ಅದು. ಹಾಗಾಗಿ ಅಪ್ಪನ ಪ್ರೀತಿ ಯಾವಾಗಲೂ ಎಲೆಮರಿಯ ಕಾಯಿ ಥರ ಅದು ಯಾವಾಗಲೂ ಮುಚ್ಚೇ ಇರ್ತಾ ಇರುವಂಥ ಟೈಮ್. ಇವತ್ತಿಗೂ ಸಾಕಷ್ಟು ಕುಟುಂಬಗಳಲ್ಲಿ, ಸಾಕಷ್ಟು ಮನೆಗಳಲ್ಲಿ ಅಪ್ಪ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಮೇ ಬಿ ಅಪ್ಪ ನಮ್ಮನ್ನು ಇಷ್ಟನೇ ಪಡೋದಿಲ್ವೇನೋ ಅನ್ನೋವಂಥ ಒಂದು ಭಾವನೆ ಕೂಡ ಇರುತ್ತೆ. ಸೊ ಇವತ್ತು ಸಿನಿ ಚಿಟ್ಟೆಯಲ್ಲಿ ಅಪ್ಪ ಮಕ್ಕಳ ಸಂಬಂಧದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ನಿಮ್ಮ ಅಪ್ಪನ ಜೊತೆ ಇರುವಂತಹ ಅಟ್ಯಾಚ್ಮೆಂಟ್ ಏನು, ನಿಮ್ಮ ಮತ್ತು ಅಪ್ಪನ ಸಂಬಂಧ ಏನು, ನಿಮಗೆ ಯಾವ ಅಪ್ಪ ಮಕ್ಕಳ ಗೀತೆ ಇಷ್ಟ, ಪ್ರತಿಯೊಂದನ್ನು ನೀವು ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483094809010013 ಅಂತ ಹೇಳ್ತಾ ಸಂದೇಶ ಬಂದು ತಲುಪಲಿ. ಸದ್ಯಕ್ಕೆ ಮೊದಲ ಗೀತೆ ಮೂಡಿ ಬರ್ತದೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ದೇವತಾ ಮನುಷ್ಯ ಚಿತ್ರದಿಂದ ನಿನ್ನಂಥ ಅಪ್ಪ ಇಲ್ಲ ಅನ್ನುವಂತಹ ಗೀತೆ.

ಸಾಕಷ್ಟು ಬಾರಿ ಮಾತಾಡ್ತಾ ಇರ್ತೀವಿ ದಿನನಿತ್ಯ ಜೀವನದಲ್ಲಿ. ಅಪ್ಪಂಗೆ ಮಗಳನ್ನು ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಮಗನಿಗಿಂತ ಅಂತ, ಅದು ಕೆಲವ್ರು ಹೇಳ್ತಾರೆ, ಸೈಂಟಿಫಿಕ್ಕಾಗಿ ಪ್ರೂವ್ ಕೂಡ ಆಗಿದೆ. ಅಪ್ಪಂಗೆ ಮಗಳ ಕಂಡ್ರೆ ತುಂಬ ಇಷ್ಟ, ಹಾಗೆಯೇ ಅಮ್ಮಂಗೆ ಮಗನ ಕಂಡ್ರೆ ತುಂಬ ಇಷ್ಟ ಅಂತ. ಎಷ್ಟೋ ಸಲ ಅಪ್ಪಂದ್ರಿಗೆ ಏನಾಗುತ್ತೆ ಅಂದರೆ, ಮಗನ ಹತ್ರ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ರೆ ಎಲ್ಲಿ ಮಗ ಹಾಳಾಗೋಗ್ಬಿಡ್ತಾನೋ ಏನೋ, ಜೀವನದಲ್ಲಿ ತನ್ನ ಮಗ ಒಂದು ಒಳ್ಳೆಯ ಘಟ್ಟ ಸೇರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೊಂಡು ಸಮಾಜದಲ್ಲಿ ಒಬ್ಬ ಪ್ರಜೆಯಾಗಿ ನಿಲ್ಲಬೇಕು ಅಂದರೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕೇನೋ ಅಂತ ಆ ಅಪ್ಪ ಆ ತಂದೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರೂ ಕೂಡ ಅದನ್ನು ಕೋಪದ ಮುಖಾಂತರ ಹೊರಗಡೆ ಹಾಕ್ತಾ ಇರ್ತಾರೆ. ಯಾಕಂದರೆ ಎಲ್ಲಿ ನಾನು ಪ್ರೀತಿ ತೋರಿಸ್ಬಿಟ್ರೆ ಮಕ್ಕಳು ಹಾಳಾಗ್ಬಿಡ್ತಾರೇನೋ ಅನ್ನೊಂದು ಸಣ್ಣ ಭಯ ಯಾವಾಗಲೂ ತಂದೆ ಮನಸ್ಸಿನಲ್ಲಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಹೇಗೂ ಅಮ್ಮ ಪ್ರೀತಿ ತೋರಿಸ್ತಾ ಇರ್ತಾರಲ್ವಾ, ಸೊ ಮನೇಲಿ ಇಬ್ಬರು ಫ್ರೀಯಾಗಿ ಬಿಟ್ಬಿಟ್ರೆ ಮಕ್ಕಳು ಹಾಳಾಗ್ತಾರೆ. ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀನಿ, ನನ್ನ ಪ್ರೀತಿಯನ್ನು ಮುಚ್ಚಿಟ್ಕೊಂಡೇ ಬದುಕ್ತೀನಿ ಅನ್ನುವಂತಹ ಅಪ್ಪಂದರು ನಮ್ಮ ನಿಮ್ಮ ನಡುವೆ ಸುಮಾರು ಜನ ಇದ್ದಾರೆ. ಹಾಗಾಗಿ ಅಪ್ಪ ಮಗಳ ಬಾಂಧವ್ಯ ಎಷ್ಟೋ ಸಲ ನಾವು ನೋಡ್ಬೋದು, ಆದರೆ ಅಪ್ಪ ಮಗನ ಬಾಂಧವ್ಯ ಇದೆಯಲ್ಲ, ಅದು ಯಾವಾಗಲೂ ಕಪ್ಪೆ ಚಿಪ್ಪಿನಲ್ಲಿರುವ ಮುತ್ತಿನಂತೆ ಯಾವಾಗಲೂ ಮುಚ್ಚಿಕೊಂಡೇ ಇರುತ್ತೆ. ನಿಮ್ಮನೇಲೂ ಹೀಗೇನಾ? ಅಪ್ಪ ಮಗನ ಬಾಂಧವ್ಯ ಹೇಗಿರುತ್ತೆ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ, ಮಾಣಿಕ್ಯ ಚಿತ್ರದಿಂದ ಶಂಕರ್ ಮಹಾದೇವನ್ ಅವರು ಹಾಡಿದ್ದಾರೆ, ಕೆ ಕಲ್ಯಾಣ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರವರ ಸಂಗೀತ ಇರುವಂತಹ ಅಪ್ಪ ಮಗನ ಪ್ರೀತಿಯ ಸಂಬಂಧದ ಗೀತೆ ನಿಮಗೋಸ್ಕರ.

ಎಷ್ಟೋ ಸಲ ಹೇಳ್ತೀವಿ, ತುಂಬ ಪ್ರೀತಿ ಇದ್ದಲ್ಲಿ ಕೋಪನೂ ಜಾಸ್ತಿ ಇರುತ್ತಂತೆ. ನಾವು ತುಂಬ ಇಷ್ಟಪಡೋರೆ, ಪ್ರೀತಿಸೋರೆ ನಮಗೆ ಜಾಸ್ತಿ ಜೀವನದಲ್ಲಿ ನೋವು ಕೊಡ್ತಾರೆ ಅಂತ ಕೂಡ ಹಾಡು ಮಾತಿನಲ್ಲಿ ಅಥವಾ ಪ್ರತಿನಿತ್ಯ ಮಾತಾಡ್ತಾ ಇರ್ತಾರೆ. ಏನಾಗುತ್ತೆ, ಮಕ್ಕಳು ಏನಾದರೂ ಒಂದು ಕೆಲಸ ಮಾಡಿದಾಗ ತಾಯಿಯಾದವಳು ತಕ್ಷಣ ಅದನ್ನು ಹೊಗಳ್ಬಿಡ್ತಾಳೆ. ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೆಗ್ಣ ಮುದ್ದು, ತಾಯಿಯಾದವಳಿಗೆ ಮಕ್ಕಳು ಏನು ಮಾಡಿದ್ರೂ ಚಂದ ಅಂತ. ಆದರೆ ತಂದೆ ಯೋಚನೆ ಮಾಡ್ತಾರೆ, ನಾನೇನಾದರೂ ಇವಾಗಲೇ ಇವ್ರನ್ನ ಹೊಗಳ್ಬಿಟ್ರೆ ಅಥವಾ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಇವರು ಇನ್ನೂ ಅದನ್ನು ಚೆನ್ನಾಗಿ ಮಾಡಬಹುದಾದಂತಹ ಪ್ರಯತ್ನವನ್ನೇ ಕೈಬಿಟ್ಬಿಡ್ತಾರೆ. ಹಾಗಾಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೇನೇ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡ್ಬಹುದು, ಅವ್ರ ಕೈಲಿ ಆ ಕೆಲಸ ಆಗತ್ತೆ ಅನ್ನುವಂತಹ ಒಂದು ವಿಷಯ ಆ ತಂದೆ ಗೊತ್ತಿರೋದ್ರಿಂದ ಮಕ್ಕಳು ಏನೇ ಮಾಡಿದ್ರೂ ತಕ್ಷಣಕ್ಕೆ ಒಪ್ಕೊಳ್ಳಲ್ಲ, ಅಯ್ಯೋ ಇಷ್ಟೇನಾ, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಹೇಳ್ತಾರೆ. ಆದರೆ ಮಕ್ಕಳಿಗೆ ಏನಿದು, ನಮ್ಮಪ್ಪ ಯಾವಾಗ ನೋಡಿದ್ರೂ ನನ್ನ ಹೊಗಳೋದೇ ಇಲ್ವಲ್ಲ, ಅಥವಾ ನಾನು ಏನೇ ಕೆಲಸ ಮಾಡಿದ್ರೂ ಖುಷಿ ಪಡೋದಿಲ್ವಲ್ಲ, ಯಾಕೆ ಹೀಗೆ ಅಂತ ಆ ಮಕ್ಕಳಿಗೆ ಆ ಒಂದು ಸಿಚುಯೇಷನಲ್ಲಿ ಎಲ್ಲರೂ ಹೊಗಳಿದಾಗ ಅಪ್ಪನಿಂದ ಹೊಗಳಿಕೆ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಬರೋದು ಇದೆ. ಆದರೆ ಅದಕ್ಕೆ ಹಿಂದಿನ ಕಾರಣ, ತನ್ನ ಮಕ್ಕಳು ಇನ್ನೂ ಚೆನ್ನಾಗಿ ಕಲೀಲಿ, ಚೆನ್ನಾಗಿ ಪ್ರಯತ್ನ ಪಡಲಿ, ಇನ್ನೂ ಉತ್ತಮವಾದ ಕೆಲಸ ಮಾಡಲಿ ಅನ್ನುವಂಥ ಒಂದು ಅಗಾಧವಾದ ಪ್ರೀತಿ, ನಂಬಿಕೆ, ಭರವಸೆ ಆ ತಂದೆಯ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಅಂತಹ ಒಂದು ತಂದೆ ಮಗನ ಮತ್ತೊಂದು ಗೀತೆ ಪ್ರಸಾರ ಆಗ್ತಿದೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಗೌಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಾಕಷ್ಟು ಜನ ಅಪ್ಪನ ಪ್ರೀತಿಯ ಬಗ್ಗೆ ಸಂದೇಶ ಕಳಿಸಿ ಅವರ ಮನಸ್ಸಿನ ಭಾವನೆಯನ್ನು ಹಂಚಿಕೊಂಡಿದ್ದಾರೆ. ಅನಿತಾ ತಿರುಮಲೆ ಹಾವೇರಿಯಿಂದ ಹೇಳ್ತಾ ಇದ್ದಾರೆ, ಬಾಲ್ಯದಲ್ಲಿ ನನಗೂ ಕೂಡ ಅಪ್ಪನ ಹತ್ರ ಮಾತಾಡೋದಕ್ಕೆ ತುಂಬ ಭಯ ಆಗ್ತಿತ್ತು, ಆದರೆ ಮದುವೆ ಆದ ನಂತರ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗುರುರಾಜ್ ಬಿ ಕಮಲಾಪುರ ಹಂಪಿಯಿಂದ, ಹೌದು, ಅನೇಕ ಕನ್ನಡ ಚಿತ್ರಗಳಲ್ಲಿ ತಂದೆ ಮಕ್ಕಳ ಬಾಂಧವ್ಯದ ಬಗ್ಗೆ ಚಿತ್ರಗಳು ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ, ಶ್ರೀಕಂಠ ಶರ್ಮಾ ಹಾಗೂ ಸೀಮಾ ಸರಸ್ವತಿಪುರಂ ಅವರು ಹೇಳ್ತಿದ್ದಾರೆ ಮೈಸೂರಿನಿಂದ, ನನಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆನ ಕಳ್ಕೊಂಡ್ಬಿಟ್ಟೆ, ಹಾಗಾಗಿ ತಂದೆಯ ಪ್ರೀತಿ ತಿಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅಪ್ಪ ಅಮ್ಮ ಇರುವಾಗ ಅವರ ಬೆಲೆ ಗೊತ್ತಾಗಲ್ಲ, ಇಲ್ಲದೆ ಹೋದರೆ ಅವರ ಬೆಲೆ ಗೊತ್ತಾಗತ್ತೆ ಅಲ್ವಾ ಅಂತ ಕೇಳ್ತಿರೋದು ನಾರಾಯಣಚಾರಿ ಮುಳ್ಳೂರು ಹುಣಸೂರಿನಿಂದ. ಗಣೇಶ್ ಅವರು ಸಾಗರದಿಂದ, ಹೌದು ಮೇಡಮ್, ನಮ್ಮನೆಯಲ್ಲೂ ಹೀಗೆ, ನಾನು ಮಕ್ಕಳಿಗೆ ಪ್ರೀತಿ ಗೊತ್ತಾಗೋ ಹಾಗೆ ಮಾಡೋದಿಲ್ಲ, ಇರೋದಿಲ್ಲ, ಮನದಲ್ಲೇ ಇಟ್ಕೊಂಡು ಬಿಟ್ಟಿರ್ತೀನಿ, ಯಾಕಂದರೆ ಅವ್ರು ಹಾಳಾಗಬಾರ್ದಲ್ವಾ, ಹೇಳಿದ್ದೆಲ್ಲ ಕೇಳಿದ್ದೆಲ್ಲ ತಂದುಕೊಟ್ರೆ ದಾರಿ ತಪ್ಪಿ ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಅಪ್ಪ ಮಕ್ಕಳ ಬಾಂಧವ್ಯ ಇರುವಂತಹ ಚಿತ್ರ ಮೂಡಿ ಬಂದಿದೆ, ಅದು ಕದಂಬ ಆಗಿರಬಹುದು, ಸೂರ್ಯವಂಶ ಆಗಿರಬಹುದು, ಲಯನ್ ಜಗಪತಿ ರಾವ್ ಆಗಿರಬಹುದು, ಮಾಣಿಕ್ಯ, ಈ ಥರ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅಪ್ಪ ಮಕ್ಕಳ, ಅಪ್ಪ ಮಗ, ಅಪ್ಪ ಮಗಳ ಬಾಂಧವ್ಯದ ಬಗ್ಗೆ ಗೀತೆಗಳು ಮೂಡಿ ಬಂದಿದೆ. ಅಪ್ಪನ ಪ್ರೀತಿ ಎಂಥದ್ದು, ನೀವು ಅದನ್ನು ಅನುಭವಿಸಿದ್ದೀರಾ, ಹೇಗನ್ಸುತ್ತೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಅಪ್ಪ ಮಗಳ ಮುದ್ದಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಮಕ್ಕಳ ಸಂಬಂಧದ ಬಗ್ಗೆ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಯಶವಂತ್ ತೇಜಸ್ವಿನಿ ಚನ್ನನಕುಂಟೆ ಶಿರಾದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸಿಂಧನೂರು ಸುರೇಶ್ ಬಳುಟಗಿ ಅವರು, ನನಗೆ 49 ವರ್ಷ, ನಾನು 3ನೇ ಕ್ಲಾಸ್ ಓದುವಾಗ ನಮ್ಮ ತಂದೆಯವ್ರನ್ನ ಕಳ್ಕೊಂಡೆ. ತುಂಬ ಒಳ್ಳೆಯವರು, ದೇವರು ಅವರನ್ನು ಬೇಗ ಕಿತ್ಕೊಂಡ್ರು, ಹಾಗಾಗಿ ಅವರನ್ನು ಸರಿಯಾಗಿ ನೋಡೇ ಇಲ್ಲ ನಾನು, ನನಗೆ ಎಲ್ಲ ನನ್ನ ತಾಯಿನೇ ಅಂತ ಹೇಳ್ತಿದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ, ನನ್ನ ನಿಜವಾದ ಹೀರೋ ನಮ್ಮಪ್ಪ, ನನಗೆ 2 ಅಣ್ಣಂದರು, ನಾನು ಒಬ್ಬಳೇ ಮಗಳು, ನನ್ನ ಮೇಲೆ ತುಂಬ ಪ್ರೀತಿ, ಹಬ್ಬಕ್ಕೆ ಹೊಸ ಬಟ್ಟೆ, ಬೆಳಿಗ್ಗೆ ನಮ್ಮ ಅಣ್ಣಂದ್ರಿಗೆ ಎಬ್ಸಿದ್ರು ಕೂಡ ನನಗೆ ಎಬ್ಸ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಮಕ್ಕಳ ಬಾಂಧವ್ಯ ಹೇಗೆ ಅಂದರೆ, ಜೇನು ಗೂಡಿನ ಥರ ಇರಬೇಕು. ಯಾಕಂದರೆ ಗೂಡು ಒಂದು ತಂದೆ ಇದ್ದಂತೆ, ಜೇನಿನ ಹುಳು ಮಕ್ಕಳಿದ್ದಂತೆ, ಮಕ್ಕಳು ಮಕರಂದವನ್ನು ಹೀರಿ ಆ ಗೂಡಿಗೆ ತಂದು ಹಾಕತ್ತೆ. ಅದು ತಂದೆಗೆ ಕೊಡುವ ಅಪಾರ ಗೌರವ, ತಂದೆಯಲ್ಲಿರುವ ಗುಣವೇ ಹಾಗೆ ಅಲ್ವಾ ಅಂತ ಹೇಳ್ತಿರೋದು ಪಂಡಿತ್ ಚನ್ನಪ್ಪ ಸಾರ್ವಾಡ, ತೇಜಸ್ವಿನಿ ಸಾರ್ವಾಡ, ನಿರ್ಮಲ ಹಾಗೂ ಮನೆಯವರು ಅಂತ ಸಂದೇಶ ಕಳಿಸಿದ್ದಾರೆ. ನಾರಾಯಣ್ ಚಾರಿ ಮುಳ್ಳೂರು ಹುಣಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಈ ಅಪ್ಪ ಮಕ್ಕಳ ಬಾಂಧವ್ಯ, ಅದರಲ್ಲೂ ಮಗಳಿಗೆ, ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದರೆ ತನ್ನ ಜೀವನದ ಮೊದಲ ಹೀರೋ. ಗಂಡು ಮಕ್ಕಳಿಗೂ ಅಪ್ಪ ಅಂದರೆ ಹೀರೋನೇ, ಆದರೆ ಹೆಣ್ಣು ಮಕ್ಕಳಿಗೆ ಒಂದು ಪಟ್ಟು ಜಾಸ್ತಿ. ಎಷ್ಟೇ ಸಲ ಅವರು ಮದುವೆ ಆಗಿ ಹೋದ್ಮೇಲೂ ಕೂಡ ತನ್ನ ಗಂಡನಲ್ಲಿ ಕೂಡ, ನಮ್ಮಪ್ಪ ಹೀಗಿದ್ರು, ನಮ್ಮಪ್ಪ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಯಿದ್ರು, ಈ ಥರ ಪ್ಯಾಂಪರ್ ಮಾಡ್ತಾಯಿದ್ರು ಅಂತ ಅಪ್ಪನಿಗೆ ಹೋಲಿಕೆ ಮಾಡ್ತಾ ಇರ್ತಾರೆ. ಆ ಒಂದು ಪ್ರೀತಿ ಅಪ್ಪನ ಹತ್ರ ಅವರಿಗೆ ಗಂಡು ಮಕ್ಕಳ ಥರ ಒಂದು ಭಯ ಆ ಥರ ಎಲ್ಲ ಕಮ್ಮಿ. ಅವ್ರಿಗೇನೇ ಇದ್ರೂ ಅಮ್ಮನಿಗಿಂತ ಮುಂಚೆ ಫಸ್ಟ್ ಹೋಗಿ ಅಪ್ಪನ ಹತ್ರನೇ ಅವರು ಅಪ್ಲಿಕೇಶನ್ ಹಾಕೋದು, ನನಗಿದು ಬೇಕು, ನನಗೆ ಅದು ಬೇಕು. ಅಪ್ಪ ಇದ್ದಾರೆ ಅಂದರೆ ಒಂದು ಧೈರ್ಯ, ಒಂದು ಬೆನ್ನೆಲುಬು, ಒಂದು ಕಾನ್ಫಿಡೆನ್ಸ್. ಅಂತಹ ಒಂದು ಅಪ್ಪನ ಮಗಳ ಸಂಬಂಧದ ಗೀತೆಯನ್ನು ಕೇಳಿ, ಚೌಕ ಚಿತ್ರದಿಂದ ಅನುರಾಧ ಭಟ್ ಅವರು ಹಾಡಿದ್ದಾರೆ.

ಇನ್ನು ಈ ಅಪ್ಪ ಮಕ್ಕಳ ಪ್ರೀತಿಯ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಮಗಳಿಗೆ ಅಪ್ಪ ಯಾವತ್ತೂ ಹೀರೋನೇನೆ. ಮಗಳು ಹುಟ್ಟಿದಾಗಿಂದ ಮದುವೆ ಆಗಿ ಹೋದ್ಮೇಲೂ ಕೂಡ ಅಪ್ಪಂಗೆ ಮಗಳು ತುಂಬಾ ಮುದ್ದು. ಯಾಕಂದರೆ ಅವಳು ಆ ಒಂದು ಹುಟ್ಟಿದ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಜ್ಯೋತಿಯನ್ನು ಬೆಳಗೋದಕ್ಕೆ ಬೇರೆ ಮನೆಯ ಸೊಸೆಯಾಗಿ ಹೋಗುವಂಥವಳು. ಆದರೆ ತೊಂದರೆ ಅಂತ ಬರೋದು ಅಪ್ಪ ಮಗನ ಮಧ್ಯ. ಅಪ್ಪಂಗೆ ಏನಾಗುತ್ತೆ, ಮಗನ ಹತ್ರ ಜಾಸ್ತಿ ಕ್ಲೋಸ್ ಆಗಿರೋದು ಬೇಡ, ಅವನು ಚೆನ್ನಾಗಿ ಓದಲಿ, ಒಳ್ಳೆ ಕೆಲಸ ತಗೊಳ್ಳಿ, ಲೈಫಲ್ಲಿ ಸೆಟ್ಲಾಗಲಿ, ಜೀವನದಲ್ಲಿ ಒಬ್ಬ ಒಳ್ಳೆ ಪ್ರಜೆಯಾಗಿ ಬಾಳಲಿ ಅನ್ನೋ ಒಂದು ಒಂದೇ ಒಂದು ಆಸೆಯಿಂದ ಸಣ್ಣಲ್ಲಿಂದನೂ ತಮ್ಮ ಪ್ರೀತಿಯನ್ನು ಮುಚ್ಚಿಟ್ಕೊಂಡೇ ಬರ್ತಾರೆ. ಸರಿ ಆಯಿತು, ಮಗಂಗೆ ಓದಿ ಆಯಿತು, ಕೆಲಸ ಸಿಕ್ತು, ಅವ್ರ ಲೈಫಲ್ಲಿ ಸೆಟ್ಲಾದಾಗ ಆಗ ಅವರ ಪ್ರೀತಿಯನ್ನು ಹೇಳ್ಕೊಳ್ಳೋಕ್ಕೆ ಅವ್ರಿಗೊಂಥರ ಮುಜುಗರ, ಅಥವಾ ಏನೋ ಒಂದು ಅಯ್ಯೋ ಸಣ್ಣಲ್ಲಿದ್ದಾಗ ಪ್ರೀತಿ ಮಾಡಲಿಲ್ಲ, ಅಥವಾ ತುಂಬ ಸ್ಟ್ರಿಕ್ಟಾಗಿ ನಡ್ಕೊಂಡೆ, ತುಂಬ ಕೋಪ ಮಾಡ್ಕೊಳ್ತಾ ಇದ್ದೆ, ಈಗ ಅವನು ಲೈಫಲ್ಲಿ ಸೆಟ್ಲಾದ್ಮೇಲೆ ಹೋಗಿ ನನ್ನ ಪ್ರೀತಿನ ಹೇಳ್ಕೊಂಡ್ರೆ ಅವ್ನು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಅನ್ನುವಂಥ ಒಂದು ಹಿಂಜರಿಕೆ, ಅಥವಾ ಅದೇನೋ ಒಂದು ಹೇಳ್ಕೊಳ್ಳೋಕ್ಕಾಗದೇ ಇರೋಂತಹ ತಳಮಳ ಮನೋಭಾವ ಅವ್ರ ಮನಸ್ಸಲ್ಲಿ ಯಾವಾಗಲೂ ಬೇರೆಯವರಿರುತ್ತೆ. ಯಾವತ್ತೂ ತುಂಬ ಕಮ್ಮಿ ಜನದ ಮನೆಯಲ್ಲಿ ಅಪ್ಪ ಮಗ ತುಂಬ ಓಪನ್ ಆಗಿ ಮಾತಾಡ್ತಾ ಇರ್ತಾರೆ. ಹಾಗಂತ ಇಲ್ವೇ ಇಲ್ಲ ಅಂತ ಏನೂ ಇಲ್ಲ, ಎಷ್ಟೋ ಸಲ ಇಬ್ಬರು ಫ್ರೆಂಡ್ಸ್ ಥರ, ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದವರು ಕೂಡ ಇರ್ತಾರೆ. ಮುಂಚೆ ಎಲ್ಲ ತುಂಬ ಹಿಂದೆ, ಅಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಆ ಸಮಯದಲ್ಲಿ ಅಪ್ಪ ಮಗನ ಸಂಬಂಧ ಸ್ವಲ್ಪ ದೂರ ದೂರನೇ ಇರ್ತಿತ್ತು. ಇನ್ನು ಮಕ್ಕಳಿಗೆ ಅವರು ಜೀವನದಲ್ಲಿ ಒಂದು ಜವಾಬ್ದಾರಿಯುತ ಒಂದು ಪೊಸಿಷನ್ಗೆ ಬಂದಾಗ ತಂದೆಯ ಬೆಲೆ ಗೊತ್ತಾಗುತ್ತೆ. ಯಾಕೆ ಅಪ್ಪ ನಮ್ಮ ಜೊತೆ ಆ ಥರ ಕಠೋರವಾಗಿ ನಡ್ಕೊಳ್ತಾ ಇದ್ರು, ಯಾಕೆ ಅವರು ನಾವು ಏನೇ ಮಾಡಿದ್ರು ಇಲ್ಲ ಇದಿನ್ನೂ ಚೆನ್ನಾಗಿ ಮಾಡ್ಬೋದು

ಇತ್ತು ಅಂತ ಹೇಳ್ತಾ ಇದ್ರು ಅನ್ನೋದು ಅವರು ತಂದೆಯ ಸ್ಥಾನಕ್ಕೆ ಬಂದಾಗ ಗೊತ್ತಾಗತ್ತೆ. ಓ, ನಮ್ಮಪ್ಪ ಇಷ್ಟು ಹಿಡಿತದಲ್ಲಿ ನಮ್ಮನ್ನು ಬೆಳೆಸಲಿಲ್ಲ ಅಂದಿದ್ದಿದ್ರೆ ನಾವು ತುಂಬ ಹಾಳಾಗಿ ಹೋಗ್ತಿದ್ವೇನೋ ಅಂತ ಹೇಳ್ತಾರು ಕೂಡ ತುಂಬ ಜನ ನಮ್ಮ ನಡುವೆ ಸಿಗ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ, ಒಂದು ವಸ್ತು ಕಳ್ಕೊಂಡ ಮೇಲೇ, ಒಬ್ಬ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕಳ್ಕೊಂಡ ಮೇಲೆ ಅವರ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ. ಹಾಗಾಗಿ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಇದ್ದರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿ, ಕೋಪದ ಹಿಂದೆ ಇರುವಂತಹ ಕಾಳಜಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಪ್ರೀತಿಯ ತಂದೆ ಮಕ್ಕಳ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ದಾರೆ. ಆನಂದ್ ಅವರು ಸಂದೇಶ ಕಳಿಸಿದ್ದಾರೆ, ತಂದೆ ಮಕ್ಕಳ ಬಗ್ಗಿನ ಚಿತ್ರಗಳ ಚುಟುಕು ಮಾಹಿತಿ, ಹಾಗೆಯೇ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳೋದು ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗೂರು ಗ್ರಾಮದಿಂದ ನಮ್ಮ ಅಪ್ಪ ಅವರು ನಮಗೆ ತಿದ್ದಿ ಬುದ್ಧಿ ಹೇಳಿದ ಗುರುಗಳು. ಇಂಥ ಕೆಲಸವಿದ್ರೂ ತಂದೆ ಮುಂದೆ ಇದ್ದಾರೆ ಅಂತ ಅಂದರೆ ಗುಡ್ಡನಾದರೂ ಸರಿಸಬಹುದು ಅಂತ ಹೇಳ್ತಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ, ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮ, ಅಪ್ಪ ಮಕ್ಕಳ ಬಗ್ಗೆ ನೀವು ಕೊಟ್ಟ ಮಾಹಿತಿ, ಆಯ್ಕೆಯ ಸೊಗಸಾದ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಷ್ಟೋ ಸಲ ಎಷ್ಟೋ ಜನರ ಜೀವನದಲ್ಲಿ ಅಪ್ಪ ಬೇಗ ತೀರ್ಕೊಂಡ್ಬಿಡ್ತಾರೆ ಅಥವಾ ಅಪ್ಪನ ಬೇಗ ಕಳ್ಕೊಂಡ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ. ಅಂಥ ಸಮಯದಲ್ಲಿ ಮನೆಯ ಜವಾಬ್ದಾರಿ ತಗೊಂಡಾಗ ಆ ಮಕ್ಕಳಿಗೆ ಗೊತ್ತಾಗುತ್ತೆ, ಅದು ಮಗಳಾದರೂ ಆಗಿರ್ಬೋದು ಮಗನಾದರೂ ಆಗಿರ್ಬೋದು. ತಂದೆ ಇದ್ದಾಗ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಪ್ರತಿಯೊಂದಕ್ಕೂ ಅವರು ಮುಚ್ಚಿ ಇಟ್ಕೊಂಡು ನಮಗೆ ಸುಖವನ್ನು ಕೊಡ್ತಾಯಿದ್ರು. ಮೂರು ಹೊತ್ತು ಊಟ ಬಟ್ಟೆ ನಾವು ಏನು ಕೇಳಿದ್ರು ಅದನ್ನು ಖುಷಿ ಖುಷಿಯಿಂದ ತಂದುಕೊಡ್ತಾಯಿದ್ರು. ಆದರೆ ಅಪ್ಪ ಇಲ್ಲ ಅಂದಾಗ ಅವರ ಕಷ್ಟ, ಆ ಒಂದು ಆಬ್ಸೆನ್ಸ್ ಏನಿದೆ ಅಲ್ಲ, ಒಬ್ಬ ವ್ಯಕ್ತಿ ಇಲ್ಲ ನಮ್ಮ ಜೀವನದಲ್ಲಿ ಅಂದಾಗ ಆಗ ಅವರ ಬೆಲೆ ನಮಗೆ ಗೊತ್ತಾಗತ್ತೆ. ಅವ್ರು ಇದ್ದಾಗ ಅವರೆಷ್ಟು ಕಷ್ಟಪಡ್ತಾ ಇದ್ರು ಕೂಡ ನಮಗೆ ಅದನ್ನು ಅವರು ಮುಚ್ಚಿಟ್ಕೊಳ್ತಾ ಇರ್ತಾರೆ. ಎಷ್ಟೋ ಸಲ ತಾಯಿ ಹೇಳ್ತಾ ಇರ್ತಾರೆ, ನೋಡು ನಿಮ್ಮ ಅಪ್ಪ ಈ ಥರ ಕಷ್ಟಪಟ್ಟು ನಿನಗೆ ಇದನ್ನು ತಂದುಕೊಟ್ರು ಅಂತ. ಸೊ ಹಾಗಾಗಿ ಅಪ್ಪನ ಪ್ರೀತಿ ಯಾವತ್ತೂ ತೋರಿಸ್ಕೊಳ್ಳೋದ, ಅವ್ರು ಯಾವಾಗಲೂ ಮುಚ್ಚಿಟ್ಕೊಂಡೇ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೋ ಸಲ ಅಪ್ಪನ್ನ ಕಳ್ಕೊಂಡಾಗ ಪಶ್ಚಾತ್ತಾಪ ಪಟ್ಟಿರೋದು ಇರುತ್ತೆ ತುಂಬ ಜನ, ಛೇ ಅಪ್ಪ ಇರಬೇಕಿತ್ತು, ಅಪ್ಪ ಇದ್ದಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೋಬೇಕಿತ್ತು, ಆಗ ತುಂಬ ಕೋಪ ಜಗಳ ಮಾಡ್ಕೊಂಡ್ಬಿಟ್ವಿ ಈಗ ಫೀಲ್ ಆಗ್ತಾ ಇದೆ ಅಂತ ಗಿಲ್ಟ್ ಫೀಲ್ ಮಾಡೋರು ಕೂಡ ನಮ್ಮ ನಡುವೆ ಇರ್ತಾರೆ ಅಲ್ವಾ.

0: ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ

ಕೇಳಿಸಿಕೊಳ್ಳಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 11:02 ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು. ಆಪ್ಕಿ ಪಸಂದ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಹಿಂದಿ ಹಾಡುಗಳ ಜೊತೆ ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಇಂಥ ಹಾಡುಗಳನ್ನ ಕೇಳಿದಾಗ, ಇವುಗಳನ್ನ ನೋಡಿದಾಗ ಒಂದಿಷ್ಟು ನಗು ಬರೋದಂತೂ ಖಂಡಿತ ಸಹಜವಾಗಿಯೇ ಬರುತ್ತೆ. ಬಾಲಿವುಡ್ ಅಲ್ಲಿ ಹಾಸ್ಯ ಸಿನಿಮಾಗಳು ಅಂದ್ರೆ ಎಷ್ಟೋ ಬೇಕಾದಷ್ಟು ಸಿನಿಮಾಗಳು ಸಿಗುತ್ತೆ. ನಿಜಕ್ಕೂ ಮನುಷ್ಯನಿಗೆ ಮನೋರಂಜನೆ ಅಂದ್ರೆ ಹಾಸ್ಯ ಅನ್ನೋದು ಇರಲೇಬೇಕು. ಎಷ್ಟೋ ಪ್ರಕಾರಗಳಲ್ಲಿ ಹಾಸ್ಯರಸ ಭರಿತವಾದ ಚಿತ್ರಗಳು ತುಂಬಾ ಖುಷಿ ನೀಡುವಂಥದ್ದು. ಇಂತಹ ಸಿನಿಮಾಗಳು ನಗುವಿನ ಜೊತೆ ಜೊತೆಗೆ ಒಂದಿಷ್ಟು ಸ್ನೇಹ, ಒಂದಿಷ್ಟು ಕುಟುಂಬ ಮತ್ತೆ ಪ್ರೀತಿ ಜೊತೆಗೆ, ಸಿನಿಮಾಗಳು ಬರೀ ಹಾಸ್ಯವನ್ನ ಅಷ್ಟೇ ಅಲ್ಲದೆ ಪ್ರೀತಿ ಸ್ನೇಹ ಅಷ್ಟೇ ಅಲ್ಲದೆ ಒಂದಿಷ್ಟು ಜೀವನದ ಮೌಲ್ಯಗಳನ್ನು ಕೂಡ ಮನರಂಜನಾತ್ಮಕವಾಗಿ ನೀಡಿದ ಬಾಲಿವುಡ್ನ ಹಾಸ್ಯ ಚಿತ್ರಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಒಂದಿಷ್ಟು ಮಾಹಿತಿ ಜೊತೆಗೆ ನಿಮ್ಮದೇ ಇಷ್ಟದ ಹಾಡುಗಳು ಜೊತೆ ಜೊತೆಗೆ ನೀವು ಕೂಡ ನಮಗೆ ನಿಮ್ಮಿಷ್ಟದ ಹಾಸ್ಯ ಚಿತ್ರ ಯಾವುದು ಬಾಲಿವುಡ್ ಅಲ್ಲಿ ಮತ್ತೆ ಯಾಕೆ ಅಂತ ನಮಗೆ ಸಂದೇಶನ ತಲುಪಿಸಿ 9480901013. ನಾನು ಕಾಯ್ತಾ ಇರ್ತೀನಿ, ನೀವು ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಬಾಲಿವುಡ್ ಅಲ್ಲಿ ಮನರಂಜನೆಗೆ ಏನ್ ಕಡಿಮೆ ಇಲ್ಲ, ಹಾಗೇನೆ ಹಾಸ್ಯಕ್ಕೂ ಏನು ಖಂಡಿತ ಕಡಿಮೆ ಇಲ್ಲ ರೀ. ಹಾಸ್ಯ ಇದ್ ಕಡೆ ಮನರಂಜನೆಗೆ ಖಂಡಿತ ಕೊರತೆ ಇರಲ್ಲ. ಹಾಗೆ ಹಾಸ್ಯಮಯ ಚಿತ್ರಗಳು ಬಾಲಿವುಡ್ ಅಲ್ಲಿ ಅಂತ ನೆನಪಿಸ್ಕೊಳ್ಳೋದಾದ್ರೆ ಹೆರಾಫೆರಿ ಮತ್ತೆ ಫಿರ್ ಹೆರಾಫೆರಿ ಸಿನಿಮಾಗಳು ಅವರ ಅದ್ಭುತ ಹಾಸ್ಯ ಮತ್ತೆ ಒಂದಷ್ಟು ಗೊಂದಲದ ಕತೆ ಆ ಸಿನಿಮಾದಲ್ಲಿತ್ತು. ಪಾತ್ರಗಳನ್ನ ನಾವು ನೆನಪಿಸ್ಕೊಂಡಾಗ ಒಂಥರ ನೆನಪಲ್ಲಿ ಉಳಿಯುವಂಥ ಪಾತ್ರಗಳು ಇವತ್ತಿಗೂ ಕೂಡ ಜನಪ್ರಿಯವಾಗಿದೆ. ಅಂದಾಜ್ ಅಪ್ನಾ ಚಿತ್ರನೂ ಕೂಡ ಬಾಲಿವುಡ್ನ ಅತ್ಯುತ್ತಮ ಹಾಸ್ಯ ಚಿತ್ರಗಳಲ್ಲಿ ಒಂದು ಅಂತ ಪರಿಗಣಿಸಬಹುದು. ಇಂತಹ ಹಾಸ್ಯ ಚಿತ್ರಗಳು ಅನೇಕ ಚಿತ್ರಗಳು ನಮ್ಮನ್ನು ರಂಜಿಸ್ತಾ ಬರ್ತಾ ಇದೆ. ಇವತ್ತಿನವರೆಗೂ ಸಾಕಷ್ಟು ಹಾಸ್ಯಮಯ ಚಿತ್ರಗಳನ್ನು ನೋಡಿ ಜೀವನದ ಸ್ಟ್ರೆಸ್ಸು ಪ್ರೆಷರ್ಗಳನ್ನು ಮರೆತಿದ್ದು ಕೂಡ ಇದೆ. ಹಾಗೆ ನಿಮಗೂ ಕೂಡ ಹಾಸ್ಯ ಚಿತ್ರಗಳನ್ನು ನೋಡಿ ಖುಷಿಯಾಗಿದೆ ಅಂದರೆ ಖಂಡಿತ ನೀವು ನಮಗೆ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲಿ ಸಾಕಷ್ಟು ಜನರ ಸಂದೇಶ ತಲುಪಿದೆ, ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ. ವಿಲಿಯಂ ಪುತ್ತೂರು ಸಂದೇಶನ ಕಳಿಸಿದ್ದಾರೆ, ಅವರ ಜೊತೆಗೆ ದಿಲೀಪ್ ಕಲ್ಯಾಣ್ಕರ್ ಅವರ ಸಂದೇಶ ತಲುಪಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಮತ್ತೆ ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ. ಸುಧಾಮೂರ್ತಿ ಕೆ ಹಳ್ಳಿಯಿಂದ ಹೆಚ್ ಆರ್ ರುದ್ರಸ್ವಾಮಿ ಮತ್ತೆ ಒಂದು ಹಾಡು ಕೇಳಿಸ್ರಿ ಪ್ಲೀಸ್ ನಮಗೋಸ್ಕರ ಮೇಡಮ್ ಅಂತ ವಾಸುಕಿ ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತೆ ದಿವಾಕರ್ ಶನೈ ಮತ್ತೆ ಕಬಾಡಿ ಇಂದ್ರ ಬಿನಿಪೇಟೆಯಿಂದ ಎನ್ ಆರ್ ಪ್ರಸಾದ್ ಅಖಿಲ ಅವರು ಸಿಂಧನೂರು ಸುರೇಶ್ ಬೀಳ್ತಗಿ ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತೆ ಸುಭಾನ್ ಕೋರಿ ಹಂಪಸಾಗರದಿಂದ ಮಾನ್ವಿತಾ ರಮೇಶ್ ಅವರ ಸಂದೇಶ ಕೂಡ ತಲುಪಿದೆ. ಮುಕುಂದ ರೂಪ ಮತ್ತೆ ಅವ್ರ ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಮತ್ತೆ ನಮಗೋಸ್ಕರ ಒಂದು ಹಾಡು ಪ್ಲೀಸ್ ಅಂತ ರಾಮಕೃಷ್ಣ ರೆಡ್ಡಿ ಅವರು ಸಂದೇಶನ ಕೇಳ್ತಾ ಇದ್ದಾರೆ. ಇವಾಗ ನಾವು ಕೇಳುವಂಥ ಹಾಡುಗಳು ನೆನಪಿನ ಬುತ್ತಿ ಬಿಚ್ಚಿಡುವಂಥ ಹಾಡುಗಳು, ಖುಷಿ ಕೊಡುವ ಹಾಡುಗಳು. ಅಂಥ ಹಾಡುಗಳ ಜೊತೆ ಜೊತೆಗೆ ಒಂದಿಷ್ಟು ಹಾಸ್ಯಮಯ ಚಿತ್ರಗಳ ಬಗ್ಗೆ ಮಾತಾಡೋದು ಖುಷಿ ಕೊಡುತ್ತಂತೆ ಅಂತ ಪಂಡಿತ್ ಚನ್ನಪ್ಪ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ನಮಗೆ ಇಷ್ಟವಾದ ಹಿಂದಿಯ ಹಾಸ್ಯ ಪ್ರಧಾನ ಚಿತ್ರ ಅಂದರೆ ಅದು ಆಮಿರ್ ಖಾನ್ ಮತ್ತು ಸಲ್ಮಾನ್ ಖಾನ್ ಅವರು ನಟಿಸಿರೋ ಅಂದಾಜ್ ಅಪ್ನಾ ಅಪ್ನಾ ಚಿತ್ರ. ಮೋಹನ್ ಹಂಗಂತ ಹೇಳ್ದವರು ಮೋಹನ್ ನಳಿನಾ ಅರ್ಶನ್ ಕೊಂಟೆ ಅವರು. ಜೊತೆಗೆ ವೀರೇಶ್ ವಿ ಡಿ ಅವರು ಕೂಡ ಸಂದೇಶನ ಕಳಿಸಿದರೆ, ನನಗೆ ಜಾನೇ ಬಿ ದೋ ಯಾರು ಈ ಹಿಂದಿ ಸಿನಿಮಾ ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ಹಾಸ್ಯದ ಜೊತೆಗೆ ಅವಾಗಿನ ನಿರುದ್ಯೋಗದ ಸಮಸ್ಯೆ ಬಗ್ಗೆನೂ ಯೋಚಿಸೋ ಹಾಗಿತ್ತು ಅಂತ ರಾಜೇಂದ್ರ ಬನಶಂಕರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅದೇ ನಾವು ಹೇಳ್ದಂಗೆ ಕೇವಲ ಮನರಂಜನೆ ಅಷ್ಟೇ ಅಲ್ಲದೆ ಒಂದಿಷ್ಟು ಮೌಲ್ಯಗಳನ್ನು ಇಟ್ಟು ಸಿನಿಮಾಗಳನ್ನು ಮಾಡಿದಂತಹ ಕಾಲ ಅದು. ಆ ಕಾಲದ ಒಂದಿಷ್ಟು ಹಾಸ್ಯಮಯ ಚಿತ್ರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

ಸಮಯ 11:37. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸತೀಶ್ ಕುಮಾರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ, ಜೊತೆಗೆ ನಮ್ಮ ಹಾಡುಗಳು ಕೇಳೋಕೆ ಖುಷಿ ಆಗತ್ತೆ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಮ ಹಾಡಿನ ರಿಕ್ವೆಸ್ಟ್ಗಳು ಸಾಕಷ್ಟು ಇದ್ದಾವೆ. ನಾನು ಕೇಳಿದ್ದು ನಿಮ್ಮ ಹಾಸ್ಯಮಯ ಇಷ್ಟದ ಚಿತ್ರಗಳು ಯಾವುದು ಅಂತ ಸದಾಶಿವ ಹುಲ್ಗೂರು ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅತ್ಯುತ್ತಮ ಹಾಡುಗಳು ಮತ್ತೆ ಹಾಸ್ಯಮಯ ಚಿತ್ರಗಳ ಬಗ್ಗೆ ಮಾತುಕತೆ ಚೆನ್ನಾಗಿದೆ ಅಂತ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದಿಂದ, ಗೋಲ್ಮಾಲ್ ನನ್ನ ತುಂಬ ಇಷ್ಟದ ಸಿನಿಮಾ, ಅಮೋಲ್ ಪಾಲೇಕರ್ ಅವರ ಸೂಪರ್ ಕಾಮಿಡಿ ಚಿತ್ರ ಇದು ಅಂತ ಹೇಳಿ ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತೆ ನನಗೆ ಸತ್ತರ್ ಪೇ ಸತ್ತ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಹೇಮಮಾಲಿನಿ ಇವ್ರ ಜೊತೆಲಿ ಸಹನಟರ ತಮಾಷೆ ಅಭಿನಯ ಯಾವ ಮೂರ್ಖನಿಗೂ ಕೂಡ ನಗು ಬರುತ್ತೆ. ನೀವು ಈ ಚಿತ್ರ ನೋಡಿರಬಹುದು ಅಲ್ವಾ ಅಂತ ರಾಜಾರಾಮ ವಸುಧಾ ಮಂಜೇಶ್ವರ್ ಕಾಸರಗೋಡಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತು ಕಾಮಿಡಿ ಮೂವಿಗಳು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲಿ ಪಡೋಸನ್ನ ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಸಿನಿಮಾ ಅಂತ ಉಸ್ಮಾನ್ ಸುಳ್ಯಾದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ಚಂದ್ರಶೇಖರ್ ರಿಷಭ್ ಅವರು ವಿದ್ಯಾರಣ್ಯಪುರದಿಂದ, ಜಯಲಕ್ಷ್ಮಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನರ ಪ್ರಸಾದ್ ರಾಜಾಜಿನಗರದಿಂದ, ಶೋಲೆ ಚಿತ್ರದ ಕೊಯಿ ಹಸೀನಾ ಜಬ್ ರೂಟ್ ಜಾಯತೋ ಈ ಹಾಡಿನಲ್ಲಿ ಕಾಮಿಡಿ ಚೆನ್ನಾಗಿದೆ, ಧನ್ಯವಾದಗಳು ಎಲ್ಲ ಹಾಡುಗಳಿಗೆ ಅಂತ ಸೌರಾಷ್ಟ್ರಪೇಟಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತೆ ಶಾಂತಿನಿ ಹಾಸನದಿಂದ, ಪಡೋಸನ್ ಚಿತ್ರ ನಮಗೆ ತುಂಬ ಇಷ್ಟ, ಈ ಹಾಡುಗಳನ್ನು ಕೇಳೋಕ್ಕೂ ಕೂಡ ಖುಷಿ ಆಗತ್ತೆ, ಕೇಳಿದ್ರೇ ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಗೋಲ್ಮಾಲ್, ಫನ್ ಅನ್ಲಿಮಿಟೆಡ್ ಮತ್ತು ಧಮಾಲ್ ಸಿನಿಮಾಗಳು, ಫ್ರೆಂಡ್ಸ್ ಮಧ್ಯ ಏನೇನು ಮೋಜಿನ ಘಟನೆಗಳಾಯಿತು, ಏನೇನು ಸಾಹಸ ತುಂಬಿತ್ತು ಅದರಲ್ಲಿ, ಈ ಎಲ್ಲವನ್ನು ಸಮೀಕರಿಸಿದಂತಹ ಚಿತ್ರಗಳು. ಈ ಚಿತ್ರಗಳು ಬರೀ ಯಾರೋ ಒಬ್ಬರು ನೋಡಬಹುದು ಅನ್ನೋಂಥ ಸಿನಿಮಾಗಳಲ್ಲ, ಇಡೀ ಕುಟುಂಬ ಸಮೇತವಾಗಿ ನೋಡಬಹುದಾಗಿರೋ ಸಿನಿಮಾಗಳು ಗೋಲ್ಮಾಲ್, ಫನ್ ಅನ್ಲಿಮಿಟೆಡ್ ಮತ್ತು ಧಮಾಲ್ ಚಿತ್ರಗಳು. ಜೊತೆಗೆ ವೆಲ್ಕಮ್ ಸಿನಿಮಾ ಕೂಡ ಅದರ ಹಾಸ್ಯ ಸಂಭಾಷಣೆಗಳು ಮತ್ತು ವಿಶಿಷ್ಟ ಪಾತ್ರಗಳಿಂದ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂತಹ ಚಿತ್ರ. ನೀವು ಕೂಡ ನಿಮಗೆ ಇಷ್ಟವಾಗಿರುವಂತಹ ಹಾಸ್ಯಮಯ ಬಾಲಿವುಡ್ನ ಸಿನಿಮಾ ಬಗ್ಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ 11:52. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಪ್ಕೆ ಪಸಂದಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳೋದ್ರ ಜೊತೆ ಜೊತೆಗೆ ಇವತ್ತು ಹಾಸ್ಯಭರಿತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಿಂದಿಯಲ್ಲಿ ಬಾಲಿವುಡ್ ಅಲ್ಲಿ ಹಾಸ್ಯಭರಿತ ಚಿತ್ರಗಳು ಅಂತ ನೆನಪಿಸ್ಕೊಂಡಾಗ ನಮ್ಗೆ ಸಾಕಷ್ಟು ಸಿನಿಮಾಗಳು ನೆನಪಾಗತ್ತೆ ಅಂತ, ಸಾಕಷ್ಟು ವಿಷಯಗಳನ್ನ ಸಿನಿಮಾಗಳನ್ನ ನೆನಪಿಸ್ಕೊಂಡಿದ್ರಿ. ಹೇರಾ ಫೇರಿ ಇರ್ಬೋದು, ಅಂದಾಜ್ ಅಪ್ನಾ ಅಪ್ನಾ, ಶೋಲೆ ಚಿತ್ರದಲ್ಲಿ ಅದು ಆಕ್ಷನ್ ಸಿನಿಮಾವೇ ಆದ್ರೂ ಕೂಡ ಜಗದೀಪ್ ಮತ್ತೆ ಅಸಾನಿ ಅಂದ್ರೆ ಸೂರ್ಮಾ ಉಪ್ಪಲಿ ಮತ್ತೆ ಜೈಲರ್ ಇವರ ಮಧ್ಯ ನಡೆಯುವಂತ ಕಾನ್ವರ್ಸೇಷನ್ಗಳೇನಿದೆಯಲ್ಲ, ಈ ದೃಶ್ಯಗಳಿಂದಲೇ ಆ ಚಿತ್ರ ಯಶಸ್ಸನ್ನ ಕಾಣ್ತು ಅಂತ ಹೇಳಬಹುದು ಕೂಡ. ಮತ್ತೆ 3 Idiots 2009 ಬಿಡುಗಡೆಯಾದ ಚಿತ್ರ, ಭಾರತೀಯ ಶಿಕ್ಷಣ ಪದ್ಧತಿ ಇಲ್ಲಿ ಒಂದಿಷ್ಟು ಲೋಪದೋಷಗಳನ್ನ ತೋರಿಸ್ತಾ ಇಲ್ಲಿ ಹಾಸ್ಯ ಹೇಗೆ ಇತ್ತು ಅಂತ. ಮುನ್ನಬಾಯಿ MBBS ರೌಡಿಯೊಬ್ಬ ವೈದ್ಯನಾಗುವ ಲೋಕಕ್ಕೆ ಪ್ರವೇಶಿಸಿ ಅಲ್ಲಿ ಪ್ರೀತಿ ಮೂಲಕ ಏನೇನೆಲ್ಲ ಹಾಸ್ಯ ಇತ್ತು ಅಂತ ನೋಡಿದ್ವಿ. PK ಸಿನಿಮಾ ಕೂಡ 2014 ಬಿಡುಗಡೆಯಾದ ಚಿತ್ರ, ಮೂಢನಂಬಿಕೆಗಳ ವಿರುದ್ಧ ಹಾಸ್ಯ ಹೇಗೆ ಕೆಲಸ ಮಾಡುತ್ತೆ ಅಂತ ಕೂಡ ಈ ಸಿನಿಮಾದಲ್ಲಿ ನಾವು ನೋಡಿದ್ವಿ. ಹೀಗೆ ಸಂದೇಶನ ಕಳಿಸಿದವರಲ್ಲಿ ವಿಜಯಪುರದಿಂದ ಎಸ್ಮಾಯಿಲ್ ಸಂದೇಶನ ಕಳಿಸಿ ಚೆನ್ನಾಗಿತ್ತು ಕಾರ್ಯಕ್ರಮ, ಧನ್ಯವಾದಗಳು ಈ ಮಾಹಿತಿಗಾಗಿ ವಿಷಯಗಳಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅನಿಲ್ ಅವರು ಕುಷ್ಟಗಿಯಿಂದ ಸಂದೇಶನ ಕಳಿಸಿದ್ದಾರೆ, ತುಂಬಾ ಒಳ್ಳೆ ಕಾರ್ಯಕ್ರಮ ರೀ, ಚೆನ್ನಾಗಿತ್ತು, ಎಷ್ಟೋ ಹಳೆ ಸಿನಿಮಾಗಳನ್ನ ನೆನಪಿಸ್ಕೊಂಡಂಗಾಯ್ತು, ಕಾಲೇಜ್ ಡೇಸ್ ಅಲ್ಲಿ ನೋಡಿದ್ದ ಹಾಸ್ಯ ಚಿತ್ರಗಳನ್ನ ಮತ್ತೆ ಮರು ಕಳಿಸ್ಕೊಂಡ್ರಿ ಅಂತ ಪ್ರಸನ್ನ ಅವರು ಸಂದೇಶನ ಕಳಿಸಿ ಹೇಳಿದ್ರು. ಮತ್ತೆ ವೆರಿ ಪ್ಲೆಸೆಂಟ್ ಸಾಂಗ್ಸ್ ಅಂತ ಸಂದೇಶನ ಕಳಿಸಿದವರು, ಹೆಸರನ್ನು ಕಳಿಸಿಲ್ಲ, ಬೇಜಾರಾಗ್ತಾ ಇದೆ, ನಿಮ್ಮ ಹೆಸರನ್ನು ಕಳಿಸಿದ್ರೆ ನಿಮ್ಮ ಹೆಸರನ್ನು ಹೇಳೋಕ್ಕೂ ನಮಗೆ ತುಂಬಾ ಖುಷಿ ಆಗುತ್ತೆ ರೀ. ಪ್ಲೀಸ್ ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸೊ ಇದು ಇವತ್ತಿನ ಆಪ್ಕಿ ಪಸಂದ್ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿದಂತಹ ಸಮಯ. ಮತ್ತೆ ಇನ್ನೆರಡು ವಿಷಯಗಳನ್ನ ನಾನೀಗ ನಿಮ್ಗೆ ಹೇಳಲೇಬೇಕು. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಒಂದು ವರ್ಷಕ್ಕೆ ಎಷ್ಟು ಪುಸ್ತಕ ಓದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಅಥವಾ ಎಷ್ಟು ಪುಸ್ತಕ ಓದ್ತೀರಾ, ಒಂದು ಟಾರ್ಗೆಟ್ ಅಂತ ಜೀವನದಲ್ಲಿ ಇರಲೇಬೇಕಲ್ವಾ. ಈ ಟಾರ್ಗೆಟ್ ಅಂತ ಇಟ್ಕೊಳ್ಳೋದು ಯಾವ್ಯಾವ ವಿಷಯದಲ್ಲೂ ಟಾರ್ಗೆಟ್ ಇಟ್ಕೊಳ್ತೀವಿ, ತೂಕ ಇಳಿಸೋ ವಿಷಯದಲ್ಲಿರಬಹುದು ಅಥವಾ ನಾನು ಇದನ್ನೇ ಓದಬೇಕು ಅನ್ನೋ ವಿಷಯದಲ್ಲಿರಬಹುದು ಅಥವಾ ಈ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋ ವಿಷಯದಲ್ಲಿರಬಹುದು. ಹಾಗೆ ಸಾಕಷ್ಟು ಜನ ಇಂತಿಷ್ಟು ಪುಸ್ತಕಗಳನ್ನು ಒಂದು ವರ್ಷದಲ್ಲಿ ಓದ್ತೀವಿ, ಪುಸ್ತಕದ ಓದುವಿಕೆ ಎಷ್ಟು ಮುಖ್ಯ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಪುಸ್ತಕದ ಓದುವಿಕೆ ಬಗ್ಗೆ ಜೊತೆಗೆ ನೀವೆಷ್ಟು ಪುಸ್ತಕ ಓದ್ತೀರಾ ಅನ್ನೋದನ್ನು ನಮಗೆ ಸಂದೇಶ ತಲುಪಿಸಿ ಲಂಚ್ ಬಾಕ್ಸ್ ಟೈಮಲ್ಲಿ. ಮತ್ತೆ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 4 ಗಂಟೆಗೆ ಶುರುವಾಗತ್ತೆ ಅಂತ ಗೊತ್ತು. ಇವತ್ತಿನ ಸ್ಫೂರ್ತಿಧಾರೆಯಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇರ್ತಾರೆ. ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಇದೀಗ ನಿವೃತ್ತಿಯಲ್ಲಿ ಇದ್ದಾರೆ. ಪ್ರಾಧ್ಯಾಪಿಕೆ ಜೊತೆ ಜೊತೆಗೆ ಇವರು ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ಮತ್ತೆ ಒಂದಷ್ಟು ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನು ಕೊಡ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆ ಜೊತೆಯಲ್ಲಿ ತುಂಬ ಚಟುವಟಿಕೆಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಮಾತುಗಾರ, ಎಲ್ಲದಕ್ಕಿಂತ ಒಂದು ವಿಶೇಷ ಅಂದರೆ ನಾವು ಸಾಮಾನ್ಯವಾಗಿ ಯಾರನ್ನಾದರೂ ನೋಡಿದಾಗ ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಿ, ಆದರೆ ಇವರು ಮಾತ್ರ ಯಾರನ್ನಾದರೂ ಕಂಡು ಕೂಡಲೇ ಒಂದು ಹಾಸ್ಯ ಮಿಶ್ರಿತ ಪ್ರಾಸಬದ್ಧ ಆಶುಕವಿತ್ವದಲ್ಲಿ ಅವರನ್ನ ಕಾಣ್ತಾರಂತೆ. ಇವರೇ ನಮ್ಮ ಜೊತೆ ಆಗ್ತಾರೆ AR ಶಿವಕುಮಾರ್ ಅವರು, ಪ್ರೊಫೆಸರ್ AR ಶಿವಕುಮಾರ್ ಅವರು. ಅವ್ರಿಗೂ ಕೂಡ ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ, 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇನ್ನೇನು 11:55 ಆಗೇ ಹೋಯ್ತು, ಕಾರ್ಯಕ್ರಮನ ಮುಗಿಸ್ಬೇಕಾಯ್ತು. ಇವತ್ತಿನ ನಮ್ಮ ನವಿಲುಗರಿಯಲ್ಲಿ ನಿಮ್ಮನ್ನ ನವಿಲಿನಂತೆ ಕುಣಿಸೋಕೆ ನಮ್ಮ ಸುಧೀಂದ್ರ ಅವರು ಜೊತೆಯಾಗ್ತಾರೆ. ಈಗಾಗಲೇ ಗೆಸ್ಟ್ ನಮ್ಮ ಸ್ಟುಡಿಯೋಲಿದ್ದಾರೆ, ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಯಾರು ಆ ಗೆಸ್ಟ್ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಕಾಯ್ದುಕೊಂಡಿರುತ್ತೆ. ಇದು ನಿಮ್ ಜೊತೆಯಾಗಿರೋದು ಮಾಧು ಚೈತ್ರ, ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: जिस रोज से देखा है उसको हम शम्मा

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957 ಕೋಟಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ ಶೇಕಡ 65% ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585 ಕೋಟಿ 72 ಲಕ್ಷ ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243 ಕೋಟಿ 44 ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ

ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೋ ಡೌಟ್ ಅಬೌಟ್ ದಟ್, ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಮಸ್ಕಾರ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನವಿಲುಗರಿ ಕಾರ್ಯಕ್ರಮ. ಸಮಯ 12:06 ಆಗಿದೆ. ಪ್ರತಿದಿನ 12 ಗಂಟೆಯಿಂದ 1 ಗಂಟೆವರೆಗೆ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರದ ಸಮಯದಲ್ಲಿ ನಾನು ಇರ್ತೀನಿ, ನಮ್ಮ ಜೊತೆಯಲ್ಲಿ ಒಬ್ಬರು ಅತಿಥಿ ಇರ್ತಾರೆ, ಅವ್ರ ಜೊತೆ ಮಾತನಾಡೋಣ. ಇವತ್ತು ವೆರಿ ಇಂಟ್ರೆಸ್ಟಿಂಗ್, ನಮ್ಮ ಜೊತೆಯಲ್ಲಿ ನಟ ನಿರ್ದೇಶಕ ಇದ್ದಾರೆ. ನಟ ನಿರ್ದೇಶಕ ಇರೋದು ವಿಶೇಷತೆ ಅಲ್ಲ ಸುಧೀಂದ್ರ ಅಂತ ನೀವಂದರೆ ಅವ್ರ ಹೆಸರಲ್ಲಿ ವಿಶೇಷತೆ ಇದೆ. ಏನು? ಹಾಂ, ನವಿಲುಗರಿ ನವೀನ್ ಅಂತ. ಚೆನ್ನಾಗಿದೆ ಅಲ್ಲ, ನವಿಲುಗರಿ ನವೀನ್ PB. ಸೊ ನವಿಲುಗರಿ ಅಂತ ಯಾಕೆ ಇಟ್ಕೊಂಡ್ರು? ಈಗ ಅನಿಸ್ತಲ್ವ ನಿಮಗೆ ಅಲ್ಲಿ ಯಾರು ಸ್ಪೆಷಲ್ ಅಂತ? ಸೊ ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ಮಾತನಾಡೋಣ. ನಟ ಆ್ಯಂಡ್ ನಿರ್ದೇಶಕ, ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಅಷ್ಟೇ ಅಲ್ಲ, ಮುಂದೆ ತುಂಬ ವಿಷಯಗಳಿದೆ. ಅವರು ಬರೀತಾರೆ, ಬರೆಸ್ತಾರೆ, ಹಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಡ್ತಾರೋ ಇಲ್ಲ ಹಾಡಿಸ್ತೀನಿ, ಗ್ಯಾರಂಟಿ ಆಗಿದ್ದರೆ. ಸೊ ಮುಂದಿನ 1 ಗಂಟೆಗಳ ಅವ್ರ ಜೊತೆ ಮಾತಾಡೋಣ. ನವಿಲುಗರಿ ನವೀನ್, ಚೆನ್ನಾಗಿದೆ ಅಲ್ವಾ? ಅವ್ರನ್ನ ಮಾತನ್ನು ಕೇಳ್ತಾ ಹೋಗೋಣ. ನೀವು ಅವ್ರ ಮಾತುಗಳನ್ನ ಕೇಳ್ತಾ ನನಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್. ವೈ ನಾಟ್? 9480901013 ಇದು ನಂಬರ್ ಟು ಮೆಸೇಜ್. ಹಾಗಿದ್ರೆ ಮಾತಾಡ್ಸೋಣ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: FM ರೈನ್ಬೋ ಸ್ಟುಡಿಯೋಗೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಭಯ ಇದ್ರೆ ಬಿಟ್ಬಿಡಿ. ಹಾಗಿದ್ರೆ ಓಕೆ, ಭಯ ಬೇಡ. ಭಯ ಬಿಟ್ಟಾಕಿ ಲವ್ ಮಾಡಿ ಇಲ್ಲಿ ಮಾತಾಡಿ ಅಷ್ಟೇ. ರೈಟ್. ಈ ನವಿಲುಗರಿ ನವೀನ್ ಅಂತ ಕೇಳಿದ ತಕ್ಷಣ ನನಗೆ ಫಸ್ಟ್ ಖುಷಿ ಆಯ್ತು. ನವಿಲುಗರಿ

0: ಕಾರ್ಯಕ್ರಮ ನಮ್ದು ನಮ್ ನೀವು ನಮ್ಮ ಕಾರ್ಯಕ್ರಮ
1: ತುಂಬಾ ನೋಡಿ
0: ಕೇಳ್ತಾ ಇರ್ತೀರಿ ಅಂತ ಹೇಳಿದ್ರಿ. ಹೌದೌದು, ನನಗೆ ಅದು ಖುಷಿ ಆಯ್ತು. ಯಾ ಚಲ್ ಮಿ, ನೀವು ನಮ್ಮ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಿದೆ ಅಲ್ಲಿಂದ ಶುರು ಮಾಡಿ. ಉದ್ದೇಶ ಏನಿಲ್ಲ, ನಿಮ್ಮ ಭಯವನ್ನು ಕಡಿಮೆ ಮಾಡೋಣ ಅಂತ.
1: ಇಲ್ಲ ಇಲ್ಲ ಸರ್, ನಾನು ನವಿಲುಗರಿ ಕಾರ್ಯಕ್ರಮ ಬರ್ತಿದೆ ಅಂತ ನೋಡಿದಾಗ ಪೋಸ್ಟರ್ಸ್ ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು. ಒಂದ್ ಎರಡು ಮೂರು ಪೋಸ್ಟ್ ನೋಡಿದಾಗ ಕ್ಯೂರಿಯಾಸಿಟಿ ಅನಿಸ್ತು. ಆಮೇಲೆ ಯಾವ್ದಿದು ನಮ್ಮ ಹೆಸರಲ್ಲಿರೋ ಒಂದು ಕಾರ್ಯಕ್ರಮ ಇದೆ ಅನ್ನೋದು ಒಂದು ಒಂದು ಕ್ಯೂರಿಯಾಸಿಟಿ ಬಂದಾಗ, ಇವರು ಶ್ವೇತಾ ಪ್ರಭು ಅವ್ರದ್ದು ನಾನು ಕೇಳಿದೆ ಕಾರ್ಯಕ್ರಮ, ಅದು ಏನೋ ಒಂಥರ ಹೊಸ್ತಾ ಇದೆ ಕಾರ್ಯಕ್ರಮ, ಚೆನ್ನಾಗಿದೆ, ಗರಿ ಬಿಚ್ಚಿ ಮಾತಾಡ್ದಂಗಿದ್ದಂಗಿರುತ್ತೆ ಅಂತ ಒಂದು ದೇಶದಿಂದ ಅವ್ರದ್ದು ಮಾತಾಡಿದ್ವಿ. ಮೊನ್ನೆ ನಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೀನಿಯರ್
0: ಪ್ರವೀಣ್
1: ರಾವ್ ಸರ್ದು ಅವ್ರದ್ದು ಕೇಳಿದೆ, ತುಂಬಾ ಚೆನ್ನಾಗಿ ಅನಿಸ್ತು.
0: ಹಂಗೆ ನಮ್ದು ಹೇಳ್ತಾ ಇದ್ದಾರೆ, ಟೋಟಲ್ ನವಿಲ್ಗರಿ ಹೇಳ್ತಾ ಇದ್ದೀನಿ. ಗುಡ್, ನನಗೂ ನೀವು ಹೆಸರು ನವಿಲ್ಗರಿ ಅಂತ ಕೇಳಿ, ನವಿಲ್ಗರಿ ನವೀನ್ ಅಂತ ಕೇಳಿದ ತಕ್ಷಣ ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತಗೊಂಡು ಹೆಸರು ಇಟ್ಕೊಂಡಿದಾರ ಅದು ಇವ್ ನಿಮ್ಮ ಹಿಂಗಿದು ಅಂತ ಅಂತ ಮಾಡಿಕೊಂಡೆ. ಬಟ್ ಫ್ಯಾಂಟಾಸ್ಟಿಕ್. ಸೊ ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ನವಿಲುಗರಿ ನವೀನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಬೇಸಿಕಲಿ ನೀವೆಲ್ಲ ಬಂದಿದ್ದು ಕೆ ಎಂ ದೊಡ್ಡಿಯಿಂದ
1: ಅಲ್ವಾ,
0: ಅಲ್ಲಿ ಮಂಡ್ಯ, ಅಲ್ಲಿ ಆ ದಿನಗಳು ಹೇಗಿದ್ವು, ಅಲ್ಲಿ ಏನ್ ಮಾಡ್ತಾ ಇದ್ರಿ ಅಂದ್ರೆ, ಅಲ್ಲೇನು ಓದಿದ್ರ?
1: ಇಲ್ಲ ಸರ್, ಅಲ್ಲಿ ನನ್ನ ಊರು, ನಮ್ಮ ತಂದೆ ಅವ್ರ ಊರು, ನಮ್ಮ ತಂದೆ ಹುಟ್ಟು ಬೆಳೆದಂತಹ ಊರು, ಅದು ನಮ್ಮ ಅಲ್ಲಿ ತವರು ಮನೆ ತರ, ಅದರಿಂದಾಗಿ ಹಳ್ಳಿ ನೇಚರ್.
0: ತವರ್ ಮನೆ ತರ ಏನು, ತವರ್ ಮನೆ
1: ತವರ್ ಮನೆ
0: ಅದಕ್ಕೆ ಗಂಡಸರಿ ತವರ್ ಮನೆ ಇಲ್ಲ ಅಂತ
1: ಅದು ನನ್ನ ತಂದೆ ಹುಟ್ಟು ಬೆಳೆದಂತ ಊರು. ಅಲ್ಲಿ ಈಗಲೂ ನಾವು ಹೋಗ್ತಿರ್ತೀವಿ, ಅಲ್ಲಿ ಜಾಗ ಇದೆ, ತೋಟ ಇದೆ, ಮನೆ ಇದೆ, ವಾರಕ್ಕೊಮ್ಮೆ ಅಲ್ಲಿ ಹೋಗಿ ಬರ್ತಿರ್ತೀವಿ. ಬೆಂಗಳೂರು ಜಂಜಾಟದ ಮಧ್ಯ ಅಲ್ಲಿ ಹೋಗಿ ಬರ್ತಿರ್ತೀವಿ. ಅದೊಂಥರ ಚಂದವಾದಂತ ಹಳ್ಳಿಯ ವಾತಾವರಣ, ಎಲ್ಲವನ್ನು ಮರೆಸುತ್ತೆ. ಅಲ್ಲೋದ್ರೆ ಒಂದು ಕಲ್ಪವೃಕ್ಷಗಳ ತೋಟ ಇದೆ, ಅದರಿಂದಾಗಿ ಅದೊಂದು ಸೊಂದನೆ ಬೇರೆ. ಆಮೇಲೆ ನಮ್ಮ ಅಚಾನಕನೋ ಇಲ್ಲ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ನಮ್ಮ ತೋಟ ತುಂಬಾ ನವಿಲುಗಳೇ ಜಾಸ್ತಿ. ಮನೆ ಮುಂದೆ ಎಲ್ಲವು ನವಿಲುಗಳೇ ಇರ್ತವೆ, ಅದೊಂದು ಗಾಡ್ ಗಿಫ್ಟ್ ಅನ್ಬೋದು.
0: ನವಿಲುಗರಿನೇ ಗಾಡ್ ಗಿಫ್ಟ್.
1: ಹೌದು ಸರ್,
0: ನವಿಲು ನವಿಲುಗರಿ ಗಾಡ್ ಗಿಫ್ಟ್. ನನ್ನ ಮನುಷ್ಯನ ಮಾಡಕ್ಕಾಗತ್ತ?
1: ಅದು ನಿಜ,
0: ಅವನೇ ಮಾಡಿ ಕಳಿಸ್ಬೇಕು, ಅವನೇ ಮಾಡಿ ಕಳಿಸಿದಾರೆ ನಮ್ಮನೆಲ್ಲ. ಗುಡ್ ಗುಡ್. ಆ ಕಡೆ ಹೋದಾಗ ಆ ಪರಿಸರ ಚೆನ್ನಾಗಿ ಹೇಳಿದ್ರೆ, ಆ ನೇಚರೇ ತುಂಬಾ ಇಷ್ಟ ಅಂತ. ಆ ನೇಚರ್ ಹೋದ್ಮೇಲೆ ಮತ್ತೆ ಈ ಕಡೆ ಬರಬೇಕು ಅಂತ ಮನಸ್ಸಾಗತ್ತಾ?
1: ಸರ್, ಅದು ಒಲ್ಲದ ಮನಸ್ಸಲ್ಲಿ ಬರ್ತಿರ್ತೇವೆ, ಬರ್ಲೇಬೇಕಲ್ಲ ಅನ್ನೋ ಇದಕ್ಕೋಸ್ಕರ. ಅಂದ್ರೆ ಹಕ್ಕಿ ಗೂಡು ಬಿಟ್ಟು ಬಂದಾಗ ಊಟ ತಗೊಂಡು ಮತ್ತೆ ಗುಡುಗು ಹೋಗೋವರೆಗೂ ಅದು ಇರುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ. ಬೆಂಗಳೂರು ಬದುಕನ್ ಕಟ್ಕೊಟ್ಟಿದೆ, ಬೆಂಗಳೂರು ಎಲ್ಲವನ್ನೂ ಕೊಟ್ಟಿದೆ, ಅದರಿಂದಾಗಿ ಬಂದ ದಾರಿ ಮರಿಬಾರ್ದು ಅನ್ನೋಕ್ಕೋಸ್ಕರ ಅವಾಗವಾಗ ಹೋಗಿ ಹಳ್ಳಿ ವಾತಾವರಣ ಇದು ಇಲ್ಲಿ ವರ್ಕೌಟ್ ಅನ್ನೋಕ್ಕಿಂತ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು ದೊಡ್ಡ ಆಯಾಸ ಅನ್ಸುತ್ತೆ, ಹೊಟ್ಟೆ ಆಗ ಜಾಸ್ತಿ ಹಸುತ್ತೆ. ಅದು ಒಂಥರ ಬೆವರು, ನಿಜವಾದ ಬೆವರು ಸುರಿಸ್ತೀವಿ
0: ಅನ್ನಂಗಿದೆ. ಬಂದ ದಾರಿ ನಿವತ್ತು ಮರಿಬಾರ್ದು, ದಾರಿಲಿ ಬಂದವ್ರನ್ನು ಮರಿಬಾರ್ದು.
1: ಖಂಡಿತ, ಹೌದು, ಎಲ್ಲರೂ ಎಲ್ಲವೂ ಮುಖ್ಯವೇ.
0: ಅದೇ ನಾನು ಮಾತಾಡ್ತಾ ಮಾತಾಡ್ತಾ ವೇದಾಂತಿ ಆಗ್ಬಿಡ್ತೀನಿ ನಾನು, ನಾನು ದೊಡ್ಡ ವೇದಾಂತಿ ನಾನು. ಆ ದಿನಗಳು ಅಲ್ಲಿ ಅಲ್ಲಿಂದ ಕೇಮ್ ದೊಡ್ಡಿಯಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು
1: ಸರ್? ನಾವು ಒಂದು 30 ವರ್ಷ ಆಯ್ತು ಸರ್. ಅಂದ್ರೆ ನಾವು ಎಲ್ಲವೂ ಇಲ್ಲೇ ಓದಿದ್ದು, ಎಲ್ಲವೂ ಇಲ್ಲೇ, ಎಲ್ಲೂ ಸ್ಕೂಲ್ ಹಿಂಗೋ ಕಾಲೇಜು ಎಲ್ಲವೂ ಇಲ್ಲೇ ಆಗಿದ್ರಿಂದ ಬೆಂಗಳೂರಿನ ಅಂಟು ವಿದ್ಯಾಭ್ಯಾಸವೆಲ್ಲೋ ಬೆಂಗಳೂರಿನಲ್ಲಿ.
0: ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂತಂದ್ರೆ, ನೀವು ಓದಿದ್ದು ಅಂಬರೀಷ್ ಅವರು ಮತ್ತೆ ವಜ್ರಮುನಿ ಅವರು ಕಟ್ಟಿಸಿದಂತ ಶಾಲೆ ಅಂತ ಏನೋ
1: ಹೌದು ಸರ್. ಅವ್ರದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೆಳಗರಿಗೆ ಅಂದ್ರೆ ನಮ್ಮ ಸ್ಕೂಲ್ ನಲ್ಲಿ ಓದ್ದವ್ರಿಗೆ ಗೊತ್ತಿರುತ್ತೆ. ಸಹಕಾರಿ ವಿದ್ಯಾಕೇಂದ್ರ ಅಂತೇಳಿ ಪದ್ಮನಾಭ ನಗರದಲ್ಲಿ ಇದೆ ಸರ್, ಕಾರ್ಮಲ್ ಸ್ಕೂಲ್ ಪಕ್ಕದಲ್ಲೇ ಇದೆ, ಗ್ರೌಂಡ್ ಇದೆ, ಇದೆಲ್ಲವೂ ಇದೆ.
0: ಈಗಲೂ
1: ಇದೆ ಸರ್, ಈಗಲೂ ನಡೀತಾ ಇದೆ. ನಾವು ಅಲ್ಲೇ ಪ್ರೈಮರಿ ಸ್ಕೂಲ್ ಮಾಡಿದ್ದಲ್ಲೇ, ಅಂದ್ರೆ ಅಲ್ಲಿಂದಾನೆ ಒಂಥರ ನಾಟಕದ ಶುರು ಏನೋ ಆಯ್ತು ಅನ್ಸುತ್ತೇನೋ. ಬಿಸಿ ಊಟ ಶುರು ಆದಾಗ ಅಂಬರೀಷ್ ಅಣ್ಣ ಇವಾಗ ಹೇಳಿದ್ದೆ, ನಾವು ಬಾಕ್ಸ್ ತಗೊಂಡು ಹೋಗ್ಬಿಡ್ತಿದ್ವಿ ಮನೆಯಿಂದಾಗ, ಬಿಸಿ ಊಟ ಹೇಗಿರುತ್ತೋ ಏನೋ ಭಯದಲ್ಲಿ ಬಾಕ್ಸ್ ಕಟ್ ಕಳ್ಸೋರು ನಮ್ಮ. ನಾವು ಒಂದ್ಸಲ ಆಗ ಫಸ್ಟ್ ಬಿಸಿ ಊಟ ಕಾರ್ಯಕ್ರಮಕ್ಕೆ ಬಂದಾಗ ವಜ್ರಮಣಿ ಸರ್ ಮತ್ತೆ ಅಂಬರೀಷ್ ಅಣ್ಣ ಅವ್ರಿಬ್ರು ಬಂದಾಗ ಅಂಬರೀಷ್ ಅಣ್ಣ ಪಾಯಸ ಹಾಕ್ತಾರೆ, ಐ ಬಡತವ ಕುಡಿರಲ್ಲ ಜಾಸ್ತಿ ಪಾಯಸ ಕೊಡಿರಲ್ಲ ಅಂತ ಹೇಳಿದ್ದು ನೆನಪಿದೆ. ಆಮೇಲೆ ಅವ್ರು ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷ ಗಣೇಶ ಹಬ್ಬ ಮಾಡಿದಾಗ ಫೀಲ್ಡ್ ಅಲ್ಲಿ ಎಲ್ಲಾರನು ಕೂರಿಸ್ಬಿಟ್ಟು ಕಡಲೆ ಉಸ್ಲಿ ಕೊಡೋರು, ಬಾಕ್ಸ್ ತೆಗ್ಬಿಡೆ ಎಲ್ರಿಗೂ ಬಾಕ್ಸ್ ಬಾಕ್ಸ್ ತುಂಬ, ಯಾವ್ದೋ ಇದಿಷ್ಟೇ ಕೊಡ್ತೀಯ ಅನ್ನೋರು. ಅವ್ರದೊಂದು ಪ್ರೀತಿ ಅಲ್ಲಿನ ಒಂದು ಇದೇ ಚೆನ್ನಾಗಿ ಅನ್ನಿಸುತ್ತೆ.
0: ಗುಡ್ ಗುಡ್. ನೀವು ಅದನ್ನ ಮಾತಾಡ್ತಾ ಮಾತಾಡ್ತಾ ಅಂಬರೀಷ್ ಅವ್ರ ಸೈಲಲ್ಲಿ ಹೇಳಿದ್ರಿ, ಚೆನ್ನಾಗಿತ್ತು, ಆವರ್ಸ್ಕೊಂಡ್ಬಿಟ್ಟಿದ್ರಿ. ನೆಕ್ಸ್ಟ್ ಮಾತಾಡೋದು ಮಾಡ್ತಾ ವಜ್ರ ಸೈಲ್ ಕೊಡಿ ಎಲ್ಲಾ ಕೊನ್ನಿ ಅಂತ ಅಲ್ಲ, ಅವ್ ಮರೆಯಕ್ಕಾಗಲ್ಲ.
1: ಹೌದೌದು ಸರ್, ಆ ನೆನಪುಗಳು, ಆ ಅವ್ರ ಜೊತೆಗೆ ಒಡನಾಟ, ಅದು ಒಂದು. ಆಮೇಲೆ ಫಸ್ಟ್ ನೋಡಿದ ನಾವು ಮೊದಲ ಸ್ಟಾರ್ ಅಲ್ಲ ಸರ್ ಅವತ್ತು ಅಂಬರಿ. ಆಮೇಲೆ ನಮ್ಮೂರೈ ಮಂಡ್ಯ ಜನ ಅನ್ನೋ ಒಂದು ಭಾವನೆ, ಅದೊಂದು ಸ್ಕೂಲ್ ನೋಡಿ ತಕ್ಷಣ ಒಂದು ಶಾಕಿಂಗು. ಅಲ್ಲಿ ಫಸ್ಟ್ ಅಲ್ಲಿ ಆಗ ಮೊಬೈಲ್ ಇಲ್ಲ ಇದಿಲ್ಲ ಅನ್ನಾಗ ಅವ್ರನ್ನೇ ನಾವು ನೇರ ನೋಡಿದಾಗ ಅವ್ರ ಕಾರ್ ಅಂಬಾಸಿಡರ್ ಕಾರ್ ಇಂದ ಓಡಿದ್ವಿ ಒಂದಷ್ಟು ದೂರ.
0: ಗುಡ್ ಗುಡ್, ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಅಲ್ಲಿ ನಾಟಕಗಳೆಲ್ಲ ಮಾಡ್ತಾ?
1: ಹೌದು ಸರ್, ಹೌದು. ಅಂದ್ರೆ ನಾನು ನಮ್ಮ ಅಣ್ಣ ಇಬ್ರು ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಿದ್ರಿಂದ ನಮ್ಮ ಅಣ್ಣ ತುಂಬಾ ಹೆಂಗಂತಾರೆ ವಿದ್ಯಾವಂತ, ಅವನು ತುಂಬಾ ಸೈಲೆಂಟ್ ಇನ್ನೋಸೆಂಟ್, ನಾನು ಸ್ವಲ್ಪ ತರಲೆ ತಲಾರಟೆ ಗಲಾಟೆ ಮಾಡುವಂತ ಹುಡುಗ. ಅದರಿಂದ
0: ಒಂದ್ ನಿಮಿಷ, ನೀವು ತರಲೆ ತಲಾ ಹರಟೆ ತಾಯಿಮಲ್ಲ ಹೇಳಿದ್ರಿ, ನಾನು ನಿಮಗೆ ಆಲ್ರೆಡಿ ನಟ ನಿರ್ದೇಶಕ ಅಂತ ಹೇಳಿದ್ದೀನಿ, ಇದು ಕೂಡ ಸೇರಿಸ್ಕೊಳ್ಳಿ, ಹಂಗೆ ಇಂಟ್ರೆಸ್ ಮಾಡಿದ್ದೀನಿ ನಾನು. ಯಾ
1: ಅಲ್ಲ ಸರ್, ಅದೆಲ್ಲ ಹೋದಾಗಲೇ ನಿರ್ದೇಶಕ ಆಗಕ್ಕೆ ಸಾಧ್ಯ.
0: ಹಾಗೆ
1: ಅದು ಹೋಗಿದ್ದಾಗ ನಮ್ಮಣ್ಣ ತುಂಬಾ ಓದ್ತಿದ್ರದಿಂದ ನಾನು ಆಪೋಸಿಟ್ ಇದ್ದೆ. ನಮ್ಮ ಟೀಚರ್ ಅಂದ್ರೆ ಅವನು ಕ್ಲಾಸ್ ಟೀಚರ್ ಆಗ್ತಿದ್ದಾರೆ, ನನಗೂ ಅವ್ನಿಗೆ 2 ವರ್ಷ ವ್ಯತ್ಯಾಸ ಇರೋದ್ರಿಂದ ಅವನ್ ಕ್ಲಾಸ್ ಟೀಚರ್ ಆಗೋರೆ ನನಗೂ ಕ್ಲಾಸ್ ಟೀಚರ್ ಆಗ್ತಿದ್ರು. ಪ್ರತಿ ಕ್ಲಾಸ್ ಅಲ್ಲಿ ಒಬ್ಬರು ನಿಲ್ಸೋರು, ನಿಮ್ಮಣ್ಣ ಈಗ ಹೋಗ್ತಾನೆ, ನೀನು ತರಲೆ ಮಾಡ್ತಾ ಇದೇ ತರದ ಮಾತುಕತೆ ನಡೆಯೋದು. ಆಗ ಒಂದು ಟೀಚರ್ ಭುವನೇಶ್ವರಿ ಮಿಸ್ ಅಂತ ಹೇಳಿ ನೆನ್ಸ್ಕೋಬೇಕು, ಅವರು ನನ್ನ ಫಸ್ಟ್ ಏಕಲವ್ಯ ನಾಟಕದಲ್ಲಿ ಅರ್ಜುನನ್ ಪಾತ್ರನ ಮಾಡಿಸಿದ್ರು.
0: ರೈಟ್, ಏಕಲವ್ಯ ಅರ್ಜುನ ವಿಚಾರವಾಗಿ ಮಾತಾಡೋಣ, ನಮ್ಮ ಮಾತನ್ನ ಮುಂದುವರ್ಸೋಣ. ಬಿಫೋರ್ ದಾಟ್ ಒಂದು ಹಾಡನ್ನ ಕೇಳೋಣ. ಸ್ನೇಹಿತರೆ, ನಟ ನಿರ್ದೇಶಕ ನವಿಲುಗರಿ ನವೀನ್ ನಮ್ಮ ಜೊತೆಯಲ್ಲಿದ್ದಾರೆ. ಇದು ನವಿಲುಗರಿ ಕಾರ್ಯಕ್ರಮ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಸ್ಟೇ ಟ್ಯೂನ್ಡ್ FM ರೈನ್ಬೋ ಮ್ಯೂಸಿಕಲ್ ಯೋರ್ಸ್.

0: ವೆಲ್ನೆಸ್ ಆರ್ ಇಲ್ನೆಸ್ ಬೈ ಚಾಯ್ಸ್. ವಿಸಿಟ್ avijja.com.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯುಎಸ್ ಸಮಯ 12:16 ಆಗಿದೆ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲು ಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ನವಿಲು ಗರಿ ನವೀನ್ ಅವರಿದ್ದಾರೆ, ನಟ ನಿರ್ದೇಶಕ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಮುಂದುವರ್ಸೋಕ್ಕಿಂತ ಮುಂಚೆ ರಾಜ್ ಕಿರಣ್ ಅವರು ಮೆಸೇಜ್ ಕಳಿಸಿದ್ದಾರೆ. ಸುಧೀಂದ್ರ ಅವರೇ, ನನ್ನ ಗೆಳೆಯ ನನ್ನ ಗೆಳೆಯ ನವೀನ್ ಅವರು ಪರಿಚಯ ಇದೆಯಾ ಕೇಳಿ ಅಂತ ಕೇಳಿದ್ದಾರೆ. ಬೆಂಗಳೂರು ನ್ಯಾಯಗ್ರಾಮ ಅಂತ ಕಳಿಸಿದ್ದಾರೆ, ಅವ್ರ ಪರಿಚಯ ಇದೆಯಾ?
2: ರಾಜ್ ಕಿರಣ್ ಅವರು ನಂಗೆ ಪರಿಚಯ ಇದ್ದಾರೆ ಸರ್. ಅವರು ಅವರು ನಟರು ಕೂಡ ಎಲ್ಲ ಮಾಡ್ತಾರೆ, ಪರಿಚಯ ಇದೆ ನನಗೆ.
1: ಓಕೆ ಓಕೆ ಓಕೆ ಓಕೆ ಓಕೆ ಓಕೆ
2: ಓಕೆ ಸರ್ ಓಕೆ.
1: ಒಂದು ಪ್ರಶ್ನೆ ಕೇಳಿದ್ದಾರೆ ಸುಮಿತ್ರ ಅವರು. ಅವ್ರಿಗೆ ಅವ್ರು ನಾನು ಹೇಳ್ತೀನಿ, ಅವರಿಗೆ ಅರ್ಥ ಆಗಿಬಿಡುತ್ತೆ. ಏನು ಮೆಸೇಜು ಗುಡ್ ಗುಡ್ ಚೆನ್ನಾಗಿದೆ ಅದೆಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ. ಬಿಡಿ, ನೀವು ನಿಮ್ಮ ಟೀಚರ್ ಬಗ್ಗೆ ಹೇಳ್ತಾ ಇದ್ದೀರಿ.
2: ಹೌದು ಸರ್, ನನ್ನ ಅವರು ಭುವನೇಶ್ವರಿ ಮಿಸ್ ಅನ್ನೋರು ನನ್ನ ಬಂದು ಅರ್ಜುನನ್ ಪಾತ್ರನ ಫಸ್ಟ್ ಮಾಡ್ಸಿದ್ರು ನನಗೆ. ನಾನು ತರಲೆ ಮಾಡ್ತಾ ಇದ್ನಲ್ಲ, ಅದೆಲ್ಲ ಬಿಟ್ಟು ಬಂದು ನಾಟಕಕ್ಕೆ ಒಂದ್ ಕಡೆ
1: ಸ್ಟ್ರೆಸ್ ಮಾಡ್ತೀರಾ? ತರಲೆ ಮಾಡ್ತಿದ್ದೆ
2: ಅಲ್ಲ, ಅಲ್ಲಿಂದ ಅಲ್ವಾ ಸರ್ ನಾನು ಇಲ್ಲಿ ಬಂದಿದ್ದು ಅಂತ ಹೇಳಿ. ಅಲ್ಲಿಂದ ಸೊ ನಮ್ಮ ಟೀಚರ್ ಅದನ್ನ ಕಲ್ಸಿದ್ದಕ್ಕೆ ನೀನು ಸೌಮ್ಯವಾಗಿರ್ಬೇಕು, ಸಂಸ್ಕಾರವಂತನಾಗಿರ್ಬೇಕು ಅಂತ ತಲೆ ಮೇಲೆ ಬುದ್ಧಿ ಹೇಳಿದ್ಕೆ ಅರ್ಜುನನ್ ಪಾತ್ರನ ಫಸ್ಟ್ ಮಾಡಿಸಿದ್ರು. ಆ ಅರ್ಜುನನ್ ಪಾತ್ರನ ನೋಡಿ, ಆ ಅರ್ಜುನನ್ ಪಾತ್ರ ಮಾಡ್ತಾ ಮಾಡ್ತಾ ಏನೋ ಎಲ್ಲರೂ ಜನರು ಚಪ್ಪಾಳೆ ನನಗೇನಿಸ್ತು, ಎಲ್ಲರೂ ಟೀಚರ್ ಗೇಳಿ ಮಾಡ್ತಿದ್ದವರೆಲ್ಲ ಚಪ್ಪಾಳೆ ಹೊಡೆಯಕ್ಕೆ ಶುರು ಮಾಡಿದ್ರಲ್ಲ, ಅದು ನನಗೆ ಒಂಥರ ಏನೋ ಸ್ಫೂರ್ತಿ ಅನ್ಸಕ್ಕೆ ಶುರು ಆಯಿತು. ಆ ಇದಕ್ಕೆ ಆ ನಾಟಕಕ್ಕೆ ಅಂಬರೀಷ್ ಅಣ್ಣವರು ಇದ್ರು, ವಜ್ರಮಣಿ ಸರ್ ಇದ್ರು, ಇವರೆಲ್ಲ ಇದ್ದಿದ್ದು ನೋಡಿ ನಮ್ಗೆ ಅವಾಗ ಲೋಟ ಕೊಟ್ಟರು, ಬಹುಮಾನವಾಗಿ ಲೋಟ ಕೊಟ್ಟರು, ಬಹಳ ಖುಷಿ ಅನ್ನಿಸ್ತು. ಅಲ್ಲಿಂದ ನಾಟಕದ್ದು ಏನೋ ಅಲ್ಲಿನ ಮಣ್ಣು ಇಲ್ಲ ಅಂತ ಅವರೆಲ್ಲ ಕಟ್ಸಿದ್ದು ಶಾಲೆಯ ಶ್ರಮನೋ ಏನೋ ಅಲ್ಲಿಂದ ಒಂದು ನಾಟಕದಾಗ್ಲಿ ಶುರು ಆಯ್ತು, ನಾಟಕದ ಪರಿಚಯ ಆಯ್ತು.
1: ಎಲ್ಲಾದ್ರೂ ಒಂದು ಒಂದು ಫೈರ್ ಒಂದು ಇಗ್ನೈಟ್ ಆಗ್ಬೇಕು.

0: ಹೌದು ಹೌದು,
1: ನಮ್ಮ ಮನಸ್ಸಲ್ಲಿ ಭಾವನೆ ಇದ್ದೇ ಇರುತ್ತೆ, ನಾನು ಏನೋ ನಾನು ಸಿನಿಮಾಕ್ ಬರಬೇಕು, ನಾನು ಮಾಡಬೇಕು ಅನ್ನೋ ವಿಚಾರಗಳು ಎಲ್ಲೋ ಕಾರಣ ಆಗೋಕೆ ಒಂದು ಸ್ಫೂರ್ತಿ
0: ಎಲ್ಲಿಂದನೋ ಒಂದು ಶುರು ಆಗ್ಬೇಕು.
1: ಹೌದು, ಶುರುವಾಗ್ಬೇಕು. ಸೊ ಅಲ್ಲಿಂದ ಶುರುವಾಗಿದೆ,
0: ಅಲ್ಲಿಂದ ಶುರುವಾಗಿದೆ, ಶಾಲೆಯಿಂದನೇ.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದಾದ್ಮೇಲೆ ಅದನ್ನ ಕಾಲೇಜಿಗೆ ಬಂದು ಅವ್ನು ಮುಂದುವರ್ಸಿದ್ರ?
0: ಹೌದು ಸರ್, ಹೌದು. ಅಲ್ಲಿಂದ ಅವು ನ್ಯಾಷನಲ್ ಕಾಲೇಜಿಗೆ ಬಂದೆ. ಹೆಂಗ್ ನಂದು ಶುರು ಆಯ್ತು ಅಂದ್ರೆ, ಈಗ ಸ್ಕೂಲಿಂಗ್ ಬಂದು ಅಂಬರೀಷ್ ಅವರವರೆಲ್ಲ ಕಟ್ಟಿಸಿ ಸ್ಕೂಲಲ್ಲಿ ಶುರು ಆದ್ರೆ, ನಾನು ಬಂದಿದ್ದು ಈಗ ವಿಷ್ಣುವರ್ಧನ್ ಸರ್ ರಮೇಶ್ ಅರವಿಂದ್ ಅವರೆಲ್ಲ ಓದಿದ ಸ್ಕೂಲ್ ನ್ಯಾಷನಲ್ ಹೈಸ್ಕೂಲ್ಗೆ ಬಂದೆ. ಅಲ್ಲಿ ಮೊದಲನೇ ನಾಟಕ ಕಲ್ಚರ್ಗೆ ಅಂದ್ರೆ ತುಂಬಾ ಹೆತ್ತಿದ ಕೈ. ಅಲ್ಲಿಂದ ನನಗೆ ಮತ್ತೆ ನಾಟಕದ ಶುರು ಆಯ್ತು. ಅದು ಎಲ್ಲವೂ ಅಲ್ಲಿ ನಕುಲನ್ನ ಪಾತ್ರ ಮಾಡಿದೆ ನಾನು. ಅಲ್ಲಿ ನಾಟಕಗಳು ಮಾಡ್ತಾ ಮಾಡ್ತಾ ಮಾಡ್ತಾ ಅಲ್ಲಿ ಅವರು ಎಚ್ ಆರ್ ಸರ್ ಅಂತ ಹೇಳಿ, ಅವರು ಇವತ್ತಿಲ್ಲ, ತೀರ್ಕೊಂಡಿದ್ದಾರೆ, ಅವರು ನನ್ನನ್ನು ಮತ್ತೆ ನಾಟಕದ ಶುರು ಮಾಡಿಸಿದ್ರು. ನಾಟಕಗಳು ಅಲ್ಲಿ ಮಾಡ್ತಾ ಶುರು ಆಗ್ತಾ ಆಗ್ತಾ ಏನಾಯ್ತು, ಅಲ್ಲಿಂದ ಮತ್ತೆ ನ್ಯಾಷನಲ್ ಕಾಲೇಜಿಗೆ ಸೇರಿದೆ.
1: ನೀವು ನಾಟಕ ಮಾಡೋದು ಅಂತಂದ್ರೆ ಅವರು ಹೇಳ್ಕೊಟ್ಟಿದ್ದ ಪಾತ್ರ ಮಾತ್ರ ಮಾಡ್ತಾ ಇದ್ದಾರೆ?
0: ನಾನು ಪಿ ಯು ಸಿ ವರ್ಗೂ ಅವ್ರು ಹೇಳ್ಕೊಟ್ಟ ಪಾತ್ರ, ಗುರುಗಳು ತಿಳಿಸಿದಂಥ ಪಾತ್ರ, ಅವ್ರು ಮಾಡಿಕೊಟ್ಟ ಪಾತ್ರಗಳನ್ನ ಅವ್ರು ಹೇಗೆ ಕಟ್ಕೊಡ್ತಾರೆ ಆ ಪಾತ್ರಗಳನ್ನೇ ನಾನು ಮಾಡ್ತಾ ಹೊರಟೆ ಬಿಟ್ರೆ, ಕಾಲೇಜಿಗೆ ಬಂದ ದಿನಗಳಲ್ಲಿ ಅಚಾನಕವಾಗಿ ಬರವಣಿಗೆ ಶುರು ಆಗಕ್ಕೆ ಶುರು ಆಯ್ತು.
1: ಅಲ್ಲಿಗೆ ಬರ್ತಾ ಇದ್ದೆ. ನಾಟಕ ಓದ್ತಾ ಇದ್ರ ಏನಾದರೂ
0: ಸರ್? ನಾಟಕ ಅಂದ್ರೆ ಈಗ ಏನಂದ್ರೆ, ಈಗ ನಾನು ಪಾತ್ರ ಮಾಡಕ್ಕೆ ಬಂದಾಗ ನನ್ನ ಎದುರುಗಡೆ ಅವ್ರದ್ದು ಏನು ಪಾತ್ರ ಇರುತ್ತೆ ಅದು ಓದ್ಕೊಳ್ಳೇಬೇಕಾಗಿರೋದ್ರಿಂದ ಅದನ್ನ ನಾಟಕ ಓದ್ಲಿಕ್ಕೆ ಶುರು ಆಗಿದ್ದು ನನಗೇನಾಗೋಯ್ತು, ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗಕ್ಕೆ ಶುರು ಆಯ್ತು.
1: ಹೇಗೆ?
0: ಈಗ ನಾನು ನಾಟಕಗಳನ್ನ ಈಗ ಓದ್ತಾ, ಈಗ ಅರ್ಜುನನ ಪಾತ್ರ ಇರುತ್ತೆ, ದ್ರೋಣಾಚಾರ್ಯರ ಪಾತ್ರ ಇರುತ್ತೆ, ಯಾಕೆಲ್ಲ ಅದನ್ನ ಹಿಂದೆ ಮುಂದೆ ನೆನ್ಪಿಕೊಳಕ್ ಶುರು ಮಾಡಿದ್ನಲ್ಲ ನಾನು, ಅದನ್ನೇ ಏನ್ ಮಾಡಿಬಿಟ್ಟು ಅದೇ ಎಫರ್ಟ್ನ ಓದೋದಕ್ಕೆ ಶುರು ಮಾಡಿದೆ. ಕನ್ನಡ, ಸಮಾಜ, ವಿಜ್ಞಾನ ಅದನ್ನ ಓದೋದಕ್ಕೆ ಇದೇ ತರ ಇದನ್ನ ನೆನ್ಪಿಕೋಬಹುದು ಅಂತ.
1: ನಾಟಕದಲ್ಲಿ ಅರ್ಜುನನ ಪಾತ್ರ, ಬಟ್ ಓದಿನಲ್ಲಿ ನೀವು ಅರ್ಜುನನ ಏಕಲವ್ಯನ?
0: ಇಲ್ಲ ಸರ್, ಅಂತ ಅರ್ಜುನನೇ.
1: ಅರ್ಜುನ ಡೈರೆಕ್ಟ್ ಕಲಿತಿದ್ರ ಇಂಡೈರೆಕ್ಟ್ ಕಲ್ತ್ಕೊಂಡ್ರ ಅಂತ ಕೇಳಿದೆ ಅಷ್ಟೇ. ಓಕೆ,
0: ಇಲ್ಲ ಡೇ, ಅಲ್ಲಿಂದನೇ ಕಲಿತು ಸರ್. ಅಲ್ಲಿಂದ ಕಲಿಯೋದು ಕಷ್ಟ ಆಗ್ತಿದ್ದೀನ, ಏಕಲವ್ಯ ಅಂತ ಹೇಳಿ ಕಲಿಯೋದು.
1: ದಿಸ್ ಇಸ್ ಪಾಯಿಂಟ್, ಪಾಯಿಂಟ್ ಶುಡ್ ಬಿ ನೋಟೆಡ್, ಪಾಯಿಂಟ್ ಶುಡ್ ಬಿ ನೋಟೆಡ್. ಕರೆಕ್ಟ್. ನಾನು ನಾಟಕ ಡೈರೆಕ್ಟ್ ಮಾಡಬೇಕು ಅಂತ
0: ಸರ್. ಅದು ಏನಾಯ್ತು ಅಂದ್ರೆ, ಪಿ ಯು ಸಿ ನಲ್ಲಿ ನ್ಯಾಷನಲ್ ಕಾಲೇಜ್ ನಲ್ಲಿ ಸೇರಿದಾಗ ಅಲ್ಲಿ ಏನಾಯ್ತು, ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಅಂದ್ರೆ, ಈಗ ನಾವು ಫಸ್ಟ್ ಪಿ ಯು ಸಿ ಲಿ ಇದ್ದಾಗ ಹೆಣ್ ಮಕ್ಳು ನಾಟಕ ಮಾಡ್ತಾರೆ, ಸೆಕೆಂಡ್ ಪಿ ಯು ಸಿ ಲಿ ಬಂದಾಗ ನಾವು ಗಂಡ್ ಮಕ್ಳು ನಾಟಕ ಮಾಡ್ಬೇಕಾಗಿತ್ತು. ಒಂದು ನಾಟಕ ನನ್ನ ಗೆಳೆಯ ಬರ್ದಿದ್ದ, ಅಂದ್ರೆ ಅವನೇನೋ ಮಾಡ್ತಿದ್ದೇನೆ, ನೀನ್ ಆಕ್ಟ್ ಮಾಡೋದಿದ್ದ, ಸರಿ ನಾವು ಆಕ್ಟ್ ಮಾಡೋಣ ಅಂತ ಹೇಳಿ ಆಕ್ಟ್ ಮಾಡಿದ್ವಿ. ಅದು ಏನಾಗುತ್ತೆ, ಇಡೀ ಸ್ಟೇಟ್ ನಲ್ಲಿ 24 ಜಿಲ್ಲೆಗಳಿಂದ ಸೇರಿ ನಾಟಕಗಳನ್ನ ಮಾಡಿಸೋ ಕಾಂಪಿಟೇಷನ್ ಅದು. ಅಲ್ಲದೆ ಏನಾಗುತ್ತೆ, ಫಸ್ಟ್ ನಮ್ಮ ಕಾಲೇಜ್ ಟೀಮು ನಮ್ಮ ಟೀಚರ್ಸ್ ಗಳೆಲ್ಲ ಕೂತ್ಕೊಂಡು ನಾಟಕ ನೋಡ್ದೆ ನಾವೇನ್ ಮಾಡಿದೀವಿ ಅಂತ. ಆ ನಾಟಕ ಅವ್ರಿಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ. ಬಟ್ ಅದೇನಾಗೋಯ್ತು, ನಾವು ನಾಟಕ ಮಾಡೇ ಮಾಡ್ತೀವಿ ಅಂತ ಹೆಸರು ಕೊಟ್ಬಿಟ್ರ ಕಾರಣದಿಂದ ಅವ್ನು ನನ್ನ ಫ್ರೆಂಡ್ ಏನ್ ಮಾಡ್ಬಿಟ್ಟ, ಕೊನೆಗೆ ನನ್ನ ಮೇಲೆ ಎತ್ತಾಕ್ಬಿಟ್ಟ, ಇಲ್ಲ ನವೀನ್ ಬರೀತಾನೆ ಅಂತ ಹೇಳಿದ, ಅವನು ಬರೀಲಿಲ್ಲ ಅದಕ್ಕೆ ನನ್ನ ಮೇಲೆ ಹಿಂಗಾಗೋಯ್ತು ಅಂತ. ನಾವು ಅದನ್ನ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟು, ಸರಿ ಹಿಂಗೆ ಹೇಳಿರಲ್ಲ, ಒಂದು ವಾರ ಟೈಮ್ ಕೊಟ್ರು ನನಗೆ. ಅಷ್ಟರಲ್ಲಿ ನಾನು ಸ್ವಲ್ಪ ಮಾಸ್ತಿರಣ್ಣೆಯವ್ರನ್ನ ಇದೇನಪ್ಪ ನಾಟಕಗಳು ಶುರು ಮಾಡಿದ, ಮಾಸ್ತಿರಣ್ಣೆಯವ್ರನ್ನ ನೋಡ್ಲಿಕ್ಕೆ ಶುರು ಮಾಡಿದ್ದೆ ನಾನು, ಅವ್ರ ನಾಟಕಗಳು ಕೇಳಲಿಕ್ಕೆ, ಅವ್ರ ನಾಟಕಗಳನ್ನ ಹೋಗಿ ನೋಡ್ಲಿಕ್ಕೆ ಶುರು ಮಾಡಿದ್ದೆ. ಅದ್ರ ಜೊತೆಗೆ ನನಗೆ ಡಿ ವಿ ಜಿ ಕಗ್ಗಗಳು ಸಿಕ್ಕಾಬಿಟ್ಟೆ ಭಾವನೆ ಕನೆಕ್ಟ್ ಆಗಿತ್ತು. ಅದಕ್ಕೆ ಇವೆರಡೂ ಪ್ಲಾನ್ ಮಾಡ್ಕೊಂಡು ಏನೋ ನಾಟಕ ಮಾಡ್ಬೋದು ಅಂತ ಹೇಳಿ ಒಂದು ವಾರದಲ್ಲಿ ಒಂದು ನಾಟಕನ ಬರ್ದೆ, ಹಿಂದಿನ ಭಾರತ ಅಂತ ಹೇಳಿ ನಾಟಕನ ಬರ್ದೆ.
1: ಹಿಂದಿನ ಭಾರತನ ಹಿಂದಿನ,
0: ಅದೇ ಎಲ್ರಿಗೂ ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಇವತ್ತಿನ ಭಾರತ ಅಂತ,
1: ಹಿಂದಿನ
0: ಇವತ್ತಿಂದ ಏನ್ ನಡೀತಾ ಇದೆ ಭಾರತದಲ್ಲಿ ಅಂತ ಹೇಳಿ. ಅದರಲ್ಲಿ ಎಲ್ಲವೂ ಹಳೆ ನಾನು ಏನ್ ನಾಟಕಗಳು ಮಾಡಿದ್ದೆ ಆ ನಾಟಕದಲ್ಲಿ ಇದ್ದ ಹೆಸರುಗಳನ್ನ ಇಟ್ಟಿದ್ವಿ. ನಕುಲ, ಸಹದೇವ, ಧರ್ಮರಾಯ, ಶಕುನ್, ಈ ತರದೇ ಹೆಸರಿಟ್ಟು, ಬಟ್ ಮಾಡರ್ನ್ ಕಥೆಗಳನ್ನ ಇಟ್ಕೊಂಡು ಇವತ್ತಿನ ಏನ್ ನಡೀತಾ ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನ್ ಲಂಚದಗಳ ಹಗರಣಗಳು ನಡೀತಾ ಇದೆ ಅದನ್ನ ಇಟ್ಕೊಂಡು ನಾವು ನೇರವಾಗಿ ಇದನ್ನ ಸ್ಟೇಜ್ ಮೇಲೆ ತರಲಿಕ್ಕೆ ಪ್ರಯತ್ನ ಪಟ್ಟಿವಿ. ಅದನ್ನ ಪಟ್ಟಿದ್ರು ಮಧ್ಯದಲ್ಲಿ ಎಲ್ಲರೂ ಹಾಡಾಗ್ತಿದ್ರು, ಇದನ್ನ ಆಗ್ತಿದ್ರು, ನಾವು ಹಾಡು ಇದೆಲ್ಲವೂ ಬೇಡ, ಕಗ್ಗಗಳು ತುಂಬಾ ಚೆನ್ನಾಗಿರೋದ್ರಿಂದ ಮಂಕುತಿಮ್ಮನ ಕಗ್ಗಗಳನ್ನ ಯೂಸ್ ಮಾಡೋಣ ಅಂತ ಹೇಳಿ.
1: ಬಟ್ ಅದಕ್ಕೆ ಅಡ್ಜಸ್ಟ್ ಆಗ್ತಿತ್ತಾ
0: ಸರ್? ಅದನ್ನ ಸಿಚುವೇಶನ್, ಈಗ ನಾವು ಅಲ್ಲಿ ಒಂದು ಅವನು ಋಣಾತಿ, ಈಗ ನನ್ನೊಬ್ಬ ಕೆಳಗಡೆ ಪಿ ಎ ಇರ್ತಾನೆ, ಅವನು ಬೇರೆಯವ್ರ ಹತ್ರ ಲಂಚ ತಗೋತಾನೆ, ನಾನು ಧರ್ಮರಾಯನಾಗೆ ಪಾತ್ರ ಇರ್ತೀನಿ, ನಾನು ಲಂಚ ಏನೂ ತಗೊಳ್ಳಲ್ಲ, ಯಾಕೆ ನಾನು ಧರ್ಮರಾಯ ಆಗ ಬೇಗ ಸಾಯ್ತೀನಿ ಆ ಪತ್ರದಲ್ಲಿ, ಬೇಗ ಸಾಯೋದ್ರಿಂದ ನನಗೆ ನಾಟಕ ಹಿಡಿತ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬೇಗ ಸಾಯುವಂತ ಪಾತ್ರ ಮಾಡ್ಕೊತೀನಿ. ಅವನೇನ್ ಮಾಡ್ತಾನೆ, ನನ್ನ ಹತ್ರ ನನ್ನ ಪಿ ಎ ಆಗಿದ್ದವನು ಅವನು ಇದನ್ನ ಅವ್ರ ಹತ್ರ ಲಂಚ ತಗೊಂತ ಇರ್ತಾನೆ, ಇಲ್ಲ ನಾನು ಈ ಫೈಲ್ ಮೂವ್ ಮಾಡಿಸ್ತೀನಿ ಸಾಹೇಬ್ರಿಗೆ ಹೇಳ್ಬಿಟ್ಟು, ನಾನು ಫೈಲ್ ಮೂವ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೂವ್ ಮಾಡಿಸಿರ್ತಾನೆ. ಅವನಲ್ಲಿ ತಗೋಬೇಕಾದ್ರೆ ಋಣ ತೀರಿಸಬೇಕು, ಋಣ ತೀರಿಸಬೇಕು ಅಂತ ಹಲ್ಲನ್ನ ಕಗ್ಗಗಳಾಗ್ತೀವಿ. ಅವ್ನು ನನ್ನ ಹತ್ರ ಬಂದು ಇದನ್ನ ಕೊಡ್ಲಿಕ್ಕೆ ಬರ್ತಾನೆ, ಲಂಚ ಕೊಡಕ್ ಬರ್ತಾನೆ, ಇದು ಹಂಗಾಗಲ್ಲ ಸ್ವಾಮಿ, ನಾವು ಅನ್ಕೊಂಡಿರೋದು ಬೇರೆ, ಈ ತರ ನಡೆಯಲ್ಲ ಸರ್ಕಾರಿ ಕೆಲಸ, ದೇವರ ಕೆಲಸ ಇದೆಲ್ಲವೂ ಅನ್ನೋದು ನಾವು ಒಂದಷ್ಟು ಹಾಕಿದಾಗ ಇದು ಬದುಕು ಜಟಕ ಬಂಡಿ ವಿಧಿ ಅದರ ಆ ತರದನ್ನ ಕನೆಕ್ಟ್ ಮಾಡಿ 10-12 ಕಗ್ಗಗಳನ್ನ ಅದಕ್ಕೆ ಬಳಸ್ಕೊಂಡಿದ್ರಿಂದ ಅದು ನಾಟಕ ತುಂಬಾ ಪವರ್ಫುಲ್ ಆಗಾಯ್ತು. ಆಮೇಲೆ ಅದೊಂದು ನಾವು ತಿಳ್ಕೊಂಡಿದ್ವಿ, ಅಂದ್ರೆ ನಾಟಕ ಮಾಡಕ್ ಮುಂಚೆ ಅಷ್ಟು ಸ್ವಲ್ಪ ನಾಟಕ ಇದರೆಲ್ಲವೂ ಅನುಭವ ಸ್ವಲ್ಪ ಓದಲಿಕ್ಕೆ ಶುರು ಆದಾಗ ಅದೊಂದು ಸೀನ್ ನಾವೇನ್ ಮಾಡಿದ್ವಿ, ಕುಡಿದು ಮಾತಾಡಿದ್ರೆ ಕುಡಿದು ಇದು ಸೀನ್ ಮಾಡಿದಾಗ ಯಾರಿಗೂ ಏನು ಅದನ್ನ ಇದನ್ನ ಮಾಡಂಗಿರಲ್ಲ ಅಂತೇಳಿ ಅದಷ್ಟು ಡ್ರಾಮನ್ನು ನಾವು ಏನ್ ಮಾಡಿದ್ವಿ, ಒಂದು ಆಫೀಸ್ ಸೆಟಪ್ ಒಂದು ಟೇಬಲ್ ಸೆಟಪ್ ನಲ್ಲಿ ನಾಟಕ ಮಾಡ್ಲಿಕ್ಕೆ
1: ಚೆನ್ನಾಗಿದೆ. ನೀವು ಅಂದ್ರೆ ಓದ್ಕೊಂಡಿದ್ದು ಎಷ್ಟು ಅಪ್ಲೈ ಮಾಡಿದಿರಿ ಅಂತ ಖುಷಿ ಆಗುತ್ತೆ ನನಗೆ. ಬೇರೆ ಬೇರೆ ವಿಷಯಗಳನ್ನು ಓದ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡಿದ್ದೀವಿ.

ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ನೀವು. ನಾವು ನವಿಲುಗರಿ ನವೀನ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ, ನಟ ಮತ್ತು ನಿರ್ದೇಶಕ. ಈಗ ಒಂದು ಹಾಡನ್ನು ಕೇಳೋಣ. ಈ ಹಾಡನ್ನು ಕೇಳಬೇಕಾದ್ರೆ ನೀವು ರೇಡಿಯೋ ವಾಲ್ಯೂಮ್ನ ಸ್ವಲ್ಪ ಜೋರಾಗಿಟ್ಕೊಂಡು ಕೇಳಬೇಕು. ಅದು ನವಿಲುಗರಿ ನವೀಲವನ ಅಭಿಪ್ರಾಯ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ, ನಮ್ಮ ಜೊತೆಯಲ್ಲಿ ನವಿಲುಗರಿ ನವೀನ್ ನಟ ನಿರ್ದೇಶಕ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಒಂದು ಆ ನಾಟಕ ಸಕ್ಸಸ್, ನನಗೆ ತುಂಬಾ ಖುಷಿಯಾಗಿದೆ ಅಂತಂದ್ರೆ, ಎಲ್ಲ ಮಹಾಭಾರತದ ಕೆಲವು ಪಾತ್ರಗಳನ್ನು ಇಟ್ಕೊಂಡು ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುವಂತಹ ಸಂಭಾಷಣೆಯ ಒಂದು ಕಥೆಯನ್ನು ಬರೆದು ಅದರ ಮಧ್ಯದಲ್ಲಿ ಕಗ್ಗವನ್ನು ಸೇರಿಸಿ ಅದನ್ನ ಪ್ರೆಸೆಂಟ್ ಮಾಡಿದ ಮೇಲೆ ಆ ನಾಟಕ ಸಕ್ಸಸ್ ಆದ್ಮೇಲೆ ನೀವು ಸೀರಿಯಲ್ ಕಡೆ ಬಂದ್ರ ಹೇಗೆ?
1: ಹೌದು ಸರ್, ಅದು ನಾಟಕ ಸಕ್ಸಸ್ ಆಗಿದ ತಕ್ಷಣ ನನ್ನ ಅದೃಷ್ಟ ನನಗೆ ಗೊತ್ತಿಲ್ಲ, ಅಲ್ಲಿಗೆ ಮಾಸ್ಟರ್ ರೇಣೆಯವರು ಆ ನಾಟಕ ನೋಡ್ಲಿಕ್ಕೆ ಬಂದಿರ, ಅವರು ಒನ್ ಆಫ್ ದಿ ಜಡ್ಜು. ಅವರು ತುಂಬಾ ಪ್ರಶಂಸೆಯಿಂದ ಕರೆಸಿ, ಅವ್ರ ಮನೆ ಕರೆಸಿ ನನ್ನ ಮಾತಾಡಿಸಿ ತುಂಬಾ ಚೆನ್ನಾಗಿ ಹೇಳಿದ. ಆ ನಾಟಕ ಬೇರೆ ನಂದು ಡೈರೆಕ್ಷನ್ಗೂ ಆಕ್ಟ್ ಅವಾರ್ಡ್ ಬಂತು, ಓವರ್ ಆಲ್ ನಾಟಕಕ್ಕೂ ಇದು ಬಂತು, ದೊಡ್ಡ ಬೆಳ್ಳಿ ಪಾರಿತೋಷಿಕ ಬಂತು. ಅದಾದ್ಮೇಲೆ ಮಾಸ್ಟರ್ ರೇಣೆಯವರು ಮನೆ ಇಲ್ಲ ಸರ್, ಕಾಲೇಜಲ್ಲಿ ವರ್ಷ ವರ್ಷನು ಬದಲಾಗ್ತಾ ಇರುತ್ತಲ್ಲ ಅಂತೇಳಿ ಮಾಸ್ಟರ್ ರೇಣೆಯವರು ಮನೆ ಕರೆಸಿದ್ರು. ಮಾಸ್ಟರ್ ರೇಣೆಯವ್ರ ಜೊತೆ ಅವ್ರ ನಾಟಕದ ಏನು ಹೇಳಕ್ ಬಂದ್ರು, ಅವ್ರಿಗೆ ಅಷ್ಟರಲ್ಲಿ ಗೊತ್ತಾಯ್ತು ಅವ್ನಿಗೆ ನಾಟಕದ ಶುರು ಆಗ್ತಾ ಇಲ್ಲ, ಸಿನಿಮಾ ಸೀರಿಯಲ್ ಶುರು ಆಗ್ತಿದೆ ಅಂತೇಳಿ. ನಮ್ಮ ಶರಪಂಜರ ಶಿವರಾಮ್ ಸರ್ ಇದಾರಲ್ಲ, ಅವ್ರ ಮನೆ ಪಕ್ಕದಲ್ಲಿ ಇದ್ರು, ಅವ್ರನ್ನ ಕರೆಸಿದ್ರು, ಈ ಹುಡುಗ ಸ್ವಲ್ಪ ಸಿನಿಮಾ ಇದ್ರ ಹೊಲವು ಜಾಸ್ತಿ ಇದೆ, ಸಿನಿಮಾದು ಮಾಡಕ್ಕೆ ಶುರು ಮಾಡಿ ಅಂತೇಳಿ. ಅಷ್ಟರಲ್ಲಿ ನನಗೇನು ಅನ್ಸ್ಬಿಟ್ಟಿದ್ದು, ಸಿನಿಮಾ ಬರ್ತಿದೆ, ಚಪ್ಪಾಳೆ ತರ್ತಿದ್ದಾರೆ, ನಾನು ಸಿನಿಮಾ ಹೋಗ್ಬಿಟ್ರೆ ಚಂದ ಇರ್ತದೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಅವ್ರು ಶಿವರಾಮ್ ಸರ್ ಕೂತ್ಕೊಂಡು ಹೇಳಿದ್ರು ನನಗೆ, ನೀವು ಈಗ ಬರೋದು ಹುಮ್ಮಸಿದ್ದೀರಾ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಇನ್ನೊಂದಷ್ಟು ಡಿಗ್ರಿಗಳು ಮಾಡ್ಕೊಂಡು ಬಂದರೆ ಅನುಕೂಲ ಆಗುತ್ತೆ ಅಂತಂದ್ವಿ. ಅಷ್ಟರಲ್ಲಿ ನನಗೇನು ಮಾಡಿಬಿಟ್ರು, ನಮ್ಮ ಕಾಲೇಜ್ನಲ್ಲಿದ್ದ ಟೀಚರ್
0: ಹೇಳಿ ಸರಿ ಅನಿಸ್ತಾ,
1: ಖಂಡಿತ ಸರಿ ಅನ್ನಿಸ್ತು ಸರ್. ಆಮೇಲೆ ನಾವು ಏನಂದ್ರೆ ಏನೋ ಮಾಡ್ಬಿಡ್ಲಿಕ್ಕೆ ಆಗಲ್ಲ ಅಂತೇಳಿ ಅವರು ನನಗೆ ಒಂಥರ ಹಿರಿಯರಾಗಿ ಬುದ್ಧಿ ಹೇಳಿದವರಾಗ್ಲಿ, ಒಂದು ವಾರ ಅವ್ರ ಮನೆಗೆ ಹೋಗಿ ಹೋಗಿ ಬರ್ತಿದ್ದೆ ನಾನು. ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದ್ದ ವಿಧಾನದಲ್ಲಿ ಅರಿವಾಯ್ತು ನನಗೆ, ಅದೇ ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಾನು ಕೇಳ್ತಿದ್ನ ಅಲ್ವಾ ಗೊತ್ತಿಲ್ಲ, ಬೇಡ ಅಂತ ಅನ್ಕೊಂಡಿದ್ದೆ. ಅವ್ರ ಅನುಭವ ಪಡೆದಿದ್ರಿಂದ ಅವ್ರು ಹೇಳಿದ್ದು ನನಗೆ ಖುಷಿ ಅನ್ನಿಸ್ತು. ಅವರು ಮಾಸ್ಟರ್ ಹಿರಣ್ಯ ಸರ್ ಅಂದ್ರೆ, ನೀವು ಯಾವಾಗಾರು ಬನ್ನಿ ನಮ್ಮ ಮನೆಗೆ, ನಾನು ಬಾಗಿಲ ತೆಗೆದಿರುತ್ತೆ, ನೀವು ನಾಟಕ ಮಾಡಿ ಸಿನಿಮಾ ಮಾಡಿ ಒಳ್ಳೆ ಅಭಿವೃದ್ಧಿ ಆಗಿ ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ನಮ್ಮ ಕಾಲೇಜ್ನಿಂದನೇ ತನುಜಾ ಮೇಡಮ್ ಅಂತೇಳಿ ಅವ್ರು ನಾಟಕ ಟೈಮಲ್ಲ ಇದ್ರು, ಅವ್ರು ನಂದೆಲ್ಲ ನೋಡಿ ಖುಷಿ ಪಟ್ಟು ಅವ್ರಿಗೆ ಅವ್ರ ಅಮೃತ ವರ್ಷಿಣಿ ಸೀರಿಯಲ್ ಆಗ ಹೊಸದು ಶುರು ಆಗ್ತಿತ್ತು, ಆಕಾಶವಾಣಿ ಹಿಂದೆನೆ ಇತ್ತು ಅದು ಆಫೀಸ್. ಅಲ್ಲಿಂದ ನಾನು ಕಾಲೇಜಿಗೆ ಸೈಕಲ್ ಅಲ್ಲೇ ಬರ್ತಿದ್ದೆ, ಸೈಕಲ್ ತುಳ್ಕೊಂಡು ಬಂದು ಇಲ್ಲಿಗೆ ಬಂದು ಭೇಟಿ ಮಾಡಿ ಹೋಗಿದ್ದೆ. ಬರವಣಿಗೆ ಒಂದಷ್ಟು ಕೊಟ್ಟಿದ್ರು, ಅಲ್ಲಿಂದ ಬರವಣಿಗೆಗೆ ನನಗೆ ಶುರು ಆಯ್ತು, ಬರವಣಿಗೆ ಚೆನ್ನಾಗಿ ಬರೀತಾನೆ ಅನ್ನೋದು ಒಂದು ಶುರು ಆಯ್ತು. ಅಲ್ಲಿಂದ ಬರವಣಿಗೆಗೆ ಅಮೃತ ವರ್ಷಿಣಿ ಸೀರಿಯಲ್ ಆಯ್ತು. ಓದ್ತಾ ಓದ್ತಾ ಕಾಲೇಜಿನ ಮಧ್ಯ
0: ಹೌದು
1: ಸರ್, ಅವರೇ ಅವರೇ ನಿರ್ಮಾಪಕರು, ಅವರೇ ಮೊದಲ ಸಿನಿಮಾ ರಂಗದ ಅನ್ನದಾತರು ನಮಗೆ, ನನಗೆ ಅನ್ನದಾತರು.
0: ಅಲ್ಲಿ ನನಗೆ ಅಮೃತ ವರ್ಷಿಣಿ ಸೀರಿಯಲ್ ಸೂಪರ್ ಹಿಟ್ ಅಲ್ವಾ?
1: ಹೌದು ಸೂಪರ್.
0: ಅದರಲ್ಲಿ ನೀವು ಬರೆದಿದ್ರೆಲ್ಲ ಗೊತ್ತಿಲ್ಲ, ಒಂದ್ಸರಿ ಆ ಸೀರಿಯಲ್ ನೋಡ್ತಾ ನೋಡ್ತಾ ಮಸಾಲೆ ಮಜ್ಜಿಗೆ ಅಂತ ಒಂದು ಎಪಿಸೋಡ್ ಬಂತು. ಅಮೃತ ಮತ್ತು ವರ್ಷಿಣಿ ಮಧ್ಯೆ ಒಂದು ಮಸಾಲೆ ಮಜ್ಜಿಗೆ ಸೀನ್ ಬರುತ್ತೆ ಪ್ರಿಪೇರ್ ಮಾಡೋದು ಅಂತ. ಅದನ್ನು ಕುತ್ಕೊಂಡು ಎಷ್ಟು ಖುಷಿ ಎಂಜಾಯ್ ಮಾಡಿದ್ದೆ ಅಂದ್ರೆ ಆ ಸೀನ್ನ, ನೀವು ಹೇಳ್ಬೇಕಂತ ನೆನಪಾಯ್ತು ನನಗೆ. ಅದನ್ನ ಬರ್ದಿದ್ದು ನೀವಾ ಅಂತ ಕೇಳ್ತಾ ಇದ್ದೆ.
1: ಇಲ್ಲ ಸರ್, ನಮ್ ನಾಲ್ಕು ತಂಡಗಳಿತ್ತು ಅಂದ್ರೆ ನನ್ನೆಲ್ಲ ಮೆಚುರ್, ನಾನು ಇನ್ನ ಅವಾಗ ಎಷ್ಟು ಸರ್ ಪಿ ಯು ಸಿ ಮುಗಿಸೇ ಇದ್ದೀನಿ ಅಂದ್ರೆ ಆ ಲೆವೆಲ್ ಅಲ್ಲಿ ಇದ್ದೆ. ಒಂದಷ್ಟು ಗೋಸ್ಟ್ ರೈಟರ್ ಆಗೂ ನನ್ನ ಕೆಲಸಗಳು ಮಾಡ್ತಿದ್ದೆ, ಅದರಿಂದಾಗಿ ಇನ್ನ ದೊಡ್ಡ ತಂಡಗಳು ಇರ್ತಿತ್ತಲ್ಲ, ಸೀನಿಯರ್ಗಳಿಗೂ ಒಂದಷ್ಟು ನಾನು ಇನ್ಪುಟ್ಸ್ ಕೊಟ್ಟೆ, ಎಷ್ಟೋ ಸಿನಿಮಾಗಳನ್ನ ನಂಗೆ ಮಾಡ್ಕೊಟ್ಟಿದ್ದೀನಿ, ನಾನು ಕಲಿಬೇಕಾಗಿತ್ತಲ್ಲ ಸರ್. ಅದರಿಂದ ಅದನ್ನ ಮಾಡ್ಬೇಕಾದ್ರು ಅಷ್ಟೇ, ನನಗೆ ಇದನ್ನ ನೋಡಿ ಮೇಕಪ್ ರಾಮಣ್ಣ ಅವರು ಅಶ್ವಿನಿ ನಕ್ಷತ್ರ ಕಳಿಸಿದ್ರು.
0: ಅಲ್ಲಿ ಬರ್ತಾ ಇದ್ದೆ, ನೀವು ಮಾಸ್ಟರ್ ರೇಣೆಯ ಮತ್ತೆ ಶಿವರಾಮ್ ಅವರು, ಹಾಗೆ ಯೋಗರಾಜ್ ಭಟ್ ಅವರು, ಮತ್ತೆ ಕಾಶಿನಾಥ್ ಅವರು, ನಾಗಾಭರಣ ಮತ್ತೆ ದೊಡ್ಡರಂಗೇಗೌಡ ಅವರನ್ನು ಗುರುಗಳು ಅಂತ
1: ಹೇಳ್ತಾರೆ ಸರ್. ಈಗ ಇದೇ ಸಿಚುವೇಶನ್ ಏನು ಶಿವರಾಮ್ ಸರ್ದಾಗಿ ಸಿಚುವೇಶನ್, ಅಷ್ಟು ನಾನು ನಾಟಕಗಳು ಮಾಡಿ ಎಲ್ಲವೂ ಗೆಲ್ಸಿದ ಮೇಲೆ ಒಂದಷ್ಟು ಶಾರ್ಟ್ ಮೂವಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಹೊಸ ಅದು ಸಂಡೇ ಬಸರ್ನಲ್ಲಿ ನಮ್ಮಣ್ಣ ನನಗೆ ಸಪೋರ್ಟ್ ಇದಕ್ಕೆ ಸಿನಿಮಾ ಮಾಡ್ಲಿಕ್ಕೆ 75 ರೂಪಾಯಿ ಕೊಟ್ಟು N95 ಅಂದ್ಬಿಟ್ಟು ಒಂದು ಮೊಬೈಲ್ ತಗೊಂಡು ಬಂದು ಅದ್ರಲ್ಲಿ ಶಾರ್ಟ್ ಮೂವಿಗಳು ಮಾಡ್ತಿದ್ವಿ. ಪಿ ಯು ಸಿ ಮುಗಿದ ತಕ್ಷಣ ನಾನು ಬಿಟ್ಟುಬಿಟ್ಟು ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. ಯೋಗರಾಜ್ ಭಟ್ರು ಅವಾಗ ತುಂಬಾ ಟಾಪ್ ಮೋಸ್ಟ್ ಅಲ್ಲಿ ಇದ್ರು, ಹೋಗಿ ಅವ್ರ ಆಫೀಸ್ ನಲ್ಲಿ ಕೂತು ಕೂತು ಕೂತು ಕೂತು ಒಂದಿನ ಕರೆದ್ರು, ಏನ್ ಸಮಸ್ಯೆ, ಏನಕ್ಕೆ ಡೈಲಿ ಬರ್ತಿದ್ದೆ, ಯಾಕೆ ಮಾತಾಡ್ತಿಲ್ಲ ಅಂತ.
0: ಎಷ್ಟು ದಿನ ಹೋದ್ರಿ ಅವ್ರ ಆಫೀಸ್?
1: ಸರ್ ನಾನು ಒಂದು ವಾರ ಹೋಗಿರ್ಬೋದು. ನಾನು ಪ್ರತಿದಿನ ಅವ್ರು ಬರ್ತಿದ್ರು, ಊಟ ಮಾಡಿಸ್ತಿದ್ರು, ಅವ್ರ ಆಫೀಸ್ ಅಲ್ಲಿ ಟಿ ಆಡೋದಿರುತ್ತೆ, ಎಲ್ರಿಗೂ ಗೊತ್ತಿದೆ ಯೋಗರಾಜ್ ಭಟ್ರು ಇವ್ರಿಗೆ, ಅಲ್ಲಿ ಟಿ ಆಡೋರು ಅಲ್ಲೇ ಕೂತಿರ್ತಿದ್ದೆ, ಇದು ಮಾಡ್ತಿದ್ದೆ. ಅವ್ರಿಗೇನೋ ಯಾರೋ ಬಂದಿದ್ದಾರೆ ಹೋಗ್ತಾರೆ ಅಂತ ಅವ್ರು ಗಮನಿಸಿದ್ರು, ಕರೆದ್ರು, ಮಾತಾಡಿದ್ರು, ಸರ್ ನಾನು ಈಗ ಪಿ ಯು ಸಿ ಮುಗಿಸಿದ್ದೀನಿ, ನಾನು ನಿಮ್ಮ ಹತ್ರ ನಾನು ಕೆಲಸಕ್ಕೆ ಸೇರಬೇಕು ಸರ್ ಅಸಿಸ್ಟೆಂಟ್ ಆಗಿ ಅಂತ ಹೇಳಿದೆ. ಅವರು ತುಂಬಾ ಚೆನ್ನಾಗಿ ನುಣುಪಾಗಿ ಅವ್ರ ಭಾಷೆಯಲ್ಲೇ ಕೂಸ್ತ ಹೇಳಿದ್ರು, ನೋಡಮ್ಮ ಸಿನಿಮಾ ನೀನ್ ಬಾ, ಬರೋದು ಬೇಡ ಅಂತಲ್ಲ, ಇನ್ನ ಈಗ ಪಿ ಯು ಸಿ ಮುಗಿಸಿದ್ಯಾ, ಈ ಹುಂಬಲ ಇದ್ದೇ ಇರುತ್ತೆ, ಹುಂಬತನ ಇರುತ್ತೆ, ಒಂದು ಡಿಗ್ರಿ ಮುಗಿಸ್ಕೊಂಬಾ, ಅವಾಗೂ ನಿನ್ಗೆ ಇದೇ ಇತ್ತಾ, ಡಿಗ್ರಿಗೆ ನೀನು ಅಡ್ಮಿಷನ್ ಆಗ್ಬಾ, ಬೇಕಾದ್ರೆ ನನ್ನ ಆಫೀಸಲ್ಲಿ ನೀನು ಹಿಂಗೆ ಬಂದು ಹೋಗ್ತಾ ಇರು ಅಂತಂದ್ರು. ಅವ್ರು ನನಗೆ ಹೇಳಿದ್ದು ತುಂಬ ಇನ್ನ ಗಾಢವಾಗಿ ಬಿತ್ತು. ಅವಾಗ ನಾನು ಮತ್ತೆ ಶಿವರಾಮ್ ಸರ್ ಹತ್ರ ಹೋಗಿ ಸರ್ ಹಿಂಗೆ ಹೇಳ್ತಿದ್ದಾರೆ ಅಂತಂದೆ. ಅಷ್ಟರಲ್ಲಿ ನಂಗೆ ದೊಡ್ಡರಂಗೇಗೌಡರು ಸ್ವಲ್ಪ ಹಿಂಗೆ ಕಾರ್ಯಕ್ರಮಗಳಲ್ಲಿ ಪರಿಚಯ ಆಯಿತು. ಆಮೇಲೆ ಅವರು ಒಂದಷ್ಟು ಹೇಳಕ್ಕೆ ಶುರು ಮಾಡಿದ್ರು, ನೋಡು ನಾನು ಓದಿ ಒಂದು ಸರ್ಕಾರಿ ಕೆಲಸದಲ್ಲಿ ಇದ್ದು ಸಿನಿಮಾ ಬರವಣಿಗೆ ಶುರು ಮಾಡ್ತಿದ್ದೆ, ಇದಾಗ್ತಿತ್ತು, ಅನುಕೂಲ ಆಗ್ತಿತ್ತು, ಅವತ್ತಿಂದ ಹೀಗಿದೆ, ಇವತ್ತಿಂದ ಹೀಗಿದೆ ಅಂತೇಳಿ ಇವರೆಲ್ಲರ ಮಾರ್ಗದರ್ಶನ ಏನಾಗೋಯ್ತು, ನನಗೆ ಧೈರ್ಯ ಬರ್ಲಿಕ್ಕೆ ಶುರು ಆಯ್ತು.
0: ಇವಾಗ ಅವರೆಲ್ಲ ಹೇಳಿದ್ದು ಸರಿ ಅಂತ ಅನ್ಸುತ್ತೆ,
1: 100% ಸರಿ ಸರ್. ಯಾಕಂದ್ರೆ ನಾನು ಆ ವಿದ್ಯೆಯಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಅದರಿಂದ ನನ್ನ ಗುರುತಿಸಿದೆ. ಸಿನಿಮಾ ಒಂದ್ ಲೆವೆಲ್ ಗುರುತಿಸಿದ್ರೆ ಬದುಕು ಕಟ್ಕೊಳ್ಳಕ್ಕೂ ಇದೆ, ಅದು ಒಂದು ದಾರಿ ಆಯ್ತು ವಿದ್ಯೆ ನನಗೆ.
0: ವೆರಿ ಗುಡ್. ನನಗೆ ನೀವು ಹೇಳಿದ್ದು ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಯಾವ್ದೋ ಒಂದು ಕೆಲಸ ಮಾಡಕೋ ಅಂತ ಹೋದಾಗ ಹಿರಿಯರನ್ನ ಯಾಕೆ ಭೇಟಿ ಆಗ್ಬೇಕು, ಅನುಭವ ಯಾಕೆ ಭೇಟಿ ಆಗ್ಬೇಕಂದ್ರೆ ಅವ್ರ ಅನುಭವ ಸಿಕ್ಕಾಗ ಅವರು ಜೀವನ ಹೇಳ್ಕೊಡ್ತಾರೆ.
1: ಹೌದೌದು, ಅವ್ರ ಅನುಭವನೇ ಒಂದು ಲೈಬ್ರರಿ ಆಗಿರುತ್ತಲ್ಲ ಸರ್, ಅದು ತುಂಬಾ ದೊಡ್ಡದ ಅನಿಸ್ತು ನನಗೆ. ಕರೆಕ್ಟ್ ಅಲ್ಲ ಇವ್ರು ಹೇಳ್ತಿರೋದೆಲ್ಲ ನಿಜ, ನಾವೇನೋ ಹುಮ್ತನದಲ್ಲಿ ಇವೆಲ್ಲ ಬಿಟ್ಟು ನಾನು ನಿಂತಿದ್ರೆ ಕಷ್ಟ ಆಗೋದು ಅಂತೇಳಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ಅವ್ರ ಶೈಲಿಲಿ ಹೇಳಿದಾಗ ನಮ್ಗೆ ಗಾಢವಾಗಿ ಅರ್ಥ ಆಯ್ತು.
0: ಆವಾಗ ನೀವು ಡಿಗ್ರಿ ಮಾಡಕ್ ಶುರು ಮಾಡಿ?
1: ಹೌದು ಸರ್, ಅವ್ರ ಆಫೀಸ್ ಪಕ್ಕದಲ್ಲೇ ಬಿ ಎನ್ ಎಂ ಕಾಲೇಜ್ ಸೇರ್ಕೊಂಡೆ. ಯೋಗರಾಜ್ ಭಟ್ ಸರ್ ಆಫೀಸ್ ಪಕ್ಕದಲ್ಲೇ ಬಿ ಎನ್ ಎಂ ಕಾಲೇಜ್ ಸೇರ್ಕೊಂಡೆ. ಅಲ್ರ ಪಕ್ಕ ಅರುಣ್ ಸಾಗರ್ ಅವ್ರದ್ದು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ನಡೀತಾ ಇತ್ತು. ಇಲ್ಲಿ ಟೈಮ್ ಪಾಸ್ ಆಗಿದೆ, ಅಲ್ಲಿ ಹೋಗಿ ಅವರು ಆಗ ಉದಯ ಟಿವಿಲೆಲ್ಲ ಒಂದಷ್ಟು ಸೀರಿಯಲ್ಸ್ ಗಳಿಗೆಲ್ಲ ಮಾಡೋರು. ಥರ್ಮಾಕೋಲ್ ಉಜಾಕ್ ಹೋಗ್ತಿದ್ವಿ ನಾವು, ಅವ್ರ ಹತ್ರ ಏನು ಕಲಿಬಹುದು ಅಂತೇಳಿ ಅಲ್ಲಿಂದ ಒಂದಷ್ಟು ತಾಳ್ಮೆ ಕಲ್ತ್ವಿ ನಾವು. ಮೊಂಡತನ ಇದೆಲ್ಲವೂ ಬದಲಾಗಕ್ಕೆ ಶುರು ಆಯ್ತು. ಅದು ಎಲ್ಲರಿಂದನೂ ಒಂದೊಂದು ಇದಾಯ್ತು. ಇದೆಲ್ಲವೂ ಮುಗಿತಿದ್ದಂಗೆ ಒಂದಷ್ಟು ಶಾರ್ಟ್ ಮೂವಿಗಳಾಗ್ತಿದ್ದಂಗೆ ಆ ಮೊಬೈಲಲ್ಲೇ ಎಲ್ಲವೂ ನಾವು ಶೂಟ್ ಮಾಡ್ತಿದ್ದೆ. ಆಮೇಲೆ ನಾನು ಎಲ್ರಿಗೂ ಹೇಳೋದೇನಂದ್ರೆ, ನಾವೇನೋ ಒಂದು ಕನ್ಸು ಕಟ್ಕೋತೀವಿ ಅಂದರೆ ಸ್ಕೂಲು ಕಾಲೇಜಿಂದನೇ ಶುರು ಆಗಬೇಕು. ಯಾಕಂದ್ರೆ ನಮ್ಗೆ ಅವಾಗ ಎಲ್ಲವೂ ಉಚಿತವಾಗಿ ಸಿಗುತ್ತೆ. ಈಗ ನನ್ನ ಫ್ರೆಂಡ್ಸ್ ಆ್ಯಕ್ಟ್ ಮಾಡೋ ಬರೋ ಆ್ಯಕ್ಟ್ ಮಾಡೋ ಅಂದ್ರೆ ಬಂದು ಹೋಗ್ತಾರೆ. ಇದೆಲ್ಲವೂ ಇರುತ್ತೆ. ಅಲ್ದು ಎಲ್ಲವೂ ನನ್ನ ಫ್ರೆಂಡ್ಸ್ ಸರ್ಕಲ್ ಆ್ಯಕ್ಟ್ ಮಾಡಿದ್ದು ಇದರಿಂದ ನಾವು ಲೌಕಿ ಸೈಡ್ ಎಫೆಕ್ಟ್ ಅಂತೇಳಿ ಮುಂಬೈಯಲ್ಲಿ ಒಂದು ಫಿಲಮ್ ಫೆಸ್ಟಿವಲ್ ನಡೆ, ಶಾರ್ಟ್ ಫಿಲಮ್ ಫೆಸ್ಟಿವಲ್, ಅಲ್ಲಿ ನಮ್ಮ ಸಿನಿಮಾ ಗೆದ್ಬಿಡ್ತು. ಅದೆಲ್ಲವೂ ಸಿನಿಮಾ ಗೆದ್ದುಕೊಂಡಾಗ ಬ್ಯಾಕ್ ಟು ಬ್ಯಾಕ್ ಒಂದು 60 ಶಾರ್ಟ್ ಮೂವಿ ಮಾಡಿದ್ವಿ ನಾನು ನಮ್ಮ ಅಣ್ಣ ಜೊತೆಗೆ ಸೇರಿ. ಅದಾಗ್ತಾ ಆಗ್ತಾ ಅವನು ನಮ್ಮ ಅಣ್ಣ ತುಂಬಾ ಓದ್ತಿರೋದ್ರೆ ಅವ್ನು ಡಾಕ್ಟರ್ ಫೀಲ್ಡ್ಗೆ ಬಂದ. ನಮ್ಮನೇಲಿ ನನ್ನನ್ನು ಮೆಡಿಕಲ್ ಫೀಲ್ಡ್ ಮಾಡಬೇಕು ಅಂತ ಇತ್ತು. ನನಗೆ ಸಿನಿಮಾ ಹೊಂಬೋ ಜಾಸ್ತಿ ಇದ್ದಿದ್ದರಿಂದಾಗಿ ಸಿನಿಮಾ ನನಗೆ ಸಿನಿಮಾಗೆ ಏನು ಅನುಕೂಲ ಆಗ್ತದೆ, ನಾನು ನಮ್ಮಗೆ ಅಮ್ಮ ಬಿ ಕಾಮ್ ಮಾಡ್ಕೊಂಡು ನಾನು ಸಿ ಎ ಮಾಡ್ಕೊತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತೇಳಿ ಸಿ ಎನು ಶುರು ಮಾಡಿದೆ. ಅಷ್ಟರಲ್ಲಿ ನನಗೆ ಸಿನಿಮಾ ಅವಕಾಶ, ಈ ಶಾರ್ಟ್ ಮೂವಿಗಳೆಲ್ಲ ನೋಡಿ ಸಿನಿಮಾ ಅವಕಾಶಗಳು ಬಂತು. ಸಿನಿಮಾ ಅವಕಾಶ ಬಂದಿದೆ ಒಂಥರ ಅಚ್ಚರಿ. ಅದೊಂದು
0: ಅಲ್ಲ, ನನಗೆ ಅಲ್ಲಿ ಸಿನಿಮಾ ಅವಕಾಶ ಬರೋಕ್ಕಿಂತ ಮುಂಚೆ ಈ ಅಶ್ವಿನಿ ನಕ್ಷತ್ರಕ್ಕೆ ಏನು ಮಾಡಿದ್ರಿ
1: ಸರ್? ಅಲ್ಲಿ ನಾನು ಡೈಲಾಗ್ ರೈಟರ್ಗೆ ವರ್ಕ್ ಮಾಡ್ತಿದ್ದೆ, ಪ್ರಾಂಪ್ಟ್ ಮಾಡೋದು, ಡೈಲಾಗ್ ರೈಟರ್ ವರ್ಕ್ ಮಾಡೋದು, ಅಲ್ಲೇ ವರ್ಕ್ ಮಾಡಿದೆ. ಅದಕ್ಕೆ ಕಾರಣನೇ ನಮಗೆ ಮೇಕಪ್ ರಾಮಣ್ಣ ಅವರು, ಅವರು ಕರ್ಕೊಂಡೋಗಿ ಇಲ್ಲಿ ಬಾರೋ ಇಲ್ಲೂ ಬಂದು ಮಾಡೋ ನಿಂಗೆ ಹೆಂಗೋ ರಜಾ ಇದ್ದ ಟೈಮ್ಗಳಲ್ಲಿ ಅಂಥೇಳಿ. ಆಗ ರಜಾ ಇದ್ದ ಟೈಮ್ಗಳಲ್ಲಿ ಏನು ಮಾಡ್ಲಿಕ್ಕೆ ಶುರು ಮಾಡಿದೆ ಕೆಲಸ, ಈಗಿವತ್ತಿನ ನಾನು ಒಂದು 4-5 ಸಿನಿಮಾಗಳು ಮಾಡಿದ್ರು ಸಹ ಈಗಲೂ ಹಂಗೆ ಮಾಡ್ತಿದ್ದು. ವೀಕೆಂಡ್ಸು, ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಭಾನುವಾರ ಶನಿವಾರನೇ ಶೂಟಿಂಗ್ ಮಾಡ್ತಾ ಬಂದೆ. ಅವರೆಲ್ಲವೂ ಹಾಕೊಟ್ಟ ಮಾರ್ಗದರ್ಶನ, ಅವರೊಂದಷ್ಟು ಹೇಳ್ಕೊಟ್ಟ ಗೈಡ್ನೆಸ್ಸು ನನಗೆಲ್ಲ ಒಂದಷ್ಟು ಇವತ್ತು ಅನುಕೂಲ ಆಗ್ತಾ ಇರುತ್ತೆ.
0: ಇವತ್ತಲ್ಲ ಮುಂದೆ
1: ಪ್ರತಿದಿನವೂ ಪ್ರತಿ ಕ್ಷಣ ಒಂದು ಅನುಕೂಲ ಆಗ್ತಾ ಹೋಗ್ತಾ ಇರುತ್ತೆ.
0: ಇಷ್ಟೆಲ್ಲ ವಿಷಯ ಆಯ್ತು, ಸಿನಿಮಾಗೆ ಬಂದರೆ ಆ ವಿಚಾರ ಮಾತಾಡೋಣ. ಈ ನವಿಲುಗರಿ ನಿಮ್ಮ ಹೆಸರಿನ ಮುಂದೆ ಹೇಗೆ ಅಂಟ್ಕೊಂತು ಅನ್ನೋ ವಿಚಾರವಾಗಿ ಕೂಡ ನಾನು ಮಾತಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಕಮರ್ಷಿಯಲ್ ಬ್ರೇಕ್ ಹಾಗೆ ನಿಮ್ಮ ಮೆಚ್ಚಿನ ಮತ್ತೊಂದು ಹಾಡನ್ನು ನಾವು ಖಂಡಿತ ಕೇಳೋಣ.
1: ಓಕೆ
0: ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ನವಿಲುಗರಿ ನವೀನ್ ಅವರು ಇದ್ದಾರೆ, ನಟ ನಿರ್ದೇಶಕ. ಅವ್ರ ಮಾತುಗಳನ್ನು ಕೇಳಿ ಕಳೆದು ಹೋಗಿದ್ರಿ ಅಂತ ಕಾಣುತ್ತೆ. ಸುನಿಲ್ ಕುಮಾರ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ ಗೌಡನಪಾಳ್ಯದಿಂದ. ಅಂಬರೀಷ್ ಸ್ಟಾರ್ ಸ್ಟೈಲಲ್ಲೇ ಕಳಿಸ್ಬಿಟ್ಟು ಕೋಯಿನ್ಸಿಡೆನ್ಸು, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದರೆ ನಾವು ಬೇಜಾರೆಲ್ಲ ಮಾಡ್ಕೊಡಲ್ಲ ಸುನಿಲ್ ಅವರೇ. ಥ್ಯಾಂಕ್ ಯು ಮೆಸೇಜ್ ಕಳಿಸಿದ್ದಕ್ಕೆ, ತುಂಬ ಸಂತೋಷ ನಮಗೆ ಮೆಸೇಜ್ ಕಳಿಸಿದ್ದೆ.

0: ಸಂತೋಷ ಕೇಳ್ತಾ ಇರಿ ಅವ್ರ ಮಾತುಗಳನ್ನ, ನಮ್ಮ ನವೀನ್ ಅವರ ಮಾತುಗಳನ್ನ ಕೇಳಿ. ನೀವು ಏನ್ ಪ್ರಶ್ನೆ ಕೇಳಬೇಕು, ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮಿ 9480901013 ಇಸ್ ದಿ ನಂಬರ್ ಟು ಮೆಸೇಜ್.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ, ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ, ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: Wellness or illness by choice. Visit avishya.com.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನವಿಲುಗರಿ ನವೀನ್ ನಮ್ಮ ಜೊತೆಯಲ್ಲಿದ್ದಾರೆ, ನಟ ಮತ್ತು ನಿರ್ದೇಶಕ. ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಸಿನಿಮಾ ಕಡೆ ಎಂಟ್ರಿ ಕೊಟ್ಟು ಹೇಗಾಯಿತು ಅಂತ ವಿಚಾರವಾಗಿ ಹೇಳ್ತಾ ಇದ್ರಿ ನೀವು ನವೀನ್.
1: ಸರ್, ಅದೇ ಶಾರ್ಟ್ ಮೂವೀಸ್ ಅವಾರ್ಡ್ಸ್ ಬಂತು. ಶಾರ್ಟ್ ಮೂವಿ ಅವಾರ್ಡ್ ಆಗಿದ ತಕ್ಷಣ ಈಗ ಎಲ್ರಿಗೂ ಉತ್ಪ್ರೇಕ್ಷತರ ಅನ್ಸ್ಬೋದೇನೋ ಅನ್ಕೋಬಹುದು. ಅದನ್ನ ನೋಡಿ ಒಬ್ಬ ನಿರ್ಮಾಪಕರು ನನಗೆ ಕರೆ ಮಾಡಿದ್ರು, ಬನ್ನಿ ಸಿನಿಮಾ ಮಾಡೋಣ, ಒಂದ್ ಸಿನಿಮಾ ಮಾಡೋಣ, ನಿಮ್ ಜೊತೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ.
0: ಉತ್ಪ್ರೇಕ್ಷೆ ಅಲ್ವಾ?
1: ಇಲ್ಲ ಸರ್, ಅದು ಸತ್ಯವಾದ. ಅದರಿಂದಾಗಿ ನನಗೂ ಗೊತ್ತಿಲ್ಲ. ಹೊಸಾದ ಹಾಗ ಸತೀಶ್ ಮೆಹತಾ ಅಂತೇಳಿ ನಿರ್ಮಾಪಕರು, ಅವರು ನನ್ಗೆ ಒಂಥರ ಖುಷಿ ಅನಿಸ್ತು. ಆಮೇಲೆ ಓದ್ವಿ, ಆಮೇಲೆ ನನ್ಗಿನ್ನ ದೊಡ್ಡ ಸಿನಿಮಾ ಮಾಡೋಕೆ ಇದೆಯಾ ಕೆಪಾಸಿಟಿ ನನಗೂ ಗೊತ್ತಿಲ್ಲ. ಇನ್ನ ಶಾರ್ಟ್ ಮೂವಿ ಮಾಡ್ತಿದ್ವಿ. ಅದಾದ ನಂತರ ನಾನೇನ್ ಮಾಡಿದ್ವಿ, ಒಂದಷ್ಟು ಕತೆ ಬರ್ಕೊಂಡ್ ಬರ್ತೀವಿ ಸರ್, ಮಾತಾಡೋಣ ಅಂತ ಅಂದ್ವಿ. ಇಲ್ಲ ನೀವು ಮಾಡೋಣ ಹೋಗಿ ಅಂತ ಹೇಳಿ ಮುಂದುವರ್ಸಿದ್ರು. ಕತೆ ಆದ್ಮೇಲೆ ನಮ್ಮ ಸಿನಿಮಾದಲ್ಲಿ ಕಾಶಿನಾಥ್ ಸರ್ ವಿಲನ್ ಪಾತ್ರ ಮಾಡಬೇಕು ಅಂತ ಅನ್ಕೊಂಡ ನಾನು. ಓಕೆನಾ, ನಾನು ಅವ್ರಿಗೆ ಲ್ಯಾಂಡ್ ಲೈನ್ಗೆ ನಂಬರ್ ಫೋನ್ ಮಾಡಿದೆ ಒಂದ್ ಎರಡು ಮೂರು ಸಲ. ಆಮೇಲೆ ಮೂರನೇ ದಿನಕ್ಕೆ ಜೈನಾರ್ ಕರೆಸಿದ್ರು, ಕರೆಸಿ ಸ್ಕ್ರಿಪ್ಟ್ ಏನ್ ಮಾಡ್ಕೊಂಡಿದ್ರ ತೋರಿಸಿ ಅಂದ್ರು. ನಾವು ನಮ್ಗೆ ಗೊತ್ತಿರೋ ಶೈಲಿಯಲ್ಲಿ ನಾವು ಮಾಡ್ಕೊಂಡಿದ್ದೆಲ್ಲವೂ ತೋರಿಸಿದ್ವಿ. ಅವರಿಂದ ಸ್ಕ್ರಿಪ್ಟ್ ವರ್ಕ್ ತುಂಬಾ ಕಲಿತೆ. ಅವ್ರು ಕೂತ್ಕೊಂಡು ಟೇಬಲ್ ಅಲ್ಲಿ ಈ ಡೈಲಾಗ್ ಓದಕ್ ಶುರು ಮಾಡೋ, ಎಷ್ಟು ನಿಮಿಷ ಬರುತ್ತೆ, ಇದ್ಯಾಕೆ ಅಕ್ಷರ ಅನ್ನಿಸ್ತದೆ, ಕಟ್ ಮಾಡ್ಬಿ ಸಾಕು, ಇದನ್ನ ಮಾಡು ಅಂತೇಳಿ ತುಂಬಾ ಅವರು ನಮ್ಮನ್ನ ತಯಾರಿ ಮಾಡಿದ್ರು.
0: ಕಾಶಿನಾಥ್ ಅವರ ವಿಚಾರಕ್ಕೆ ಬಂದಾಗ ನಾನು ನಿಮ್ಮ ಹೇಳಲೇಬೇಕು, ಸಿನಿಮಾ ಅನ್ನೋದು ನಿಮಗೆ ಗೊತ್ತೇ ಇದೆ, ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್, ಎಷ್ಟು ವಾಪಸ್ ಬರುತ್ತೋ ಗೊತ್ತಿರಲ್ಲ ನಮಗೆ. ಬಟ್ ಸ್ಮಾಲ್ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ಪ್ರಾಫಿಟ್ ತಗೊಳ್ಳೋದೇ ಸಿನಿಮಾ. ಅದನ್ನ ಕಾಶಿನಾಥ್ ಅವರು ತುಂಬಾ ಜನರಿಗೆ ಹೇಳ್ಕೊಟ್ಟಿದ್ದಾರೆ. ಅಂಡ್ ಹಿ ವಾಸ್ ಮಾಸ್ಟರ್ ಇನ್ ದಟ್.
1: ಅದರಿಂದಾಗಿ ಅವ್ರ ಹತ್ರ ಕೂತ್ ಮಾತಾಡಕ್ ಶುರು ಮಾಡಿದ್ವಿ, ಅವ್ರ ಒಂದಷ್ಟು ಬರವಣಿಗೆ ಇದನ್ನೆಲ್ಲವೂ ಟಿಪ್ಸ್ ಕೊಡಕ್ ಶುರು ಮಾಡಿದ್ರು. ಅದೆಲ್ಲವೂ ನಂಗೆ ಒಂದಷ್ಟು ಅನುಕೂಲ ಆಯ್ತು. ಅದಾದ್ಮೇಲೆ ನಾವು ಸಿನಿಮಾನ ಶುರು ಮಾಡಿದ್ವಿ. ಶುರು ಮಾಡಿ ಅವ್ರ ಹತ್ರ ಅಷ್ಟರಲ್ಲಿ ಸ್ವಲ್ಪ ಆರೋಗ್ಯ ಏನೋ ಅವ್ರು ನಮ್ಗೆ ಯಾರಿಗೂ ಹೇಳಿರ್ಲಿಲ್ಲ, ಅವರು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. ನಾವು ಎಲ್ಲವೂ ಮುಗಿಸಿ ಅವ್ರ ಪೋರ್ಷನ್ ಲಾಸ್ಟ್ ಇಟ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ತಿದ್ವಿ. ಶುರು ಮಾಡಿ ಇದರಲ್ಲಿ ಅಭಯಸ್ತ ಸಿನಿಮಾ ಫಸ್ಟ್ ನನ್ನ ಶುರು ಆಯ್ತು ಸಿನಿಮಾ. ಅಭಯಸ್ತ ಸಿನಿಮಾ ಹೆಸರು ಕೊಟ್ಟಿದ್ದೆ ದೊಡ್ಡರಂಗೆ ಕೊಡ್ರು ನನಗೆ. ಇದನ್ನ ನಾವು ಅದಕ್ಕೆ ಏನೇನೋ ಬೇರೆ ಇಟ್ಟಿದ್ವಿ, ಸ್ಟಾಪ್ ಅಂತ ಇದನ್ನ ಅಂತ ಏನೇನೋ ಸಿನಿಮಾ ಹೆಸರಿಟ್ಟಿದ್ವಿ. ಅದರಿಂದಾಗಿ ಅದು ಬೇಡ, ನೆಗೆಟಿವ್ ಇದು ಬರುತ್ತೆ ಅಂತ ಎಲ್ಲ ಹೇಳಿ ಅವು ಒಬ್ಬೊಬ್ಬರು ಹೇಳಿ ಎಷ್ಟೋ ಜನ ಎಷ್ಟು ಸರ್ ಸಿನಿಮಾನೋ ಫಸ್ಟ್ ಸಿನಿಮಾ ಹೆಸರು ಸ್ಟಾಪ್ ಅಂತ. ಅದರಿಂದಾಗಿ ಅದು ಅರ್ಧಕ್ಕೆ ನಿಂತಿತ್ತು ಅಂತೇಳಿ ಫಿಲ್ಮ್ ಚೇಂಬರ್ ಅವರು ನನಗೂ ಒಂದಷ್ಟು ಗೈಡ್ ಮಾಡಿ ಯಾಕೋ ಬೇಡ ಫಸ್ಟ್ ಸಿನಿಮಾ ನೀವು ಬರ್ತಿದ್ದೆ ಅಂತೇಳಿ ದೊಡ್ಡರಂಗೆ ಹುಡ್ರು
0: ಸ್ಟಾಪ್
1: ಅಂತಾನೆ ಸರ್. ಅದರಿಂದಾಗಿ ಅದನ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ಆಮೇಲೆ ದೊಡ್ಡರಂಗೆ ನಾವು ಬರೀ ಅಸ್ತ ಅಂದ್ರೆ ನಾವು ಇಟ್ಟಿದ್ದೇನಂದ್ರೆ ಎಜುಕೇಶನ್ ಇದರಲ್ಲಿ ನಡೀತಾ ಇರೋ ಕರಪ್ಷನ್ ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಮ್ದು ಸಿಂಬಲ್ ಇಟ್ಟಿದ್ವಿ ಅಷ್ಟೇ. ಅದಕ್ಕೆ ಕನ್ವೇ ಆಗ್ಬೇಕು ಅನ್ನೋದಕ್ಕೋಸ್ಕರ ಅಸ್ತ ಅಂತ ಅನ್ಕೊಂಡ್ವಿ ಫಸ್ಟ್. ದೊಡ್ಡರಂಗೆ ಹುಡ್ರು ಬೇಡ, ಆಂಜನೇಯ ಅಭಯ ಅಸ್ತ ಇರಲಿ ಅಂದ್ಬಿಟ್ಟು ಅಭಯ ಅಸ್ತ ಅಂತ ಹೇಳಿ ಅವ್ರು ನಮ್ನ ಕೊಟ್ರು. ಅವ್ರು ಕೊಟ್ಟ ತಕ್ಷಣ ನಮಗೆ ಅಭಯ ಇದು ಆಂಜನೇಯನ ಮೇಲೆ ಹಾಡ್ ಬರ್ಕೊಟ್ರು ಅವರು, ದೊಡ್ಡರಂಗೆ ಹುಡ್ರೆ ಹಾಡ್ ಬರ್ಕೊಟ್ರು. ಅದೆಲ್ಲವೂ ನಮ್ಗೊಂದು ಹುಮ್ಮಸ್ ಇತ್ತು. ಆಮೇಲೆ ಕಾಲೇಜು ಸ್ಕೂಲ್ ಇವೆಲ್ಲವೂ ಅಂಬರೀಶ್ ಅಣ್ಣ ಅವರು ವಿಷ್ಣುವರ್ಧನ್ ಇವ್ರ ಟೀಮ್ ಅಲ್ಲಾದ್ರೆ ಸಿನಿಮಾ ನನ್ನ ಜಗತ್ ಬಂದಿದೆ ಯೂನಿವರ್ಸಿಟಿನೇ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಣ್ಣವ್ರ ಫ್ಯಾಮಿಲಿಯಿಂದ ಶಿವಣ್ಣ ಅವ್ರ ಹತ್ರ ಹಾಡಿಸ್ಬೇಕು ಅಂತ ನಾವು ಅನ್ಕೊಂಡೆ. ಹಠ ಮಾಡಿದೆ ನಾನು, ದೊಡ್ಡರಂಗೆ ಹುಡ್ರು ತುಂಬಾ ವರ್ಷ ಆಯ್ತು ಅವ್ರು ಹಾಡ್ತಿಲ್ಲ ಈಗ ಸ್ವಲ್ಪ ಅಂದ್ರು. ಇಲ್ಲ ಅಣ್ಣ ನಾನು ಹಾಡ್ಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಶಿವಣ್ಣ ಮನೆಗೆ ಹೋಗಿ ಮಾತು ಮಾಡಿದ್ವಿ. ಆಗ ಎಲ್ಲರೂ ಅನ್ಕೊಳ್ಳಿ ಶಿವಣ್ಣ ಅಂಕಿಲ್ ಆಡ್ಸಕ್ ಸಾಧ್ಯನ ಇವರು ಅಂತೇಳಿ ನಮ್ಮ ಪ್ರೊಡ್ಯೂಸರ್ ಅದಕ್ಕೇನು ಮಾತಾಡಲಿಲ್ಲ ಮಾಡ್ರು ಅಂತ. ಶಿವಣ್ಣ ಅವರು, ಗೀತಕ್ ಅವರು, ಅವ್ರ ಜೊತೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿಕೊಟ್ರು. ಶಿವಣ್ಣ ಅವ್ರು ಬಂದು ಹಾಡಿದ್ರು, ತುಂಬಾ ಖುಷಿಯಾಗಿ ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ರು. ಗೀತಕ್ ಅವ್ರು ತುಂಬಾ ಸಪೋರ್ಟ್ ಮಾಡಿಕೊಟ್ರು ಹಾಡಿದಾಗ. ಶಿವಣ್ಣ ತುಂಬಾ ಎರಡವರು ಹಾಡ್ತೀನಿ ಅಂತ ಬಂದು ನಮ್ಮ ಜೊತೆ ತುಂಬಾ ಹೊತ್ತು ಸಮಯ ಕಳೆದ್ರು. ಅದು ನಮಗೆ ಬಹಳ ಹೆಮ್ಮೆ. ನಾವು ಫಸ್ಟ್ ಸಿನಿಮಾನೇ ಸೊ ಒಂದು ಸೂಪರ್ ಸ್ಟಾರ್ ನಮ್ಮ ಜೊತೆ ನಿಂತ್ಕೊಂಡು ಇದು ಮಾಡ್ತಾ ಇದಾರೆ ಅಂತಂದಾಗ
0: ಎಷ್ಟು ಬಲ ಬಂದ್ಬಿಡ್ತಾರೆ
1: ಸರ್. ನಂಗೆ ಆನೆ ಬಲ ಬಂದಂಗ ಆಗೋಯ್ತು. ಶಿವಣ್ಣ ಅವ್ರು ಪ್ರತಿ ಹೆಜ್ಜೆಗೂ ಏನಾಯ್ತಮ್ಮ ಏನಾಯ್ತು ಹಾಡು ಹೆಂಗ್ ಬರ್ತಿದೆ ಇದೇನಾಯ್ತು ಸಿನಿಮಾ ಹೇಗೆ ಬರ್ತಿದೆ ಪ್ರತಿ ಹಂತದಲ್ಲೂ ನಮ್ಗೊಂಥರ ಏನೋ ಗೈಡೆನ್ಸ್. ನನಗೊಂದ್ ಕಡೆ ಕಾಶಿನ ದ್ರೋಣಾಚಾರ್ಯ ತರ ಈಗಲಿ ಸಿನಿಮಾದಲ್ಲಿ ಏಕಲವ್ಯನ ಅದ ನಾನು ಎಲ್ಲರಿಂದ ಕಲಿಯಕ್ಕೆ ಶುರು ಮಾಡಿದೆ. ಅವರು ನನಗೆ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಕ್ ಶುರು ಮಾಡಿದ್ರು. ಶಿವಣ್ಣ ಹಾಡಿದ್ದು ಸಪೋರ್ಟ್ ಮಾಡ್ಲಿಕ್ಕೆ ಇವರು ನವೀನ್ ಕೃಷ್ಣ ಹತ್ರ ಒಂದು ಹಾಡಿಸೋಣ ಅನ್ಬಿಟ್ಟು ನವೀನ್ ಕೃಷ್ಣ ಸರ್ ಹತ್ರ ಆಡಿಸಿದ್ವಿ. ಆಮೇಲೆ ರಾಕೇಶ್ ಅಡಿಗ ಮತ್ತೆ ಲೂಸ್ ಮಾಧವ್ ಎಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆದ್ರು. ಅದ್ರಲ್ಲಿ ದೊಡ್ಡ ಕ್ಯಾನ್ವಸ್ ಆಯ್ತು. ಮುತ್ತಪ್ಪರಾಯಿ, ಜಡರ ಕೃಷ್ಣಪ್ಪ ಅವರು ಆಕ್ಟ್ ಮಾಡಿದ್ರು, ಆಮೇಲೆ ನಾರಾಯಣ ಗೌಡರು, ಆಮೇಲೆ ನಮ್ಮ ದೊಡ್ಡರಂಗೇಗೌಡರು ಇವರೆಲ್ಲರೂ ದೊಡ್ಡ ದೊಡ್ಡ ಕ್ಯಾನ್ವಸ್.
0: ಚೆನ್ನಾಗಿದೆಲ್ಲ ಇದು ಅಭಯ ಹಸ್ತ ಅನ್ನೋ ಟೈಟಲ್ಗೆ ಎಷ್ಟು ಅಭಯ ಹಸ್ತಗಳು
1: ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಸೇರಿದಕ್ಕೆ ನಾನು ಇವತ್ತೇನೋ ನಿಂತಿದ್ದೀನಿ ಅನ್ಸುತ್ತೆ. ಅವರೆಲ್ಲರೂ ನನ್ನ ಕೈ ಹಿಡಿದು
0: ಆ ಸಿನಿಮಾಗೆ ನಿಮಗೆ ಅವಾರ್ಡ್ ಬಂತ
1: ಸರ್? ಫಸ್ಟ್ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಾವು ಬರ್ತಿದೀವಿ ಅನ್ನೋದಕ್ಕೆ ಏನಾದ್ರು ಒಂದು ಹೊಸ ತರದ ಟ್ರಿಕ್ಸ್ ಬೇಕಿತ್ತು. ಒಂದು ಸಿಂಬಲ್ ಇಟ್ವಿ, ಸ್ಟಾಪ್ ತರ ಸಿಂಬಲ್ ಇಟ್ವಿ. ಸಿಂಬಲ್ ಇಟ್ಕೊಂಡ್ರೆ ಇನ್ನೇನೋ ಮಜಾ ಬರಲ್ಲ, ಹೊಸ ಕ್ಯೂರಿಯಾಸಿಟಿ ಬೇಕು. ಆಮೇಲೆ ನಾವು ಬಂದ ಪೀರಿಯಡ್ ಅಲ್ಲಿ ದಿನಕ್ಕೆ ಸರಿ ವಾರಕ್ಕೆ 11 ಸಿನಿಮಾ 18 ಸಿನಿಮಾ ರಿಲೀಸ್ ಆಗ್ತಿತ್ತು. ಅದ್ರ ಮಧ್ಯೆ ನಮ್ದು ವಿಭಿನ್ನ ಆಗ್ಬೇಕು ಅನ್ನೋ ಒಂದು ವಿಶೇಷಕ್ಕೆ ಆಮೇಲೆ ನಾನು ಬೇಸಿಕಲಿ ಬಂದು ಗ್ರಾಫಿಕ್ ಡಿಸೈನರ್. ಇದ್ರ ಮಧ್ಯ ಯೋಗರಾಜ್ ಭಟ್ರು ಬರೀ ನಿರ್ದೇಶನ ಜೊತೆ ಇದು ಒಂದಷ್ಟು ಕಲಿಕೆನು ಕಲಿ ಅಂತ ಹೇಳಿ ಗ್ರಾಫಿಕ್ ಡಿಸೈನ್ ಪೋಸ್ಟ್ ಡಿಸೈನ್ ಮಾಡಕ್ ಶುರು ಮಾಡಿದೆ. ಅಭಯಸ ಸಿನಿಮಾಗೆ ಯಾಕೆ ಆಗ ಎಲ್ರಿಗೂ ಆಗ ಹೊಸ ಟ್ರೆಂಡ್ ಶುರು ಆಗಿತ್ತು ಸೆಲ್ಫಿ ತಗೊಳ್ಳೋ ಟ್ರೆಂಡು. ಅಂದ್ರೆ ಇದು ಎಲ್ರಿಗೂ ಮಿರರ್ ಇಮೇಜ್, ಕನ್ನಡಲ್ಲಿ ಉಲ್ಟಾ ಕಾಣಿಸೋ ಇಮೇಜ್ ನ ಪೋಸ್ಟ್ ನಾವು ಉಲ್ಟಾ ಮಾಡ್ಬಿಟ್ವಿ. ಅಂದ್ರೆ ಸೆಲ್ಫಿ ತಗೊಂಡ್ರೆ ಸಿನಿಮಾ ಹೆಸರು ಚೆನ್ನಾಗಿ ಕಾಣಬೇಕು, ಸಿನಿಮಾ ನೀಟಾಗಿ ಕಾಣಬೇಕು ಅಂತ ಹೇಳಿ ಇದನ್ನ ಪೋಸ್ಟ್ ನ ರೆಡಿ ಮಾಡಿದ್ವಿ. ಪೋಸ್ಟ್ ರೆಡಿ ಆಗಿದ ಅವರಿಂದ, ಅವ್ರ ಹತ್ರ ನಾವು ಮಾತಾಡ್ಕೊಂಡು, ಅವರು ಸ್ಟಾಫ್ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಅಲ್ಲಿಂದ ನಮ್ಗೆ ಏನ್ ಮಾಡಿದ್ವಿ, ಪ್ರೇಮಣ್ಣ ಅವರು, ಅವ್ರ ಶಂಭು ಅವರು, ಅವ್ರ ಮ್ಯಾನೇಜರ್ ಎಲ್ಲರೂ ತುಂಬಾ ಚೆನ್ನಾಗಿ ಪರಿಚಯ ಇದಾರೆ. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ಅಪ್ಪು ಸರ್ ಹತ್ರ ಅದನ್ನ ಪೋಸ್ಟರ್ ಲಾಂಚ್ ಮಾಡಕ್ಕೆ ಹೋದ್ವಿ. ಅಪ್ಪು ಸರ್ ಹತ್ರ ದೊಡ್ಡರಂಗೇವ್ರು, ನಾವು ಎಲ್ಲರೂ ಪೋಸ್ಟರ್ ಲಾಂಚ್ ಮಾಡಕ್ಕೆ ಹೋದ್ವಿ. ಅಪ್ಪು ಸರ್ ನಮಗೆ ಎಷ್ಟು ಧೈರ್ಯ ಪವರ್ ತುಂಬಿದ್ರು ಅಂದ್ರೆ, ನಿಜಾನ ಆಗತ್ತಮ್ಮ ನಾನು ಲಾಂಚ್ ಮಾಡಿದ್ರೆ ಆಮೇಲೆ ನಾಳೆ ದಿನ ಪ್ರಾಬ್ಲಮ್ ಇಲ್ಲ ಅಣ್ಣ ನೀವು ಬೇಕಾರ್ತ ಮಾಡಿ ಅಂತೇಳಿ ಅವ್ರಿಗೆ ಎಷ್ಟು ಖುಷಿ ಪಟ್ರು ಅಂದ್ರೆ, ಈ ತರದೆಲ್ಲ ಹೊಸ ಹೊಸ ಕ್ರಿಯೇಟಿವಿಟಿ ಇದೆಯಾ, ಈ ತರದ ಏನಾದ್ರು ಒಂದು ಮಾಡಬೇಕು ಕರೆಕ್ಟ್ ಅಪ್ಪ ಅಂತ ಹೇಳಿ ಅಪ್ಪು ಸರ್ ಲಾಂಚ್ ಮಾಡಿಕೊಟ್ರು. ಎಲ್ಲ ಪತ್ರಿಕೆಯಲ್ಲೂ ಬರೆದ್ರೆ ಏನೋ ಹೊಸ ಪೋಸ್ಟ್ ಬಿಡ್ತಾ ಇದಾರೆ ಅಂತೇಳಿ. ಆ ಪೋಸ್ಟ್ ಮಾಡಿದ ಒಂದು ರೀತಿ ಆದ್ರೆ ಪ್ರಿಂಟ್ ಮಾಡ್ಲಿಕ್ಕೆ ಪೋಸ್ಟ್ಗಳನ್ನ ಇದಕ್ಕೆ ಕಳಿಸಿದ್ವಿ. ನೈಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ, ಅವ್ನು ಫೋನ್ ಮಾಡಿದ ಪ್ರಿಂಟಿಂಗ್ ಪರ್ಸನ್, ಅಣ್ಣ ಸರ್ ಬೇಜಾರು ಮಾಡ್ಕೋಬೇಡಿ, ಹೊಸ ಪ್ರಿಂಟ್ ಕಳಿಸಿವಿ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ ಪೋಸ್ಟ್ರು ಅಂತ. ಅಯ್ಯೋ ಸ್ವಾಮಿ, ನಮ್ ಪೋಸ್ಟ್ ಅಂಟ್ಸೋನಿಂದ ಎಲ್ಲ ಅದರಿಂದಾಗಿ ಅದನ್ನ ಮಾಡಿದಾಗ ಫಸ್ಟ್ ಟೈಮ್ ಇಡೀ ವರ್ಲ್ಡ್ ಅಲ್ಲಿ ಪಬ್ಲಿಸಿಟಿ ಡಿಸೈನ್ ಯಾವ್ದೋ ಈ ತರ ಉಲ್ಟಾ ಇದು ಮಾಡಿದ್ರೆ ರಿಸ್ಕ್ ತಗೊಳ್ಳದೆ ಅಂದ್ರೆ ನನಗೆ ನೀಡಿದ ಧೈರ್ಯ, ನಮ್ಮ ಪ್ರೊಡ್ಯೂಸರ್ಸ್ ಧೈರ್ಯ, ನಮ್ಮ ಟೀಮ್ ಧೈರ್ಯ ಇದ್ದಿದ್ದರಿಂದ, ಆಮೇಲೆ ಅಪ್ಪು ಸರ್ ಹೇಳಿದ್ದು ಇದು ಒಂದು ಪವರ್ ಇತ್ತಿದ್ರಿಂದ ಅದನ್ನ ಈಚೆ ಬಿಟ್ಟು ಟೋಟಲ್.

0: ಇಂಡಸ್ಟ್ರಿ ತಂದ್ಬಿಟ್ಟಿದ್ರೆ ಅದರಲ್ಲಿ.
1: ಸರ್ ಏನು
0: ಯಾರು ನಿಮಗೆ ಹೇಳಿಲ್ವಾ ಈಗ ನಮ್ಮ ಜಗ್ಗೇಶ್ ಸರ್ ಸಿನಿಮಾಗಳು ಬಂದು ತರಲೆ ನನ್ನ ಮಗ, ಸೂಪರ್ ನನ್ನ ಮಗ ಅಂತ, ಯಾರು ಇದು ಉಲ್ಟಾ ನನ್ನ ಮಗ ಅಂತ ಯಾರು ಬೈಲಿಲ್ವಾ
1: ಸರ್? ಅನ್ನೋರು ಅಂದಿದ್ದಾರೆ ಸರ್. ಆಮೇಲೆ ಏನ್ ಗೊತ್ತು ಸರ್, ಅವರೆಲ್ಲರೂ ನನ್ನ ಪರಿಶೀಲಿಸಿದ್ರು. ಆಮೇಲೆ ಯಾರೋ ಅಂತಿದ್ದಾರೆ, ನಾನು ಒಬ್ಬ ಇದೀನಿ ಅಂತ ಗೊತ್ತಾಯ್ತಲ್ಲ.
0: ಸರಿ, ಹೌದೌದು,
1: ಯಾರೋ ನಾನು ಪ್ರಶ್ನೆ ಮಾಡ್ತಿದ್ದಾನೆ ಏನೋ ಇದು ಕೇಳ್ತಿದ್ದಾನೆ ಅಂದಾಗ ಇದಾಯ್ತು. ಆಮೇಲೆ ನಮ್ಮ ನಿರ್ಮಾಪಕರಿಗೂ ಒಂದು ಅಷ್ಟೇ ಹೇಳಿದವ್ರು ಇದ್ರು ಸರ್, ಏನ್ ಸರ್ ಇನ್ನು ಇನ್ನೂ ಚಿಕ್ಕ ಹುಡುಗ ಅಲ್ಲ, ವಯಸ್ಸು ಹುಡುಗ, ಏನೋ ಮಾಡ್ತಾ ಇದ್ದಾನೆ, ಹುಚ್ಚಾಟ ಆಡ್ತಿದ್ದಾನೆ ಅಂತೇಳಿ. ಬಟ್ ಒಂದು ಆ ನಿರ್ಮಾಪಕ ನಾವು ಕೈ ಎತ್ತ ಮುಗಿಬೇಕಾಯ್, ಅವ್ನು ಏನೇ ಮಾಡ್ರು ಚೆನ್ನಾಗಿ ಮಾಡಿರ್ತಾನೆ ಬಿಡ್ರಿ.
0: ಅದಾದ್ಮೇಲೆ 2022 ಬಾರಿಸು ಕನ್ನಡ ಡಿಮ್ ಡಿಮ್ ಅಂತ ಮಕ್ಕಳು
1: ಮಕ್ಕಳು ಸಿನಿಮಾ ಮಾಡಿದ್ವಿ ಸರ್,
0: ಅಂಡ್ ಲೆಜೆಂಡ್ ಡೈರೆಕ್ಟರ್ ಅಂತ ನೀವೇ ಆಕ್ಟ್
1: ಮಾಡಿದ್ವಿ.
0: ಯಾರು ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನೀವು?
1: ಅದು ಏನೋ ಕಾಕತಾಳಿವೋ ದೈವೋ ಸಂಕಲ್ಪವೋ ಇಲ್ಲ ನನ್ನ ತಂದೆ ತಾಯಿ ಪುಣ್ಯವೋ ಎಲ್ಲ ಬಂತು. ಏನಂದ್ರೆ ಫಸ್ಟ್ ಸಿನಿಮಾ ನಾವು ಸೆಲ್ಫಿ ಪೋಸ್ಟ್ ಮಾಡಿ ಪಬ್ಲಿಸಿಟಿ ಡಿಸೈನರ್ ಆಗಿ ಅದು ವರ್ಲ್ಡ್ ರೆಕಾರ್ಡ್ ತರದ ಆಯ್ತು. ಇದನ್ನ ಏನಾಯ್ತು, ಕೋವಿಡ್ ಟೈಮ್ ಎಲ್ಲ ಬಂದ್ಬಿಡ್ತು ನಮಗೆ ಮಕ್ಕಳ ಸಿನಿಮಾ ಮಾಡ್ಲಿಕ್ಕೆ. ಅದು ಯೋಗ ಬಗ್ಗೆ ಮಾಡ್ಲಿಕ್ಕೆ ಅಂತ ಶುರು ಮಾಡಿ ಸಿನಿಮಾ. ಯೋಗನೇ ಕಾನ್ಸೆಪ್ಟ್, ಯೋಗ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಮಾಡಕ್ಕೆ ಹೊರಟಂತ ಸಿನಿಮಾ. ಅದು ಕಂಪ್ಲೀಟ್ ಸಿನಿಮಾ 8 ದಿನದಲ್ಲಿ ಮುಗಿಸಿದ್ವಿ ಒಂದು. ಆಮೇಲೆ ಯಕ್ಷಗಾನ ಅವಾಗ ಇನ್ನ ಹೊಸದಿತ್ತು ಮಕ್ಕಳಿಗೆ, ಅಂದ್ರೆ ಹೆಣ್ಣು ಮಕ್ಕಳಿಗೆ, 6 ವರ್ಷದ ಹೆಣ್ಣು ಮಕ್ಕಳಿಗೆ ಇಡೀ ಸಿನಿಮಾ. ನಮ್ಮ ಮುರಳಿ ಮೋಹನ್ ಸರ್ ಅದನ್ನ ಹಾಡಿದ್ರು, ಆ ಹಾಡನ್ನ ನಾನೇ ಬರೆದಿದ್ದೆ. ಆ ಹಾಡಿಗೆ ಯಕ್ಷಗಾನದಲ್ಲಿ ನಾವು ಕಮರ್ಷಿಯಲ್ ಸಾಂಗ್ ನ ಶೂಟ್ ಮಾಡಿದ್ವಿ. 8 ದಿನದಲ್ಲಿ ಸಾಂಗ್. ಆಮೇಲೆ ಲೊಕೇಶನ್ ಚೇಂಜ್ ಮಾಡಿದ್ವಿ, ಮೈಸೂರು ತೋರಿಸಿದ್ದೀವಿ. ಅದಕ್ಕೆ ಸುನಿಲ್ ರಾವ್ ಸರ್ ಹಾಡಿದ್ರು, ಎಕ್ಸ್ಕ್ಯೂಸ್ ಮೀ ಹೀರೋ ಸುನಿಲ್ ರಾವ್, ಬಿ ಕೆ ಸುಮಿತ್ರ ಅವರು ಮಗ, ಅವ್ರು ಬಂದು ಹಾಡಿದ್ರು, ಜೋಗಿ ಸುನಿತಾ ಮೇಡಮ್ ಅವ್ರು ಹಾಡಿದ್ರು, ಇವರೆಲ್ಲರೂ ಹಾಡಿದ್ದು. ಆ ಒಂದು ಹಾಡು ಅವ್ರನ್ನೆಲ್ಲ ನೋಡಿ, ಏನು ಮಾಡೋ ಸಿನಿಮಾ ಇವರು ವರ್ಲ್ಡ್ ರೆಕಾರ್ಡ್ ಆಗಿದೆಯಾ, ಅದು ಬುಕ್ ಆಫ್ ರೆಕಾರ್ಡ್ ಒಂದಾಯ್ತು. ಅದು ಇನ್ನೊಂದು ಏನಾಯ್ತು, ಇದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಪ್ರಣವ್ ಅನ್ನೋ ಸತೀಶ್ ಅನ್ನೋ ಹುಡುಗ ನೋಡಿದೆ, ಮ್ಯೂಸಿಕ್ ಮಾಡ್ತಿದ್ದ. ಮ್ಯೂಸಿಕ್ ಮಾಡ್ತಿದ್ದಾಗ ಅವ್ನು ಯಾಕೋ ಅನ್ನಿಸ್ತು ಸ್ವಲ್ಪ ಸ್ಪೆಷಲ್ ಹುಡುಗ ತರ ಅಂತ ಅನ್ನಿಸ್ತು. ನಾನು ಅನ್ಕೊಂಡು ಅವ್ನು ಇಟ್ಕೊಂಡು ಯಾಕೆ ಮ್ಯೂಸಿಕ್ ಮಾಡಿಸ್ಬಾರ್ದು ಒಂದು ಅಂತ ಅನ್ನಕ್ಕೆ ಶುರು ಮಾಡಿದ್ವಿ. ಲೆಜೆಂಡ್ ಡೈರೆಕ್ಟರ್ ಸಿನಿಮಾ ನಾನೇ ಏನೋ ಇದಿಷ್ಟೆಲ್ಲ ಒಂದಷ್ಟು ಕಲ್ತಿದ್ರಿಂದ ಒಂದಷ್ಟು ಇದೇನೋ ಹೀರೋ ಆಗಿ ಬಣ್ಣ ಹಚ್ಚಬೇಕಾಗಿತ್ತು. ಅಷ್ಟರಲ್ಲಿ ಒಂದಷ್ಟು ಕೂಡಲೂ ರಾಮಕೃಷ್ಣ ಸರ್ ಜೊತೆ ಆಕ್ಟ್ ಮಾಡಿದ್ದೆ, ಅವರು ಮಾಡಿಸಿದಂಥ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ರಿಂದಾಗಿ ಲೆಜೆಂಡ್ ಡೈರೆಕ್ಟರ್ ಸಿನಿಮಾಗೆ ಎಂಟ್ರಿ ಅದೇ. ಒಂದು ವಿಶೇಷ ಮಗುನ, ಅಂದರೆ ವಿಶೇಷ ಹುಡುಗನ ಇಟ್ಕೊಂಡು ಇವ್ರು ಮ್ಯೂಸಿಕ್ ಮಾಡಿಸಿದ್ರಿಂದಾಗಿ ಫಸ್ಟ್ ಟೈಮ್ ಅದೇ ಆ ಥರದ್ದು ಮಾಡಿದ್ರಿಂದ
0: ಫ್ಯಾಂಟಾಸ್ಟಿಕ್, ಒಳ್ಳೊಳ್ಳೆ ಪ್ರಯತ್ನಗಳನ್ನು ಮಾಡಿದಿರಿ. ಇನ್ನು 2-3 ಪ್ರಯತ್ನಗಳು ನಿಂದಿದೆ, ಅದು ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಫೇವರೇಟ್ ಸಾಂಗ್ ಒಂದನ್ನು ಕೇಳೋಣ. ಸ್ನೇಹಿತರೆ, ನಮ್ಮ ಜೊತೆ ನವಿಲುಗರಿ ನವೀನ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಸ್ಟೇ ಟ್ಯೂನ್.

wellness or illness by choice. Visit avichia.com. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್ ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನವಿಲುಗರಿ ನವೀನ್ ನಟ ನಿರ್ದೇಶಕ ನಮ್ಮ ಜೊತೆಯಲ್ಲಿದ್ದಾರೆ. ಮುಂದೆ ಅದಕ್ಕಿಂತ ಅವ್ರ ಜೊತೆ ಮಾತಾಡೋಣ. ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಶೋಭಾ ಶೆಟ್ಟಿ ಅವರೊಂದು ಮೆಸೇಜ್ ಕಳಿಸಿದ್ದಾರೆ ಚಿಕ್ಕಮಗಳೂರು.

0: ನವಿಲುಗರಿ ನವೀನ್ ಮತ್ತೆ ನಿಮ್ಮ ಜೋಶ್ ಜೋಶ್ಫುಲ್ ಮಾತನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದಾರೆ ಅವರು. ನಾನು ಇವತ್ತು ಜೋಶ್ ಅಲ್ಲಿ ಇರ್ತೀನಿ, ಇವತ್ತು ನವಿಲುಗಿರಿ ನವೀನ್ ಅವರು ತಗೊಳ್ಳಿ ತಗೊಳ್ಳಿ. ಇನ್ನು ಕನ್ನಡಿಗರಿಗೆ ತಲೆಗೆ ಹುಳ ಬಿಡೋದನ್ನ ಸಿನಿಮಾ ಮುಖಾಂತರ ಉಪೇಂದ್ರ ಅವರು ಫೇಮಸ್, ಅದು ಗೊತ್ತಿದೆ. ಅಭಯ ಹಸ್ತ ನೋಡ್ಲೇಬೇಕು ಅಂತ ಅನು ಅವರು ಆಸೆ ಪಟ್ಟಿದ್ದಾರೆ. ಖಂಡಿತವಾಗ ನೀವು ಅನುವರೆ ನಿಮ್ಮ ಮಾತು ಸತ್ಯ. ನಾನು ಕೂಡ ಅವರು ಹೇಳಿದ್ಮೇಲೆ ಅಭಯ ಹಸ್ತ ನಾನು ನೋಡ್ಬೇಕು ಅಂತ ಪ್ಲಾನ್ ಮಾಡ್ತೀನಿ. ಖಂಡಿತ ನನಗೆ ಆ ಸಿನಿಮಾ ನೋಡೋಣ ಮತ್ತೆ.
1: ರೈಟ್,
0: ನಾನು ಅಲ್ಲಿ ಇದು ಇಲ್ಲಿ ಮುಗಿದ ತಕ್ಷಣ ನನಗೆ ಇಲ್ಲಿ ಬರಲೇಬೇಕು ಅಂದ್ಕೊಂಡೆ. ಏನಪ್ಪಾ ಅಂದ್ರೆ ನೀವು ಎಲ್ಲ ದಶಾವತಾರ ಅದೆಲ್ಲ ನೋಡಿರಿ, ನೀವು ಸಪ್ತ ಕೆಲಸಗಳನ್ನ ಮಾಡ್ತಾ ಇದ್ದೀರ ಒಬ್ಬರೇ, ಹೇಗೆ ಸಾಧ್ಯವಾಯ್ತು ಅಂತ. ಹಾ, ಸಪ್ತಾವತಾರ ಇದೆ ನಿಮ್ದು, ಗ್ರಾಫಿಕ್ ಡಿಸೈನಿಂಗು, ಎಡಿಟಿಂಗ್, ಪ್ರೊಡ್ಯೂಸರ್, ಬರಿತೀರಿ ಅಂಡ್ ಸಂಭಾಷಣೆ, ನಟ, ನಿರ್ದೇಶನ, ಹೇಗೆ ಸಾಧ್ಯ ಇವೆಲ್ಲ ಒಂದು ಒಂದು ಒಬ್ಬ ಮನುಷ್ಯನಿಂದ?
1: ಸರ್ ಏನಿಲ್ಲ, ಅದೇನು ಅಂತಾರಲ್ಲ ಉದಾಹರಣೆ ನನಗೆ ಒಂದು ಏನಾಯ್ತು, ನನ್ನ ಯೋಗರಾಜ್ ಭಟ್ರಿಗೆ ಮತ್ತೆ ಬರ್ತೀನಿ ನಾನು, ಅವರು ಹೋದ್ರೆ ಹಿಂಗೆ ಮಾತಾಡ್ತಾರೆ. ನಾನು ಪೂರ್ತಿ ಪ್ಲಡ್ಜಾ ನಾನು ಅವ್ರ ಹತ್ರ ಅಸ್ಟೆಂಟ್ ಆಗಿ ಇದಾಗಿ ಕಲ್ತಿದ್ಕಿಂತ ಅವರಿಂದ ಮಾರ್ಗದರ್ಶನ ಪಡೆದಿದ್ದೆ ಜಾಸ್ತಿ. ಅವರು ಬರೀ ನೀನು ನಿರ್ದೇಶಕ ಬರವಣಿಗೆ ಜೊತೆಗೆ ಅಷ್ಟರಲ್ಲಿ ಗ್ರಾಫಿಕ್ ಡಿಸೈನಿಂಗು ಎಡಿಟಿಂಗ್ ಎಲ್ಲ ಶುರು ಮಾಡೋದು ಕಲ್ತ್ಕೋ ಅನ್ನಂಗೆ ಇದಿತ್ತು. ಅಟ್ರಾಕ್ಷನ್ ಶುರು ಆಗಿತ್ತು, ಗ್ರಾಫಿಕ್ ಡಿಸೈನಿಂಗ್ ಶುರು ಮಾಡಕ್ ಶುರು ಮಾಡಿದೆ ನಾನು. ಗ್ರಾಫಿಕ್ ಡಿಸೈನ್ ಮಾಡ್ತಾ ಮಾಡ್ತಾ ಆಮೇಲೆ ನಂದೇ ಓನ್ ಆಫೀಸ್ ಮಾಡಕ್ ಶುರು ಮಾಡಿದೆ, ವಿಸಿಟಿಂಗ್ ಕಾರ್ಡ್ ಮಾಡೋದು, ಪ್ರಿಂಟಿಂಗ್ ಪ್ರೆಸ್ ಮಾಡೋ ತರದ್ದು ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದ್ ಚಂದನ ಗ್ರಾಫಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಸುಮ್ನೆ ಅಜೆಂಟ್ ಹತ್ರ ಓಡಾಡ್ಕೊಂಡಿದ್ದೆ. ಅವರು ಒಂದಷ್ಟು ಬುದ್ಧಿ ಹೇಳಿ ಇದನ್ ಕಲಿಯಪ್ಪ ಅಂತ ಹೇಳಿ ವಿಜಯ್ ಅವ್ರು ನೆನ್ಸ್ಕೋಬೇಕು ನಾನು.
0: ನೀವು ಕಾರ್ಯಕ್ರಮದಕ್ಕೂ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಅಂತ ಹೇಳ್ತಾನೆ ಇದ್ರಿ, ಎಷ್ಟು ಜನ ಬುದ್ಧಿ ಹೇಳಿದ್ರು
1: ನೋಡಿ ಸರ್. ಅದೇ ನಮ್ ಶಿಲ್ಲೆಗೆ ಸಾವಿರ ಉಳಿಯಿಟ್ಟು
0: ಸ್ಟಾರ್ಟಿಂಗ್ ನಾನು ಕೂಡ ಹೇಳಿದೆ ಬುದ್ಧಿ ನಿಮಗೆ.
1: ಹೌದಾ? ಹಂಗೆ
0: ಎಲ್ಲ ಇಷ್ಟ ಬರ್ಬೇಕು, ಇಷ್ಟ ಕೂತ್ಕೋಬೇಕು.
1: ಹೌದು,
0: ನಿಮಗೆ ತುಂಬಾ ಜನ ಬುದ್ಧಿ ಹೇಳಿದ್ರೆ ಸಿಕ್ಕಿದ್ರೆ.
1: ಹೌದು ಅಂದ್ರೆ ಏನಂದ್ರೆ ಬುದ್ಧಿ ಹೇಳಿ ಶಿಲೆ ಆಗ್ಬೇಕಲ್ಲ ಸರ್. ಅದರಿಂದಾಗಿ 108 ಶಿಲೆ ಉಳಿಯಿಟ್ಟಿನ ಶಿಲೆ ಅದೇ.
0: ಅಲ್ಲಿ ಅಲ್ಲಿ ನನಗೆ ಒಂದು ಒಂದು ಒಂದು ಮಾತು, ಸುಮಿತ್ರಾ ಅವರು ಸಂಡೂರಿಂದ SMS ಕಳಿಸಿದ್ದಾರೆ, ಚೆನ್ನಾಗಿದೆ ನೀವು ಬುದ್ಧಿ ಅಂತ ಹೇಳಿದಕ್ಕೆ, ಶಿಲೆ ಅಂತ ಹೇಳಕ್ಕೆ. ಟ್ಯಾಲೆಂಟೆಡ್ ಪರ್ಸನ್ಸ್ ಟ್ಯಾಲೆಂಟ್ ಆಗೋಕೆ ಎಷ್ಟು ಕಷ್ಟಪಟ್ಟಿರಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಎಷ್ಟು ರಿಲೇಟ್ ಆಗಿದೆ ಅವ್ರಿಗೊಂದು ಮಾತು ಹೇಳ್ಬಿಡ್ತೇನೆ. ಸುಮಿತ್ರಾ ಅವರೇ, ಗುಡ್ ಗುಡ್, ವೆರಿ ಗುಡ್, ಹೇಳಿ.
1: ಥ್ಯಾಂಕ್ ಯು. ಅಲ್ಲಿಂದ ನಾನು ಗ್ರಾಫಿಕ್ ಡಿಸೈನ್ ಶುರು ಮಾಡಿದೆ. ಅದಾದ್ಮೇಲೆ ನಮ್ದು ಬಿಸ್ನೆಸ್ ಶುರು ಆಯ್ತು, ಹೆಸರೇ ಇಲ್ಲ ನಮ್ಮ ಬಿಸ್ನೆಸ್ಗೆ. ಆಗ ನಾನು ನಮ್ಮಣ್ಣ ನಾನು ಏನೇ ಮಾಡಿದ್ರು ಕೆಲಸ ಮಾಡಿದ್ರು, ಆಮೇಲೆ ನಾನು ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದೆ. ನಮ್ಮನೇಲಿ ಎಲ್ಲರೂ ಬೇಡ ಬೇಡ ಅಂದ್ರು, ಏ ನನ್ನ ತಮ್ಮ ಏನೋ ಮಾಡ್ತಿದ್ದಾನೆ ಅಂತ ನಮ್ಮಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಧೈರ್ಯ ನಿಂತಿದ್ಕೆ ನಾವಿವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಅವನ್ನ ನಾನು ಕೇಳಿದೆ ಏನು ಮಾಡೋದು ಹಿಂಗೆಲ್ಲ ಹೆಸರಿಡಿ ಹೆಸರಿಡು ಅಂತ ಹೇಳ್ತಿದ್ದಾರೆ ಅಂದಾಗ, ಆಮೇಲೆ ಅವನಿಟ್ಟ ಅವರೇ ಕೊಟ್ಟಿದ್ದ ಹೆಸರು ನವಿಲುಗರಿ ಅಂತ.
0: ಇಲ್ಲಿ ಬರ್ತಾ ಇದೆ ತುಂಬಾ ಜನಕ್ಕೆ, ನಾನು ಕೇಳ್ತಾ ಇದ್ದೆ ಸ್ನೇಹಿತರು ಯಾರು ನವಿಲು, ಒಬ್ಬರು ಪ್ರಶ್ನೆ ಕೇಳಲಿಲ್ವಲ್ಲ ಯಾಕೆ ಅಂತ, ಅಂದ್ರೆ ಯಾಕೆ ನವಿಲುಗರಿ ಅಂತ ಇಟ್ಕೊಂಡ್ರಿ ಅಂತ.
1: ಅದು ನಮ್ಮಣ್ಣ ಕೊಟ್ಟ ಹೆಸರು ನಮ್ಮ ಪ್ರಿಂಟಿಂಗ್ ಗ್ರಾಫಿಕ್ ಡಿಸೈನ್ಗೆ ಅಂತ ತಿಳ್ಕೊಳ್ಳಕ್ಕೆ ಅಂದ್ಬಿಟ್ಟು ನವಿಲುಗರಿ ಅಂತ ಇಟ್ಕೋ, ಅದ್ರ ರಿಲೇಟೆಡ್ ಇರುತ್ತೆ. ಅಂದ್ರೆ ಹಳೆ ಕಾಲದಲ್ಲೆಲ್ಲ ಪೆನ್ ನವಿಲುಗರಿ ಇಟ್ಕೊಂಡು ಬರೆಯಕ್ಕೆ ಶುರು ಮಾಡೋರಲ್ಲ ಆ ಥರದ ಗ್ರಾಫಿಕ್ಸು ಅಂತ. ಅದು ಇಟ್ಟ ಮೇಲೆ ನಮ್ಗೇನಾಯ್ತು, ನವಿಲ್ ತರ ಎಲ್ಲರೂ ಅಟ್ರಾಕ್ಷನ್ ಶುರು ಆಯ್ತಾನೆ ಗೊತ್ತಿಲ್ಲ. ಅದರಿಂದ ಏನಾಯ್ತು, ಅದರಿಂದನೇ ನವಿಲುಗರಿ ಸಿನಿಮಾ ಶುರು ಮಾಡಿದ್ವಿ, ಅದರಿಂದನೇ ನವಿಲುಗರಿ ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳಿ ಶುರು ಮಾಡಿ ನಾಟಕಗಳು ಮಾಡಕ್ ಶುರು ಮಾಡಿದ್ವಿ. ಅದರಿಂದ ಬರೋ ಫಂಡ್ಸ್ ಒಂದಷ್ಟು ಹಿರಿಯ ಕಲಾವಿದ್ರು ಗೌರವಿಸೋಕೆ ಶುರು ಮಾಡಿದ್ವಿ. ಅದರಿಂದನೇ ನವಿಲುಗರಿ ನವಿಲುಗರಿ ಅನ್ನೋಕೆ ಶುರು ಆಯ್ತಲ್ಲ, ಅದರಿಂದ ನಾನು ಅನ್ನ ತಿಂತಾ ಇದ್ದೀನಿ ಏನೋ ಅನ್ನೋಗೆ ಒಂದು ಸಿಕ್ತು. ಸರಿ ಆಯ್ತು, ಅಪ್ಪ ಅಮ್ಮ ಒಟ್ಟ ಹೆಸರು, ಅಣ್ಣ ಇಟ್ಟ ಹೆಸರು, ಎರಡೂ ಸೇರಿಸ್ಕೊಂಡು ನವಿಲುಗರಿ ಅಂತ ಹೇಳಿ ಶುರು ಮಾಡಿದ್ವಿ. ಅಲ್ಲಿಂದ ಗ್ರಾಫಿಕ್ ಡಿಸೈನು, ಅದ್ರ ಜೊತೆಗೆ ಎಡಿಟಿಂಗು, ನಾಗೇಂದ್ರ ಪ್ರಸಾದ್ ಸರ್ ಜೊತೆ ಒಂದಷ್ಟು ಎಡಿಟ್ ಮಾಡಿಕೊಟ್ಟೆ ನಾನು ಅವ್ರಿಗೆ. ಅವ್ರ ಆಲ್ಬಮ್ ಸಾಂಗ್ಸ್ಗಳೆಲ್ಲ ಎಡಿಟ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಒಂದಷ್ಟು ಸಿನಿಮಾಗಳು ಬರ್ಲಿಕ್ಕೆ ಶುರು ಆಯಿತು, ಹಣ ಬರ್ಲಿಕ್ಕೆ ಶುರು ಆಗ್ತಿತ್ತಲ್ಲ, ಕೆಲಸಗಳು ಶುರು ಆಗ್ತದೆ. ಆಮೇಲೆ ಎಲ್ಲವೂ ನಾನು ಮಾಡಿದ ಕಾಲೇಜ್ ಓದ್ತಾ ಓದ್ತಾನೆ ಮಾಡ್ತಿದ್ರಿಂದ ಅನುಕೂಲ ಆಯಿತು. ಆಮೇಲೆ ನಿರ್ದೇಶಕನಾಗಿ ಇಷ್ಟು ಕೆಲಸ ಕಲ್ತಿದ್ದು ನನಗೆ ಸುಲಭ ಆಯಿತು. ಎಲ್ರಿಗೂ ನಾನು ಗೈಡ್ ಮಾಡಲಿಕ್ಕೆ, ಎಲ್ಲರ ಹತ್ರ ತಿಳ್ಲಿಕ್ಕೆ ಹಂಗೆ ಒಂದಷ್ಟು ಅನುಭವ ಸಿಗಕ್ಕೆ ಶುರು ಆಯ್ತು ಸರ್.
0: ಗುಡ್ ಗುಡ್. ಅದೇ ಯಾರು ಏನು ಅಂತ ಕೊಡ್ತಾರೋ ಗೊತ್ತಿಲ್ಲ, ನಾವು ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಏನು ಏನು ಇಲ್ದೆ ಇದ್ದಾಗ ಯಾರು ಬಂದು ಅದನ್ನೇ ಪದ ಕುಸಿಯ ನೆಲಬಿಹುದು ಮಂಕುತಿಮ್ಮ, ಎಲ್ಲ ಕೆಲಸ ಮಾಡು, ಯಾವ್ದೊಂದು ಕೈ ಹಿಡಿಯುತ್ತೆ ಅಂತ. ಬುದ್ಧಿ ಅಂದ್ರೆ ಹಿರಿಯರಿಗೆ ಕೊಡುವ ಗೌರವ ಅಂತ ಅನುವರು ಹೇಳ್ತಾ ಇದಾರೆ. ಕರೆಕ್ಟ್ ರೀ, ಅಬ್ಸಲ್ಯೂಟ್ಲಿ ರೈಟ್. ಬುಲೆಟ್ ಟ್ರೈನ್ ನಾನೇ ಹೇಳೋಣ ಅನ್ಕೊಂಡೆ, ಬುಲೆಟ್ ಟ್ರೈನ್ ನವಿಲುಗರಿ ಇದೆಯಲ್ಲ, ನೀವು ಅಷ್ಟು ಫಾಸ್ಟ್ ಆಗಿದ್ದೀರಿ ಮಾತಾಡ್ತಾ ಇದ್ದೀರಿ ಅಂತ ರವಿಯವರ ಅಭಿಪ್ರಾಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಆಮ್ ಸೀಯಿಂಗ್ ದಟ್.
1: ಓಕೆ ಸರ್,
0: ನವಿಲುಗರಿ ನವೀನ್ ಅಂತ ಇಷ್ಟಕ್ಕೆ ಇಟ್ಕೊಂಡು ಇದೇ ಹೆಸರಲ್ಲೇ ಡೈರೆಕ್ಟ್ ಮಾಡಿದಿರಿ?
1: ಹೌದು ಸರ್,
0: ಇದೇ ಹೆಸರಲ್ಲೇ ಡೈರೆಕ್ಟ್ ಮಾಡಿದಿರಿ. ಅಂಡ್ ಇದೇ ಹೆಸರೇ ನಟನೆ
1: ಎಲ್ಲವೂ ಇದೆ.
0: ನಟನೆ ಹೇಗೆ ನಿಮಗೆ ಅಂದ್ರೆ ಅಲ್ಲಿಂದನೇ ನಾಟಕದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಿ?
1: ಹೌದು ಸರ್, ನಾಟಕದಿಂದನೇ ನಟನೆ ಇತ್ತು, ಬಟ್ ಸಿನಿಮಾ ನಟನೆಗೂ ನಾಟಕ ನಟನೆಗೂ ತುಂಬಾ ವ್ಯತ್ಯಾಸಗಳಿತ್ತು. ನಾ ಸೀರಿಯಲ್ ಮಾಡ್ಬೇಕಾದ್ರೆ ನೀನ್ ನಟನೆ ಮಾಡುವಂತಿದ್ರು, ಆಕ್ಟ್ ಮಾಡುವಂತ. ನನ್ಗೆ ಏನೋ ಒಂದು ಡೈರೆಕ್ಟರ್ ಸೀಟ್, ದೊಡ್ಡ ಸೀಟ್ ಅಲ್ವಾ, ಅದನ್ನ ನಾನು ಕಲಿಯಕ್ ಬಂದಿದ್ದೀನಿ ಅನ್ನೋದ್ರ ಜೊತೆಗೆ ನಟನೆ ಆಮೇಲೆ ನೋಡೋಣ ಅಂತೇಳಿ. ಬಟ್ ಅಚಾನಕವಾಗಿ ಯಾಕಂದ್ರೆ ಇವ್ರು ಕೂಡ್ಲೂ ರಾಮಕೃಷ್ಣ ಸರ್ ನಿಮಗೆ ಗೊತ್ತಿದೆ, ಸುಮಾರು ಜನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರ ಜೊತೆ ಎಡಿಟ್ ಮಾಡಕ್ ಕೂತ್ಕೊಂಡಾಗ ಅವ್ರೆ ಇದೊಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ನೀನು ಇದನ್ನು ಮಾಡಕ್ಕೆ ಶುರು ಮಾಡು ಅಂತಂದ್ರು. ಆಮೇಲೆ ನನಗೇನೋ ಗೊತ್ತಿಲ್ಲ, ಹೂ ಅನ್ನಿಸೋಕೆ ಶುರು ಆಯಿತು. ಅಲ್ಲಿಂದ ಶುರು ಮಾಡಿದೆ. ಆಮೇಲೆ ಶಿವಾಜಿ ಸುರತ್ಕಲ್ ಟೂ ಅಲ್ಲಿ ರಮೇಶ್ ಅರವಿಂದ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದೇ ಥರ ಪೊಲೀಸ್ ಕಟಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಅವ್ರು ಕೇಳಿದ್ರು, ಬಂದ ನೀನು ಪೊಲೀಸ್

0: ಸಾ ಅಂತ ಹೇಳಿ ನಾನು ಅವ್ರ ಜೊತೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಮಾಡಿದ್ದೆ, ತುಂಬಾ ಸಣ್ಣ ಹುಡುಗ ತರ ಆಗ ಅಲ್ಲ ಸೂಸೈಡ್ ಆಗಿ ಮಾಡಕ್ ಗೊತ್ತಿರಲ್ಲ ಯಾರು ಬದಲಾಗಿರುತ್ತೆ. ಅವ್ರ ಜೊತೆ ಬಂದೆ, ಹ್ಞೂ ಸರ್ ನಾನು ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಸುಮ್ಮನೆ ಹೇಳಿದ್ದೆ. ಆಮೇಲೆ ರೆಕ್ಸ್ ಇದ್ರವರು, ಓ ಪೊಲೀಸ್ ಅವ್ರು ಪರ್ಮಿಷನ್ ಕೊಡ್ತಾರೆ ಅಂತ. ಆಮೇಲೆ ಡೈರೆಕ್ಟರ್, ಸರ್ ಅವರು ಆಕ್ಟರ್ ಡೈರೆಕ್ಟರ್ ಅಂತೇಳಿ, ಅವ್ರ ಜೊತೆ ಆಕ್ಟ್ ಮಾಡಿ ತುಂಬ ಅವ್ರ ಹತ್ರ ಒಂದಷ್ಟು ಕಲಿತೆ. ಅದೊಂದೇನೋ ಕಲಿಗೆ ನಟನ ಏನೋ ಮಾಡ್ಲಿಕ್ಕೆ ಶುರು ಆಗಿದೆ, ಕರೆಕ್ಟ್ ಏನೋ ಇಷ್ಟಪಡಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅನ್ನಕ್ಕೆ ಶುರು ಆದಾಗ ಇನ್ನೆರಡು ಸಿನಿಮಾ ರಿಲೀಸ್ ಆಗೋದಿದೆ.
1: ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ತೆಲುಗಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ರಿ ಅಂತ ಕೇಳ್ತಾ.
0: ಹೌದು ಸರ್, ನಡೀತಾ ಇದೆ
1: ಸಿನಿಮಾ ಪಿ ಸಿ ಆದಿತ್ಯ.
0: ಹೌದು ಸರ್, ಹೌದು. ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದು ನಿರ್ದೇಶನ, ಅವ್ರು ಹೆಂಗೋ ಯಾವುದೋ ಫಿಲಂ ಫೆಸ್ಟಿವಲ್ ನನ್ನ ಸಿನಿಮಾ ನಿರ್ದೇಶನ ಶೈಲಿ ನೋಡಿದ್ರು. ಆಮೇಲೆ ಲೆಜೆಂಡ್ ಡೈರೆಕ್ಟರ್ ಸಿನಿಮಾನ ಅವ್ರು ನನ್ನ ನಟನೆ ನೋಡಿದ್ರು. ಆ ನಟನೆ ನೋಡಿದ ತಕ್ಷಣ ಅವರು ತೆಲುಗಲ್ಲಿ ಒಂದು ಅಪ್ರೋಚಿಂಗ್ ಇಟ್ಟರು. ಬಟ್ ನನಗೂ ಭಯ ಇದೆಯಲ್ಲ ಸರ್, ಕನ್ನಡದಲ್ಲೇ ನಾನು ಇಷ್ಟೆಲ್ಲ ಈಜು ಹೊಡಿತಾ ಇದ್ದೀನಿ. ಆಮೇಲೆ ಅವ್ರು ತುಂಬ ಹಿರಿಯರಿದ್ದಾರೆ, ತುಂಬ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿರೋ ಹಿರಿಯರಿರೋದ್ರಿಂದ ಅವ್ರು ನನ್ನ ಆಯ್ಕೆ ಮಾಡಿ, ಅವ್ರಿಗೆ 89 ವರ್ಷ, ಅವ್ರು ನನ್ನ ಆಯ್ಕೆ ಮಾಡ್ತಾರೆ ಅಂದಾಗ ನನಗೆ ಒಂದು ಸ್ವಲ್ಪ ಭಯ ಅನ್ನಿಸ್ತು. ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅವರು ಹೈದರಾಬಾದಿಗೆ ಬನ್ನಿ ಅಂದರು. ಅವ್ರು ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಅವ್ರು ಬೆಂಗಳೂರಿಗೆ ಬಂದುಬಿಟ್ರು.
1: ಓಕೆ ಓಕೆ.
0: ಬೆಂಗಳೂರಿಗೆ ಬಂದು ಸಿಕ್ಕಿ ಭೇಟಿ ಮಾಡಿ ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಕತೆ. ಗುರು ಶಿಷ್ಯರ ಕಾಂಬಿನೇಷನಲ್ಲಿ ಇರೋ ಕತೆ ಅದು, ಒಂದಷ್ಟು ಗುರು ಬುದ್ಧಿ ಹೇಳುವಂಥ ಕತೆ, ಕಂಪ್ಲೀಟ್ ಲವ್ ಸ್ಟೋರಿ ಇರುವಂಥ ಸಬ್ಜೆಕ್ಟು, ಚೆನ್ನಾಗಿದೆ ಅದು. ತೆಲುಗು ಸಿನಿಮಾ ಅದು ಈಗ ಒಂದು 40% ಮುಗಿಸಿದ್ದೀವಿ.
1: ಶೂಟಿಂಗ್ ಮಾಡಿದ್ರು
0: ಸರ್, ನಮ್ಮ ಕರ್ನಾಟಕದಲ್ಲೂ ಮಡಿಕೇರಿಗೆ ಸ್ವಲ್ಪ ಶೂಟ್ ಮಾಡಿದ್ದೀವಿ, ಮಂಗಳೂರು ಸ್ವಲ್ಪ ಶೂಟ್ ಮಾಡಿದ್ವಿ, ಹೈದರಾಬಾದಲ್ಲಿ ಸೆಟ್ಟಲ್ ಶೂಟ್ ಮಾಡಿದ್ವಿ, ಆಫೀಸ್ ಸೆಟ್ ಇದೆ ಅದು ಫುಲ್ಲು, ಅಲ್ಲಿ ಶೂಟ್ ಮಾಡ್ತಿದ್ವಿ, ಚೆನ್ನಾಗಿ ಆಗ್ತಾ ಇದೆ ಅಲ್ಲೂ.
1: ಅದಕ್ಕೆ ಅದ್ರಲ್ಲಿ ಬರೀ ನೀವು ಆಕ್ಟ್ ಮಾಡ್ತಾ ಇದ್ರಿ?
0: ಆಕ್ಟ್ ಮಾಡ್ತಿದ್ದೀನಿ ಸರ್.
1: ಅಷ್ಟೇ ಇದ್ರಿ ಸಿನಿಮಾ ಹೆಸರು
0: ಸರ್? ಇನ್ನ ಅದು ಇನ್ನ ರಿವೀಲ್ ಮಾಡಿಲ್ಲ. ಅವರು ಒಂದು ದೊಡ್ಡ ಇವೆಂಟ್ ತರ ಮಾಡಿ ಸಿನಿಮಾ ಒಂದ್ ಅಂತಕ್ಕೆ ಮುಗಿಸಿ
1: ಹೇಳ್ಬಿಡಿ. ನವಿಲುಗರಿ ಅಂತಾನೆ ಇಟ್ಬಿಡಿ ಸರ್, ಚೆನ್ನಾಗಿರುತ್ತೆ.
0: ಅವರ ನಿರ್ಮಾಪಕ
1: ನವಿಲುಗರಿ ಕಾರ್ಯಕ್ರಮಕ್ಕೆ 1 ವರ್ಷ ಆಯ್ತು ಶುರು ಮಾಡಿ.
0: ನೋಡಿ, 1 ವರ್ಷ
1: ಇದು ಸೂಪರ್ ಹಿಟ್ ಕಾರ್ಯಕ್ರಮ.
0: ಸೂಪರ್. ನಾನು 2014 ಇಟ್ಟಿದ್ದು ನವಿಲುಗರಿ ಅಂತ ಹೇಳಿ,
1: ಅಲ್ಲಿಂದ 12 ವರ್ಷ ಟೈಮ್ ತಗೊಂಡಿದ್ವಿ
0: ಇರ್ಲಿ ಸರ್. ಆಗ್ಲಿ, ಅದೊಂದೇನ ಖುಷಿ.
1: ಹಾ, ಖುಷಿ. ನನಗೂ ಇಂಟ್ರೆಸ್ಟಿಂಗ್ ಆಗಿತ್ತು ನವಿಲುಗರಿ ಅಂತ ಕಾರ್ಯಕ್ರಮ.
0: ಈಗ ನೋಡಿ, ಈಗ ಎಷ್ಟೋ ಜನ ಅನ್ಕೋದಾಗ ನಿಮ್ದೇ ಕಾರ್ಯಕ್ರಮ ನೀವೇ ಗೆಸ್ಟ್ ಅಂತ.
1: ಸೂಪರ್ ಅಲ್ಲ?
0: ಅದೇ ಹೆಮ್ಮೆ ಇದೆ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನೊಂದು ಹೋಗಿ ಇವತ್ತು ಮಾತಾಡಿರೋದಂತ ಅಲ್ಲಿ ಹೆಮ್ಮೆ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದು
1: ಗುಡ್ ಗುಡ್. ಅಲ್ಲಿಗೆ ಬರ್ತೀನಿ. ಈಗ ಜನರಿಂದ ನಾನು ಮೇಲೆ ಬಂದೆ ಅಂತ ಒಂದು ಸಿನಿಮಾ ಮಾಡ್ತಾ
0: ಇದ್ದೆ. ಹೌದು ಸರ್, ಹೌದು. ಜನರಿಂದ ನಾನು ಮೇಲೆ ಬಂದೆ ಅಂತೇಳಿ ಸಿನಿಮಾ ತಯಾರಾಗಿ ಇನ್ನೇನು ರಿಲೀಸ್ ಹಂತದಲ್ಲಿದ್ದೀವಿ, ಎಲ್ಲವೂ ಸೆನ್ಸಾರ್ ಘಟ್ಟದಲ್ಲಿ ನಿಂತಿದೆ. ವಿನೋದ್ ರಾಜ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ಅಭಿಜಿತ್ ಅವರ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ಶೈಲಜಾ ದ್ವಾರಕೇಶ್ ಅವರು, ದ್ವಾರಕೇಶ್ ಅವರ ಮಡದಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಒಂದು ದೊಡ್ಡ ಕುಟುಂಬ ಇದೆ, ಶಂಕರ್ ಗಂಧರ್ವರಾಜ್ ಅಂತೇಳಿ ಹೊಸ ಹುಡುಗನ ಇಂಟರ್ವ್ಯೂ. ಅವನು ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡಿದ್ದ, ಇವ ಮೊದಲ ಬಾರಿಗೆ ಮುಖ್ಯ ಭೂಮಿಕೆಯಲ್ಲಿ ನಟನಾಗಿ.
1: ಗುಡ್. ನನಗೇನಂದ್ರೆ ನಾನು ಒಂದು ನಿಮ್ಮಲ್ಲಿ ಗಮನಿಸಿದೇನಂದ್ರೆ, ಯಾವುದೇ ಒಂದು ನಿಮ್ಮ ಪ್ರಯತ್ನದ ಹಿಂದೆ ತುಂಬಾ ಜನರು ಕ್ಯಾರಿ ಮಾಡ್ತೀರಾ. ಒಂದು ಸಿನಿಮಾದಲ್ಲಿ ಒಂದು 4-5 ಹೊಸ ಮುಖಗಳನ್ನ ತಗೊಂಡು ಬರ್ತೀರಾ, ಪರಿಚಯ ಮಾಡಿಸ್ತೀರಾ. ಅದು ನಿಮಗೆ ಹೇಗೆ ಸಿಗುತ್ತೋ, ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರೋ ಅದು ನಂಗೆ ಗೊತ್ತಿಲ್ಲ. ಅದು ಒಳ್ಳೆ ಪ್ರಯತ್ನ.
0: ಅದೇನಂದ್ರೆ ನಮ್ಮ ಅಲ್ಲಿ ಹಾಡು ಭಾಷೆಯಲ್ಲಿ ಅಂತಾರೆ, ಬರೀ ಕಡಲೆಪುರಿ ಕೊಟ್ಟರೆ ಯಾರು ತಿನ್ನಲ್ವ ಅಂತ. ಕಡಲೆಪುರಿ ಮೇಲೆ ಒಂದ್ ಸ್ವಲ್ಪ ಚೋಚ ಹಾಕಿದ್ರೆ ಇನ್ನೊಂದು ಇಡೀ ಮುಷ್ಟಿ ಎಕ್ಸ್ಟ್ರಾ ತಿಂತಾರೆ.
1: ಚೋಚೆ ಜೊತೆಗೆ ಅದರಲ್ಲಿ ಕಡಲೆ ಬೀಜ
0: ಎಲ್ಲ ಆಗ್ತಿದೆ. ಸೀನಿಯರ್ಸ್ ಅದೇನೋ ಗೊತ್ತಿಲ್ಲ, ಎಲ್ಲರೂ, ಎಲ್ಲಾ ಹಿರಿಯ ನಟರಾಗ್ಲಿ, ಎಲ್ಲರೂ ಆಗ್ಲಿ, ಇವತ್ತಿನವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ.
1: ಮಾಡಿ ಹಾಗೆ ಮಾಡಿ. ನವೋದಯ ನಾಗರಾಜ್ ಅವರು ಒಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನವೀನ್ ಅವರು ಎಲ್ಲ ಕೆಲಸಗಳನ್ನ ಕಲಿತು ಪುರಾತನ ಆಗಬಾರದು, ಪುರಾತನ್ ಆಗಬಾರದು, ಇನ್ನು ನವನವೀನ, ಪುರಾತನ ನವನವೀನ ಆಗಲೂ ಪ್ರಯತ್ನ ಮುಂದುವರಿಸಬೇಕು ಅಂತ ಮಾಡೇ ಮಾಡ್ತಾ ಇದ್ದಾರೆ.
0: ಖಂಡಿತ, ನಿರಂತರ ಹೆಸರೇ ನವೀನ ಅಂತ ಇಟ್ಟಿರೋದ್ರಿಂದ ಪ್ರತಿ ಪ್ರಾಜೆಕ್ಟ್ ಪ್ರತಿ ಇದು ಹೊಸ ಹೊಸವಾಗಿ ಹೊಸ ರುಚಿಯಲ್ಲಿಯೇ, ಆಮೇಲೆ ಜನಕ್ಕೆ ಏನ್ ಬೇಕು ಅದನ್ನ ಇದು ಜನರ ಮಧ್ಯೆ ಸಿನಿಮಾ ಮಾಡಬೇಕಾಗಿರೋದ್ರಿಂದ ಹೊಸ ಹೊಸವಾಗಿ ಕೊಡ್ತೀವಿ. ಖಂಡಿತವಾಗೂ ಇನ್ನು ಕಳಿಸಿರೋ ಸಂದೇಶ ನನಗೆ ಇನ್ನ ಚುರುಕ್ ಮಾಡ್ದಂಗ ಅನ್ನಿಸುತ್ತೆ, ಇನ್ನ ಚಂದ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.
1: ನವೋದಯ ನಾಗರಾಜ್ ಅವರು ತುಂಬಾ ತುಂಬಾ ಧನ್ಯವಾದಗಳು. ಈ ಈ ಜರ್ನಿ ಒಂದು 20 ವರ್ಷದ ಜರ್ನಿನ?
0: ಇಲ್ಲ ಸರ್,
1: ನಾಟಕದಿಂದ ಶುರು ಮಾಡ್ಕೊಂಡು ಅಲ್ಲಿ ಅಭಿರುಚಿ ಶುರುವಾಗಿದ್ದೆ ಅಲ್ಲಿಂದ ಅಲ್ವಾ
0: ಸರ್. ಈಗ ಹುಟ್ಟೆ ಅಂತ ನಾಟಕ ಅಂದ್ರೆ ನಂಗೆ 30 ವರ್ಷ ಜರ್ನಿ ಅಂತ ಅನ್ಬೋದು.
1: ನೋಡಪ್ಪ, ಅವ್ರು 30 ವರ್ಷ ಅಂತ ಇದು ಜಾತಕ ತಗೊಂಡ್ಬಿಡೋಣ, ಬೇಡ ಬಿಡಿ, ನಾವು ಕೆಲಸ
0: 95 ಮಾಡೋಣ.
1: ಓಕೆ, ಅದೇ ಅದಕ್ಕೆ ಅಲ್ಲಿ ಮುಂದಿನ ಕೆಲಸ ಮಾಡಕ್ ನಾವು ಮಾಡ್ತಾ ಇಲ್ಲ ಅಂತ. ಸೊ ಈ ಜರ್ನಿಯಲ್ಲಿ ನೋಡಿದಾಗ ನಾನು ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನಿಮ್ಮ ಮುಂದೆ ಇನ್ನು ಕನಸುಗಳು ತುಂಬಾ ವಿಷಯಗಳಿದೆ ಅಲ್ವಾ. ಜನರಿಂದ ನಾನು ಬಂದೆ ಏನದು ಕಥೆ ಏನಾದ್ರು
0: ಸರ್? ಇದು ಕಂಪ್ಲೀಟ್ ತಾಯಿ ಮಗನ ಎಮೋಷನಲ್ ಸಿನಿಮಾ. ಆಮೇಲೆ ಏನಪ್ಪ, ಒಂದು ಹಿಂದುಳಿದ ಹುಡುಗ ಒಂದು ದೊಡ್ಡ ಕನಸಿನ ಇಟ್ಕೊಂಡ್ರೆ ದೊಡ್ಡ ವೇದಿಕೆ ಮೇಲೆ ಕಂಪ್ಲೀಟ್ ಡಾನ್ಸ್ ಮೇಲೆ ಮಾಡಿರುವಂತ ಸಿನಿಮಾ. ಈಗ ರೀಸೆಂಟ್ ನಲ್ಲಿ ಯಾವ್ದು ಡಾನ್ಸ್ ಸಬ್ಜೆಕ್ಟ್ ಮೇಲೆ ಬಂದಿಲ್ಲ ಅನ್ನೋ ಉದ್ದೇಶದ ಮೇಲೆ ಒಂದು ಹೊಸ ಆಮೇಲೆ ರಿಯಲಿಸ್ಟಿಕ್ ಆಗಿರುವಂತ ಕಥೆನ ಇಟ್ಕೊಂಡು ಕಂಪ್ಲೀಟ್ ಡಾನ್ಸ್ ಬೇಸ್ ಮಾಡಿರೋ ತಾಯಿ ಮಗನ ಎಮೋಷನಲ್ ಇರುವಂತಹ ಸಿನಿಮಾ. ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ.
1: ಹಿಂದುಳಿದ ಅಂದ್ರೆ
0: ಏನಂದ್ರೆ ಈಗ ಏನಂತಾರೆ, ಜೋಪಡಿಗಳಲ್ಲಿ ಈ ತರದಲ್ಲಿ ವಲಸೆ ಬಂದು ಒಂದಷ್ಟು ಇದಂದ್ರೆ ಈಗ ಮೂಲಭೂತ ಸೌಕರ್ಯಗಳು ಇದೆ ಇರುವಂತಹ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಈಗ ಜೋಪಡಿಗಳು ಇರ್ತಾರೆ, ಈಗ ಇದನ್ನೇನಪ್ಪ ಗುಡಿಸಲುಗಳು ಹಾಕೊಂಡು ಬದುಕು ಕಟ್ಕೊಂತ ಇರ್ತಾರೆ. ಅಂತ ಹುಡುಗ ಒಂದು ದೊಡ್ಡ ಕನಸು ಕಂಡಾಗ ಏನೆಲ್ಲ ನಡೆಯುತ್ತೆ. ಚಾಮರಾಜ್ ಮಾಸ್ಟರ್ ಆಕ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರು

0: ಹಾಗೆ ನೀವು ಹೆಕ್ಕಿ ಹೆಕ್ಕಿ ತೆಗೆದ್ರೆ ನಾನು ಒಂದೊಂದೇ ಬಿಚ್ಚಿಟ್ಟೆ.
1: ಕೋಳಿ ತರ ಹೆಕ್ಕಿ ಹೆಕ್ಕಿ ತೆಗೆಯೋದೇ ನಮ್ಮ ಹಕ್ಕು.
0: ಇಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಶೋಗೆ ಬಂದಿದ್ದು ನನಗೆ ಹೆಮ್ಮೆ ಇದೆ. ಆಮೇಲೆ ಎಂತ ಮಹನೀಯರನ್ನೆಲ್ಲ ನೀವು ಕರೆಸಿದ್ರಿ, ನನ್ನ ಅಂತ ಒಂದು ಸಣ್ಣ ಸಾಸಿವೆ ಕಾಳ ಸಾಧನೆ ಮಾಡೋರು ನನಗೆ ಕರೆಸಿದ್ದು ನನಗೆ ಬಹಳ ಹೆಮ್ಮೆ ಇದೆ.
1: ಎಲ್ಲರೂ ಬೇಕಲ್ಲ, ಎಲ್ಲರೂ
0: ಖಂಡಿತ ಅದು ಸಖತ್ ಖುಷಿ ಅನ್ಸುತ್ತೆ ನಮ್ಗೆ. ಶಂಕರ್ ನಾರಾಯಣ್ ಸರ್ ಆಗ್ಲಿ, ಇವರೆಲ್ಲರಿಗೂ, ನಿಮ್ಮ ತಂಡಕ್ಕೆ ಎಲ್ರಿಗೂ ನಾನು ಋಣಿ. ಆಮೇಲೆ ನನ್ನ ಆಫೀಸ್ ಅವ್ರಿಗೆ, ನಮ್ಮ ಸರ್ ಸಹನಾ ಮೇಡಮ್ಗೆ, ಮುನ್ರಾಜ್ ಸರ್ಗೆ, ಆಶಾ ಮೇಡಮ್, ಇವರೆಲ್ಲರೂ ನನಗೆ ಸಪೋರ್ಟ್ ಇರೋದ್ರಿಂದ, ಆಮೇಲೆ ನಮ್ಮ ಕುಟುಂಬ ಸಪೋರ್ಟ್ ಇರೋದ್ರಿಂದ ನಾನು ಇವತ್ತು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯ್ತು.
1: ಆಲ್ ದಿ ಬೆಸ್ಟ್ ನವೀಲ್ ಗರಿ, ನವೀನ್ ಅವರೇ ನಮ್ಮ ಜೊತೆಯಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.
0: ಥ್ಯಾಂಕ್ ಯು ಸೋ ಮಚ್.
1: ಸ್ನೇಹಿತರೆ, ನವೀಲ್ ಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಂದು ಗಂಟೆಗೆ ಕುಕ್ಕರಿ ಟೈಮ್, ಸ್ಟೇ ಟ್ಯೂನ್ಡ್ ಎಫ್ ಎಂ ರೈನ್ಬೋ.

0: ವೆಲ್ನೆಸ್ ಆರ್ ಇಲ್ನೆಸ್ ಬೈ ಚಾಯ್ಸ್ ವಿಸಿಟ್ avijja.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಾಗೂ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಕೈರುಚಿ ನಮ್ಗೆ ಹೇಳಿ, ನಾವು ತಿಳ್ಕೊಳ್ತೀವಿ ಅಂತ ಹರೀಶ್ ಮಲೈ ರುಷ್ಟುವರಮಿಂದ ಈಗಾಗಲೇ ಸಂದೇಶನ ಕಳಿಸಿದರೆ, ನಾನು ಕೂಡ ನಿಮ್ಮ ಕೈರುಚಿ ಏನು ಅಂತ ಕೇಳೋಕ್ಕೆ ಕಾಯ್ತಾ ಇದ್ದೀನಿ. ಆದರೂ ಕೂಡ ನಾನು ಒಂದು ಕೈರುಚಿ ಬಗ್ಗೆ ತಿಳ್ಕೊಂಡಿದ್ದೀನಿ. ಟೊಮೆಟೊ ಜೀರಿಗೆ ತಂಬಳಿ ಒಂದ್ಸಲ ಮಾಡಿ ಟ್ರೈ ಮಾಡಿದ್ದೆ, ತುಂಬ ರುಚಿಕರವಾಗಿತ್ತು. ಇದ್ರ ಬಗ್ಗೆನೂ ಕೂಡ ಹೇಳ್ತೀನಿ, ಜೊತೆಗೆ ನಿಮ್ಮ ರುಚಿಕಟ್ಟು ಯಾವುದು ಅನ್ನೋದನ್ನು ನಮಗೂ ಕೂಡ ಸಂದೇಶದ ಮೂಲಕ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್.

ಸಮಯ 1:08 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಕರೆಯಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ನಾನು ಹೇಳಿದ್ದೆ ಟೊಮೆಟೊ ಜೀರಿಗೆ ತಂಬಳಿ ಬಗ್ಗೆ ಹೇಳ್ತೀನಿ ಅಂತ. ಕೈ ರುಚಿ ಕೇಳಕ್ಕೆ ನಮಗೂ ಕೂಡ ಖುಷಿ ಕಂಡ್ರಿ ಅಂತ, ಭಾರಿ ಅದ್ಭುತವಾಗಿರುತ್ತೆ ಹುಣಸೆ ಹಣ್ಣಿನ ಹುಳಿ ಅಂತ ಹೇಳಿದ್ದಾರೆ. ಆದರೆ ನಾನು ಇವತ್ತು ಹೇಳ್ತಾ ಇರೋದು ಟೊಮೆಟೊ ಜೀರಿಗೆ ತಂಬಳಿ. ಶಿಶುವಾಳದಿಂದ ಲೋಕೇಶ್ ಅವರು ಸಂದೇಶನ ಕಳಿಸಿ ಹೇಳಿದರು, ಟೊಮೆಟೊ ಜೀರಿಗೆ ತಂಬಳಿಗೆ ಏನೇನೆಲ್ಲ ಹಾಕೋದು ಅಂದರೆ, ಒಂದು ಟೊಮೆಟೊನ ಕೆಂಡದಲ್ಲಿ ಸುಟ್ಕೊಳ್ಬೇಕು, ಆಮೇಲೆ 1 ಚಮಚ ಜೀರಿಗೆ, 5 ಕಾಳುಮೆಣಸು ಹುರಿದಿಟ್ಕೊಳ್ಬೇಕು, ಮಿಕ್ಸಿ ಜಾರ್ಗೆ 1 ಲೋಟ ಕಾಯಿತುರಿನ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಈ ಟೊಮೆಟೊ ಜೀರಿಗೆ ತಂಬಳಿ. ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು FM ರೈನ್ಬೋ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ

ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟ್ರವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಗಂಟೆಗೆ.

0: ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 1:20. ಇನ್ನು ಇದೀಗ ಕಗ್ಗದ ಸಿರಿಯನ್ನ ಕೇಳುವಂತಹ ಸಮಯ. ಕಗ್ಗದ ಸಿರಿ ಕೇಳೋಕ್ ಮುಂಚೆ ಇವತ್ತಿನ ವಿಶೇಷ ಕಾರ್ಯಕ್ರಮಗಳು, ನಾನು 1:30 ಸರಿಯಾಗಿ ವಾಪಸ್ ಆಗ್ತೀನಿ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಿದ ಪುಸ್ತಕ, ನೀವು ಜೀವನದಲ್ಲಿ ಇಷ್ಟಪಡುವಂತಹ ಪುಸ್ತಕ ಯಾವುದು ಅಂತ ನೀವು ನನಗೆ ಹೇಳಬೇಕು. ಯಾಕಂದ್ರೆ ಇವತ್ತು ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, 1 ವರ್ಷದಲ್ಲಿ ಎಷ್ಟು ಪುಸ್ತಕಗಳನ್ನ ನೀವು ಓದ್ತೀರಾ, ಓದಕ್ಕೆ ಸಾಧ್ಯ ಆಗತ್ತೆ ಅಂತ. ಆಮೇಲೆ ಇವತ್ತಿನ ನಮ್ಮ ಸ್ಫೂರ್ತಿಧಾರೆಯಲ್ಲಿ ನಮ್ಮ ಜೊತೆ ಆಗ್ತಾ ಇರೋರು ಪ್ರೊಫೆಸರ್ ಎ.ಆರ್. ಶಿವಕುಮಾರ್ ಅವರು. ಅವರು ವಿಶಿಷ್ಟವಾಗಿ ವಿಭಿನ್ನವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ವ್ಯಕ್ತಿ. ಪ್ರಾಧ್ಯಾಪಕರಾಗಿ ಸಾಕಷ್ಟು ವರ್ಷಗಳ ಕೆಲಸ ಮಾಡಿ ಇದೀಗ ಪ್ರವೃತ್ತಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಟೀಚರ್ ನಿಮ್ಮ ಜೀವನವನ್ನು ಬದಲಿಸಿದ್ರು ಅನ್ನೋ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ಸ್ಕೂಲ್ಗಳಲ್ಲಿ ಯಾವ ತರಹದ ಶಿಕ್ಷಣ ಬೇಕಾಗಿದೆ, ಅಂದರೆ ಸ್ಕೂಲ್ಗಳಲ್ಲಿ ಯಾವ ಟೀಚಿಂಗ್ಸ್ ಬೇಕಾಗಿದೆ, ಬರೀ ಅಕಾಡೆಮಿಕ್ಸ್ ಮಾತ್ರ ಸಾಕಾ ಅಥವಾ ಬೇರೆ ತರಹದ ಟೀಚಿಂಗ್ಸ್ ಬೇಕಾ ಅನ್ನೋದ್ರ ಬಗ್ಗೆ ನೀವು ನಮಗೆ ಒಂದಿಷ್ಟು ಸಂದೇಶಗಳನ್ನು, ನಿಮ್ಮ ಅನಿಸಿಕೆ ಅನುಭವಗಳನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಳಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಇದೀಗ ಕಗ್ಗದ ಸಿರಿಯನ್ನು ಕೇಳುವಂತಹ ಸಮಯ ಸ್ನೇಹಿತರೆ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎಷ್ಟು ನೀನುಂಡರೇಂ ಪುಷ್ಟಿಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ನೀನುಂಡರೇಂ ಪುಷ್ಟಿಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವು ತಾನೆ ಮಂಕುತಿಮ್ಮ.
1: ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವು ತಾನೆ ಮಂಕುತಿಮ್ಮ.

ನಮ್ಮ ಅನೇಕರ ಬದುಕನ್ನು ನೋಡಿದಾಗ ಅವರ ಬದುಕೆಲ್ಲ ಜೀವನ ಎಲ್ಲ ಇಡೀ ದುಡಿಯೋದ್ರಲ್ಲೇ ಕಳೆದು ಹೋಗುತ್ತೆ. ಅನೇಕ ಜನ ಬದುಕನ್ನು ಅನುಭವಿಸೋದೇ ಇಲ್ಲ. ಇದು ಮನುಷ್ಯನ ದುರಾಸೆ ಫಲ. ಎಷ್ಟು ಗಳಿಸಿದ್ರೂ ಸಾಲದು, ಎಷ್ಟು ಸಂಪತ್ತಿದ್ರೂ ಸಾಲದು, ಮತ್ತೂ ಬೇಕು, ಇನ್ನೂ ಬೇಕು. ಕಡೆಗಿದೆಲ್ಲ ಯಾರಿಗೆ, ಯಾಕೆ? ಒಂದು ಕ್ಷಣ ನಿಂತು ಯೋಚನೆ ಮಾಡಿ, ನಮ್ಮ ಬದುಕನ್ನು ನಾವು ಮತ್ತಷ್ಟು ಚಂದ ಮಾಡ್ಕೊಳ್ಳೋದು ಹೇಗೆ? ಡಿ ವಿ ಜಿ ಪದ್ಯದಲ್ಲಿ ನಾವು ಹಾಗೆ ನಿಂತು ಯೋಚನೆ ಮಾಡೋ ಹಾಗೆ ನಮ್ಮನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವೆಷ್ಟೇ ಊಟ ಮಾಡಿದ್ರೂ ನಾವೆಷ್ಟನ್ನು ಅರಗಿಸ್ಕೊಳ್ತೀವೋ ಅದು ಮಾತ್ರ ಶಕ್ತಿಯಾಗಿ ರೂಪಾಂತರ ಆಗೋದು, ಅಷ್ಟು ಮಾತ್ರ ನಮಗೆ ದಕ್ಕೋದು. ಉಳಿದದ್ದೆಲ್ಲ ಮಲದ ರೂಪದಲ್ಲಿ, ಕಸದ ರೂಪದಲ್ಲಿ ದೇಹದಿಂದ ಆಚೆಗೆ ಹೊರಟೋಗುತ್ತೆ. ತಿಂದದ್ದೆಲ್ಲ ರಕ್ತ ಆಗೋದಿಲ್ಲ. ಬದುಕು ಹಾಗೇ. ನಾವು ಸಂಪಾದಿಸಿದ್ರಲ್ಲಿ ನಾವು ಅನುಭವಿಸೋದು ಎಷ್ಟು? ನನ್ನ ಸ್ನೇಹಿತ ಒಬ್ಬ ಇಡೀ ಬದುಕು ದುಡಿದು ಒಂದು ಚಂದದ ಮನೆ ಕಟ್ಟಿಸ್ತ. ಎಷ್ಟು ದೊಡ್ಡ ಮನೆ ಅಂತಂದರೆ ಇಡೀ ಬದುಕಿನ ಎಲ್ಲ ಸಂಪಾದನೆಯನ್ನು ಅದಕ್ಕೆ ಹಾಕಿ ಕಟ್ಟಿಸ್ತ. ತುಂಬ ವೈಭವದ ಮನೆ, ಅದ್ದೂರಿ ಮನೆ. ಗೃಹ ಪ್ರವೇಶದ ಹಿಂದಿನ ದಿನ ಅನಿರೀಕ್ಷಿತವಾಗಿ ಹೃದಯಾಘಾತ ಆಗಿ ಸತ್ತೇ ಹೋಗ್ಬಿಟ್ಟ. ಯಾರ ಸುಖಕ್ಕೆ ಅದ್ದೂರಿ ಮನೆ? ನಾವು ಎಷ್ಟೋ ಸಲ ಇಡೀ ಬದುಕಿನಲ್ಲಿ ದುಡಿತೀವಿ, ಅನುಭವಿಸೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಆಸೆಗೆ ಮನಸ್ಸನ್ನು ಒಪ್ಪಿಸ್ಕೊಂಬಿಟ್ಟಾಗ ನಮ್ಮ ಬದುಕನ್ನು ನಾವು ಹೀಗೆ ವ್ಯರ್ಥ ಮಾಡ್ಕೊಂಬಿಡ್ತೀವಿ. ಅದು ಬಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಹಾಗೆ ಇರೋವಷ್ಟರಲ್ಲೇ ತೃಪ್ತಿ ಪಡುವ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಬದುಕು ಎಷ್ಟು ಚಂದ ಅಂತ ಡಿ ವಿ ಜಿಯಲ್ಲಿ ಹೇಳ್ತಿದ್ದಾರೆ.

ಧನ್ಯತಮವಾಗಳಿಗೆ ಪುಣ್ಯತಮವಾಗಳಿಗೆ ನಿನ್ನ ಮಮತೆಯ ನೂಲ ವಿಧಿಯೇ ಪರಿದಂದು ಧನ್ಯತಮವಾಗಳಿಗೆ ಪುಣ್ಯತಮವಾಗಳಿಗೆ ನಿನ್ನ ಮಮತೆಯ ನೂಲ ವಿಧಿಯೇ ಪರಿದಂದು ಉನ್ನತೀನಾತ್ಮವನ್ನು ತಡೆದಿಡುವ ಪಾಶಗಳು ಚಿನ್ನವಾದಂದೆ ಸೊಗ ಮಂಕುತಿಮ್ಮ. ಉನ್ನತೀನಾತ್ಮವನ್ನು ತಡೆದಿಡುವ ಪಾಶಗಳು ಚಿನ್ನವಾದಂದೆ ಸೊಗ ಮಂಕುತಿಮ್ಮ.

0: ಈ ನಮ್ಮ ಬದುಕಿದೆಯಲ್ಲ, ಅನೇಕ ಬಗೆಯ ಮೋಹ ಪಾಶಗಳಿಂದ ಬಂಧಿತವಾಗಿರುವಂಥದ್ದು. ಸಂಸಾರದ ಮೋಹ ಇರ್ಬೋದು, ಅಧಿಕಾರದ ಮೋಹ ಇರ್ಬೋದು, ಸಂಪತ್ತಿನ ಮೋಹ ಇರ್ಬೋದು, ಸುಖದ ಅಪೇಕ್ಷೆ ಇರ್ಬೋದು, ಹೀಗೆ ಬಗೆ ಬಗೆಯ ಸೆಳೆತಗಳು ನಮ್ಮ ಇಡೀ ವ್ಯಕ್ತಿತ್ವವನ್ನು ಆವರಿಸ್ಕೊಂಡಿವೆ, ಬಂಧಿಸ್ಬಿಟ್ಟಿವೆ. ನಮ್ಮ ವ್ಯಕ್ತಿತ್ವನ ಬೆಳೆಯೋಕೇ ಬಿಡೋದಿಲ್ಲ ಇವೆಲ್ಲ. ಇದರಿಂದೆಲ್ಲ ಬಿಡುಗಡೆ ನಾವು ಪಡೆದೇ ಇದ್ದರೆ ಸಾಧನೆ ಸಾಧ್ಯವೇ ಇಲ್ಲ. ಈ ಎಲ್ಲದರಿಂದ ಬಿಡುಗಡೆಯನ್ನು ಪಡೆಯೋದೇನೆ ಸಾಧನೆಯ ದಾರಿ, ಇದೇ ಸಾಧಕನ ಆಕಾಂಕ್ಷೆ. ಕುವೆಂಪು ಅನಿಕೇತನ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದ್ದು ಈ ಹಿನ್ನೆಲೆಯಲ್ಲಿಯೇ. ನನ್ನದು ಅನ್ನೋ ವ್ಯಾಮೋಹ ನಮ್ಮನ್ನು ಆವರಿಸಿದಷ್ಟುವೇ ನಮ್ಮ ಬೆಳವಣಿಗೆ ಅನ್ನೋದು ಕುಗ್ಗಿಸ್ಬಿಡುತ್ತೆ, ಹಿಗ್ಸೋದಿಲ್ಲ. ಇದು ಬದುಕಿನ ಅಪಾಯ. ಡಿ ವಿ ಜಿ ಈ ಪದ್ಯದಲ್ಲಿ ಮಮತೆಯ ಹೆಸರಿನ ಈ ಮೋಹದ ಪಾಶ ಇದೆಯಲ್ಲ, ಇದು ಎಂಥ ಅಪಾಯಕಾರಿಯಾದದ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಇಲ್ಲಿ ವಿವರಿಸ್ತಾರೆ. ಯಾವ ಕ್ಷಣದಲ್ಲಿ ಈ ಮೋಹದ ಪಾಶದಿಂದ ನಾವು ಬಿಡುಗಡೆಯನ್ನು ಪಡಿತೇವೋ ಅದೇ ನಮ್ಮ ಬದುಕಿನ ಧನ್ಯತೆಯ ಕ್ಷಣ, ಪುಣ್ಯತ ಕ್ಷಣ ಅಂತ ಹೇಳಿ ಅವರು ಭಾವಿಸ್ತಾರೆ. ನಾವು ನಿಜವಾಗಿಯೂ ಈ ಪಾಶದಿಂದ ಕತ್ತರಿಸಿಕೊಂಡ್ರೆ ಆಗ ಬದುಕಿನಲ್ಲಿ ಹೊಸತನವನ್ನು, ಹೊಸ ಬಗೆಯ ಉನ್ನತಿಯನ್ನು, ಸಂತೋಷವನ್ನು ನಾವು ಕಾಣೋಕ್ಕೆ ಸಾಧ್ಯ. ಲೌಕಿಕದ ಆಕರ್ಷಣೆಯಿಂದ ಬಿಡುಗಡೆ ಪಡೆಯುತ್ತೀವಲ್ಲ ಅದೇ ಆಧ್ಯಾತ್ಮ. ಅಂತ ಆಧ್ಯಾತ್ಮದ ಬಗ್ಗೆ ಡಿ ವಿ ಜಿಯಲ್ಲಿ ಹೇಳ್ತಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೆ ಕಗ್ಗದ ಸಿರಿ ಕೇಳಿದ್ರಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
5: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ 1:37 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಪುಸ್ತಕದ ಓದು ಜೀವನದಲ್ಲಿ ತುಂಬಾ ಮುಖ್ಯ. ಪ್ರತಿ ಸಲನೂ ನಾವು ಮಕ್ಕಳ ವಿಷಯದಲ್ಲಿ ಮಾತಾಡುವಾಗ ಅಕಾಡೆಮಿಕ್ಸ್ ಪುಸ್ತಕಗಳನ್ನು ಓದ್ಸೋದಂತೂ ಖಂಡಿತ ಕೂರಿಸಿ ಓದ್ಸಿರ್ತೀರಿ. ಎಷ್ಟೋ ಸಲ ಪೇರೆಂಟ್ಸು ಕೂಡ ಕೂತ್ಕೊಂಡು ಓದಿರ್ತಾರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಅಂತ. ಆದರೆ ಅಕಾಡೆಮಿ

ಕಾಮಿಕ್ಸ್ ಹೊರತಾಗಿ ಬೇರೆ ಪುಸ್ತಕಗಳನ್ನು ಓದೋದು ಕೂಡ ಎಷ್ಟು ಮುಖ್ಯ ಅನ್ನೋದು ಪ್ರಶ್ನೆ. ಹಾಗೆ ಒಂದು ವರ್ಷಕ್ಕೆ ಎಷ್ಟು ಪುಸ್ತಕಗಳನ್ನು ನೀವು ಓದ್ತೀರಾ, ನೀವು ಓದೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ನೀವು ನಮಗೆ ತಿಳಿಸಿ. ಒಂದು ಟಾರ್ಗೆಟ್ ಅಂತ ಇಟ್ಕೊಂಡು ಪುಸ್ತಕ ಓದೋರು ಕೂಡ ಸಾಕಷ್ಟು ಜನ ಇರ್ತಾರೆ. ನಾನು ಇಷ್ಟೇ ಪುಸ್ತಕ ಓದ್ತೀನಿ, ಎಷ್ಟೋ ಜನ 100, 200, 300 ಪುಸ್ತಕಗಳನ್ನು ಒಂದು ವರ್ಷಕ್ಕೆ ಓದೋರು ಇದ್ದಾರೆ ಅಂತ ಎಷ್ಟೊಂದು ಕಡೆ ಓದಿದ್ದ ನೆನ್ಪುಂಟು. ಹಾಗೆ ನೀವು ಕೂಡ ಪುಸ್ತಕದ ಓದಿನ ಹವ್ಯಾಸ ನಿಮಗಿದೆ ಅನ್ನೋದಾದರೆ ಒಂದು ವರ್ಷಕ್ಕೆ ಎಷ್ಟು ಪುಸ್ತಕಗಳನ್ನು ಓದ್ತೀರಾ, ಪುಸ್ತಕಗಳನ್ನು ಓದೋದು ಎಷ್ಟು ಮುಖ್ಯ ಅನ್ನೋದನ್ನು ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 1:48. ಪುಸ್ತಕ ಓದೋದು ನಾಲೆಡ್ಜ್ಗೆ ಮತ್ತೆ ಆತ್ಮಸ್ಥೈರ್ಯ ಧೈರ್ಯ ಹೆಚ್ಚುತ್ತೆ ಮೇಡಮ್ ಅಂತ ಕೆಪಿ ಅಗ್ರಹಾರದಿಂದ ಶ್ರೀನಾಥ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಶ್ರೀನಾಥ್ ಅವರಿಗೆ ಧನ್ಯವಾದಗಳು. ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನಿಮಗೂ ಕೂಡ ಧನ್ಯವಾದಗಳು. ಪುಸ್ತಕದ ಓದು ಎಷ್ಟು ಮುಖ್ಯ, ಯಾಕೆ ಓದಬೇಕು, ಪುಸ್ತಕ ಜ್ಞಾನ ಮತ್ತು ಏಕಾಗ್ರತೆ ಒಂದಿಷ್ಟು ಮಾನಸಿಕ ಬೆಳವಣಿಗೆನ ಹೆಚ್ಚಿಸುತ್ತೆ. ಜ್ಞಾನ ವೃದ್ಧಿ, ನಮ್ಮ ಮಾತುಗಳು ಏನೇನು ಬರುತ್ತೆ, ಆ ಭಾಷಾಶುದ್ಧಿ ಜೊತೆಗೆ ಭಾಷೆಯ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ನಮಗೆ ಮಾನಸಿಕ ಒತ್ತಡ ಏನಿರುತ್ತಲ್ಲ ಅದಕ್ಕೆ ಒಂದು ಒಳ್ಳೆ ಫ್ರೆಂಡ್ ಅಂದರೆ ಅದು ಪುಸ್ತಕನೇ. ಯಾವಾಗ್ಲೂ ಏಕಾಗ್ರವಾಗಿ ಪುಸ್ತಕ ಓದಿದಾಗ ಒಂದು ಒಳ್ಳೆ ಫ್ರೆಂಡ್ ಜೊತೆಲಿ ಮಾತಾಡೋಷ್ಟು ಖುಷಿ ಸಿಗುತ್ತೆ. ನಾವು ಎಲ್ಲ ವಿಷಯಗಳನ್ನು ಕೂಡ ಒಂಥರ ಇದು ಸರಿನಾ ಇದು ತಪ್ಪಾ ಅಂತ ಅನಲೈಸ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ತೀವಿ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಿದಾಗ. ಸೊ ಒಂದು ವರ್ಷಕ್ಕೆ ಎಷ್ಟು ಪುಸ್ತಕಗಳನ್ನು ನೀವು ಓದ್ತೀರಿ ಅಂತ ಹೇಳಿದ್ದೆ. ಸರಾಸರಿಯಾಗಿ ಸಾಮಾನ್ಯವಾಗಿ ಓದುವಂಥ ಓದುಗರಾಗಿದ್ದರೆ ಒಂದು 20-25 ಪುಸ್ತಕ ಓದಬಹುದು. ಆದರೆ ಗೊತ್ತಿಲ್ಲ ಎಷ್ಟು ಓದೋಕ್ಕೆ ಸಾಧ್ಯ ಆಗುತ್ತೆ ಒಬ್ಬರೊಬ್ಬರಿಗೆ ಅವರವರ ಪಠ್ಯಕ್ಕೆ ಅಂತ. ಅಥವಾ ಸಿಕ್ಕಾಪಟ್ಟೆ ಉತ್ಸಾಹ ಇದ್ದು ಓದ್ತೀವಿ ಅನ್ನೋದ್ರದಾದರೆ 50-100 ಪುಸ್ತಕಗಳನ್ನು ಕೂಡ ಓದಬಹುದಂತೆ ಒಂದು ವರ್ಷಕ್ಕೆ. ಬಾ ಬಾ ಬಾ ಬಾ, 50-100 ಪುಸ್ತಕಗಳು ಅಂತ ಇಲ್ಲಿ ಒಂದು ಕಡೆ, ಆದರೆ ಇನ್ನೂ ಒಂದು ಕಡೆ ಹೇಳ್ತಾರೆ 200-300 ಪುಸ್ತಕಗಳನ್ನು ಓದಿದ್ದಿದೆ ಅಂತ. ಹೆಚ್ ಎಲ್ ಬಸವರಾಜು ಪುಟಗೆರೆ ಹೊಸಹಳ್ಳಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಮೇಡಮ್, ಚಿಕ್ಕ ವಯಸ್ಸಿಂದ ಓದೋ ಆಸೆ ಸಿಕ್ಕಾಪಟ್ಟೆ ನನಗೆ. ಪ್ರಾಥಮಿಕ ಹಂತದಲ್ಲೇ ರಾಮಾಯಣ ಮಹಾಭಾರತ ಗ್ರಂಥ, ಹಾಗೆ ಮಾಸಿಕ ಪತ್ರಿಕೆಗಳು, ದಿನಪತ್ರಿಕೆಗಳು, ಹೀಗೆ ಹಲವು ರೀತಿಯ ಕಾದಂಬರಿ, ಅದರಲ್ಲೂ ಎಂಡಮೂರಿ ವೀರೇಂದ್ರನಾಥ್ ಅವರನ್ನ ಜಾಸ್ತಿ ಓದ್ತಾ ಇದ್ದೆ. ಅದಾದ್ಮೇಲೆ ಆಧುನಿಕ ಬರಹಗಾರರಾಗಿ ರವಿ ಬೆಳಗೆರೆ ಅವ್ರನ್ನ ಓದ್ತಾ ಇದ್ದೆ. ಈಗ ಚಿಕ್ಕ ಮಕ್ಕಳ ಅಂದರೆ ಪ್ರಾಥಮಿಕ ಶಾಲೆಯ ಪುಸ್ತಕಗಳು ಸಿಕ್ಕರೆ ಓದೋ ಹವ್ಯಾಸ ನನಗೆ ಖುಷಿ ಕೊಡುತ್ತೆ ಅದು ಅಂತ ಹೆಚ್ ಎಲ್ ಬಸವರಾಜು ಪುಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಅರಸೀಕೆರೆಯಿಂದ ಸಂದೇಶನ ಕಳಿಸಿದ ಹೆಚ್ ಎಲ್ ಬಸವರಾಜು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಮಯ ಸರಿಯಾಗಿ 1:50. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಅಲ್ಲಿ ಪುಸ್ತಕದ ಓದಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪುಸ್ತಕದ ಓದಿನ ಜೊತೆ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನ ನಾವು ಹೇಳಬಹುದು ಅನ್ನೋದಾದ್ರೆ ಇವತ್ತಿನ ಸಂಜೆ 4 ಗಂಟೆಯ ನಮ್ಮ ವಿಶೇಷ ಅತಿಥಿಯಾಗಿ ಒಬ್ಬ ಪ್ರಾಧ್ಯಾಪಕರಾಗಿ, ನಿರೂಪಕರಾಗಿ, ಕಾರ್ಯಕ್ರಮಗಳ ನಿರೂಪಕರಾಗಿ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರೊಫೆಸರ್ AR ಶಿವಕುಮಾರ್ ಅವರು ಇರ್ತಾರೆ. ಸೊ ಇಲ್ಲಿ ನಿಮಗೊಂದಿಷ್ಟು ಪ್ರಶ್ನೆಗಳಿದ್ರೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ನಮಗೆ ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸ್ಫೂರ್ತಿ ದಾರಿಯಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಇದೀಗ 1:51 ಇದೆ. ಇನ್ನೇನು ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದು. ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಲಿ ನಾನು ಮಧು ಚೈತ್ರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿ

0: ಇರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
1: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲ್ ಯಾರ್ಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮಧುರವಾದ ಎವರ್ಗ್ರೀನ್ ಕನ್ನಡ ಹಿಟ್ ಸಾಂಗ್ಸ್ ಅನ್ನ ಕೇಳುವಂತಹ ಸಮಯ ಇದು 2:41. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಒಂದು ಸಂಸ್ಥೆನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಡಿಗ್ರಿ ಪಡೀಲಿಕ್ಕೆ ಒಬ್ಬರು ಸೇರ್ಕೊಡ್ತಾರೆ, ಆದರೆ ಅಲ್ಲಿ ಯಾವುದೋ ಒಂದು ಜಾತಿ ಕಾರಣದಿಂದ ಗೆಳೆಯರು ಏನೋ ಒಂದು ರ್ಯಾಗಿಂಗು ಅಥವಾ ಒಂದು ಹರಾಸ್ಮೆಂಟು ಏನೋ ಒಂದು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನು ಮಾಡಬೇಕು, ಅದನ್ನು ಕಾಲೇಜ್ ಕಮಿಟಿಗೆ ತಿಳಿಸ್ಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಅನೇಕ ಕೆಲವು ಗೊಂದಲಗಳಿವೆ. ಆಮೇಲೆ ಹೆಚ್ಚಿನ ಒಂದು ಏನಾದರೂ ಹಾನಿ ಮಾಡಲಿಕ್ಕೆ ಕೂಡ ರೆಡಿ ಆಗ್ತಾರೆ. ಆ ಸಿಚುವೇಶನ್ ಸ್ವಲ್ಪ ಗಂಭೀರ ಆಗುತ್ತೆ. ಏನು ಮುಂದುವರಿಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ?
2: ಸರ್, ಇಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಸರ್. ನಾವು ಯಾರನ್ನು ಜಾತಿ ಆಧಾರದ ಮೇಲೆ ಕಿರುಕುಳ ನೀಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ. ಆವಾಗ ನಾವು SC/ST ಅಟ್ರಾಸಿಟೀಸ್ ಆಕ್ಟ್ 1989, ಮತ್ತು ಇದು ಕಾಲೇಜಲ್ಲಿ ಆಗಿರೋದ್ರಿಂದ ಆಂಟಿ ರ್ಯಾಗಿಂಗ್ ರೆಗ್ಯುಲೇಷನ್ ಅಡಿಯಲ್ಲಿ ಇದು ಗಂಭೀರವಾದ ಅಪರಾಧ ಅಂತ ಪರಿಗಣಿಸ್ತೀವಿ ಸರ್.
1: ಹೇಗೆ ಮುಂದುವರಿಬೇಕು, ಮುಂದೆ ಈ ರೀತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದ್ರೆ?
2: ಇದಕ್ಕೆ ದೂರು ನೀಡೋಕಿನ ಮುಂಚೆ ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಅಂದ್ರೆ ಯಾರಾದ್ರೂ ಮೆಸೇಜ್ ಮುಖಾಂತರ, ಫೋಟೋ ಮುಖಾಂತರ, ವಿಡಿಯೋಗಳ ಮುಖಾಂತರ ಏನಾದ್ರೂ ಕಿರುಕುಳ ನೀಡಿದ್ರೆ ಅದನ್ನ ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ ಸರ್. ಆಮೇಲೆ ಯಾವಾಗ ಎಲ್ಲಿ ಯಾರು ಎಂಬುವರ ವಿವರ, ಅವರ ಹೆಸರು, ಅವರ ಹುದ್ದೆ, ಅವ್ರು ಏನು ಓದ್ತಾ ಇದ್ದಾರೆ, ಅವ್ರು ಯಾವ ಹುದ್ದೆ ಮೇಲಿದ್ದಾರೆ, ಅದನ್ನ ನಾವು ಬರೆದಿಡಬೇಕಾಗ್ತದೆ. ಆಮೇಲೆ ಆ ಸಂದರ್ಭ ನೋಡಿದವರು, ಆ ಘಟನೆ ನೋಡಿದವರು ಯಾರಾದ್ರೂ ಅಲ್ಲಿ ಸಾಕ್ಷಿಗಳು ಅಂತ ಇದ್ರೆ ಅವರ ಹೆಸರನ್ನು ನಾವು ದೂರು ನೀಡುವಾಗ ಬೇಕಾಗತ್ತೆ. ಹಾಗಾಗಿ ನಾವು ಸಂಗ್ರಹಿಸಬೇಕಾಗತ್ತೆ ಸರ್.
1: ಎಲ್ಲಿ ದೂರು ನೀಡಬೇಕು?
2: ಆ ಕಾಲೇಜಲ್ಲಿ, ಪ್ರತಿ ಕಾಲೇಜಲ್ಲಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇರುತ್ತೆ ಸರ್. ಆ ಆಂಟಿ ರ್ಯಾಗಿಂಗ್ ಕಮಿಟಿಗಳ ಬಗ್ಗೆ ಅವರ ಕಾಲೇಜಲ್ಲಿ ಮಾಹಿತಿಯನ್ನ ನೀಡಲಾಗ್ತದೆ. ಅಂದ್ರೆ ಯಾವುದೋ ನೋಟಿಸ್ ಬೋರ್ಡ್ ಅನ್ಬೋದು ಅಥವಾ ಯಾವುದೋ ಗೋಡೆ ಮೇಲೇನೋ ಅದು ಕಮಿಟಿಯಲ್ಲಿ ಯಾರಿದ್ದಾರೆ, ಆ ಮೆಂಬರ್ಸ್ ಯಾರಿದ್ದಾರೆ, ಏನಂದ್ರೆ ಉಲ್ಲಂಘನ ಆಗತ್ತೆ, ಏನಂದ್ರೆ ನಿಮಗೆ ಹೆರಾಸ್ಮೆಂಟ್ ಆಗತ್ತೆ, ಏನಂದ್ರೆ ರ್ಯಾಗಿಂಗು, ಅದೆಲ್ಲವನ್ನ ಕಾಲೇಜಲ್ಲಿ ಬರೆದಿಟ್ಟಿರ್ತಾರೆ ಸರ್. ಅಲ್ಲಿ ನಾವು ನೋಡಿ ಆ ಆಂಟಿ ರ್ಯಾಗಿಂಗ್ ಕಮಿಟಿಗೆ ನಾವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಬೇಕಾಗತ್ತೆ. UGCಯಲ್ಲೂ ಕೂಡ ಆಂಟಿ ರ್ಯಾಗಿಂಗ್ ಹೆಲ್ಪ್ ಲೈನ್ ಇದೆ. ಇದು 24 ಗಂಟೆಗಳ ಕಾಲ ಇರುವಂತ ಉಚಿತವಾದ ಹೆಲ್ಪ್ ಲೈನ್ ಸರ್. ಇದು ಇದರ ನಂಬರ್ ಏನಂದ್ರೆ 1800-180-5522. ಇದು ಇಲ್ಲಿ ನಾವು ಫೋನ್ ಮಾಡಿ ಆನ್ಲೈನ್ ಮುಖಾಂತರ ನಾವು ಹೇಳಬಹುದು. ಆಮೇಲೆ antiragging.in ನಲ್ಲಿ ಕೂಡ ನಾವು ಅರ್ಜಿಯನ್ನ ಅಥವಾ ದೂರನ್ನ ನಾವು ಸಲ್ಲಿಸಬಹುದು. ಈ ದೂರನ್ನ ಸಲ್ಲಿಸಿದ್ರೆ ನನ್ಗೆ ಇನ್ನೂ ಮತ್ತೆ ಮುಂದೆ ಹೆರಾಸ್ಮೆಂಟ್ ಆಗಬಹುದು, ರ್ಯಾಗಿಂಗ್ ಹೆಚ್ಚಾಗಬಹುದು ಅಂತ ನಿಮ್ ಯೋಚನೆ ಏನಾದ್ರೂ ಇದ್ರೆ ಅದು ಹಾಗಾಗಲ್ಲ. ಯಾಕಂತಂದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದಿಲ್ಲ, ಇದನ್ನ ನಾವು ಆಂತರಿಕವಾಗಿನೇ ನಾವು ನೋಡ್ತೀವಿ, ಆಗ್ಲಿ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸೋದಿಲ್ಲ.
1: ಆಮೇಲೆ ಈಗ ಈ SC/ST ಅಟ್ರಾಸಿಟಿ ಆಕ್ಟ್ ಅಡಿನಲ್ಲಿ ಕೂಡ ದೂರು ನೀಡಬಹುದಾ?
2: ಹೌದು, SC/ST ಆಕ್ಟ್ ಅಡಿಯಲ್ಲೂ ನಾವು ಪೊಲೀಸ್ಗೆ ನಾವು ದೂರು ನೀಡಿದ್ರೆ ಅದು FIR ಆಗಿ ದಾಖಲಾಗಿಸ್ತದೆ. ಇಲ್ಲಿ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡಕ್ಕೆ ನಿರಾಕರಿಸುವಂತಿಲ್ಲ. ಅದೇ ರೀತಿ ನಾವು

0: ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಕಾಲೇಜ್ ಅಥವಾ ಪೊಲೀಸರೇ ಸ್ಪಂದಿಸದಿದ್ರೆ NCSCಗೆ ಕೂಡ ಆನ್ಲೈನ್ ಮುಖಾಂತರ ನಾವು ದೂರನ್ನ ನೀಡಬಹುದು.
1: ಏನೋ ಒಂದು ಭಯದ ವಾತಾವರಣ ಇರುತ್ತದೆ, ನನಗೆ ಇಲ್ಲಿ ರ್ಯಾಗಿಂಗ್ ಆಗುತ್ತೆ, ನಾನು ಇಲ್ಲಿ ಓದ್ಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಆ ರೀತಿಯಾದಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ.
0: ಅದೇ ನಾನು ಹೇಳಿದ ಹಾಗೆ ನೀವು ದೂರನ್ನ ನೀಡಿದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದು.
1: ಈ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮ ಕೇಳಿದ್ರಿ.

ಮ್ಯೂಸಿಕಲ್ ಯಾರ್ಸದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ ಸರಿಯಾಗಿ 3:39. ಇನ್ನು ಪ್ರಶ್ನೆಗಳನ್ನ ನಾವು ಕೇಳುವಂತಹ ಸಮಯ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಕ್ಕೆ ನಾನು ತಯಾರಾಗಿದ್ದೀನಿ, ಉತ್ತರ ಹೇಳಕ್ಕೆ ನೀವು ರೆಡಿನಾ? ನಿಮ್ಮ ಮೊಬೈಲ್ಗಳು ನಿಮ್ಮ ಕೈಯಲ್ಲಿರಲಿ, ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಮ ಮನಸ್ಸಲ್ಲಿ ಇರಲಿ. ಸೊ ಪ್ರಶ್ನೆ ಏನು ಅಂತ ನಾನು ಕೇಳಿಬಿಡ್ಲಾ? ಇವತ್ತು ಒಂದಿಷ್ಟು ವಿಶಿಷ್ಟವಾದ ಪ್ರಶ್ನೆಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಏನು ವಿಶಿಷ್ಟತೆ ಅಂದರೆ, ಎರಡು ಆಡಿಯೋ ಬಿಟ್ಸನ್ನು ಕೇಳಿಸ್ತೀನಿ, ಆ ಎರಡರ ಕುರಿತಾಗಿಯೂ ಒಂದೊಂದು ಪ್ರಶ್ನೆನ ಕೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಇದು

ಒಂದು ಪ್ರಶ್ನೆ. ಈ ಪ್ರಶ್ನೆ ಆಡಿಯೋ ಬಿಟ್ಗಳನ್ನು ಕೇಳಿಸೋಕೆ ಮೊದಲು ಈ ಪ್ರಶ್ನೆಯ ನಂತರ ಅದೆರಡು ಆಡಿಯೋ ಬಿಟ್ಗಳನ್ನು ಕೇಳಿಸಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ಏನು ಅಂದರೆ, ಭಾರತದ ಮೊದಲನೇ ರೈಲು ಸಂಚಾರ ಎಲ್ಲಿ ಆರಂಭ ಆಯಿತು, ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು, ಯಾವ ಊರುಗಳ ನಡುವೆ ಆರಂಭ ಆಯಿತು ಅಂತ ನೀವು ನನಗೆ ಹೇಳಬೇಕು. ಭಾರತದ ಮೊದಲನೇ ರೈಲು ಸಂಚಾರ ಆರಂಭವಾಗಿದ್ದು ಎಲ್ಲಿಂದ ಎಲ್ಲಿಗೆ, ಯಾವ ಊರುಗಳ ನಡುವೆ ಅನ್ನೋದನ್ನು ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಭಾರತದ ಮೊದಲ ರೈಲು ಸಂಚಾರ ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಸಾಕಷ್ಟು ಜನ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹರೀಶ್ ಮಲ್ಲೇಶ್ವರಂ, ದಿಲೀಪ್ ಕಲ್ಯಾಣ್ಕರ್ ಮತ್ತು ರಾಧಾಕೃಷ್ಣ ಚಲ್ಲಹಳ್ಳಿ, ನೇತ್ರಾ ಕೆಂಗೇರಿಯಿಂದ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಬೆಂಗಳೂರಿನಿಂದ ಬಾಬಾ ಕಲ್ಯಾಣ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಈರಣ್ಣ ಬೆಂಗಾಲಿ ಮತ್ತು ರಘುನಾರಾಯಣ್ ಗಜಾನನ ಭಟ್ ಬೋಳನಮಕ್ಕಿಯಿಂದ, ಜೊತೆಗೆ ಚಂದ್ರಶೇಖರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉತ್ತರಹಳ್ಳಿಯಿಂದ ಚಂದ್ರಪ್ಪ ಮತ್ತು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅನಿಲ ಬಿಶ್ಚಣ್ಣನವರ್ ಮತ್ತು ಸುಷ್ಮಾ ಕಾರ್ತಿಕ್ ಕಾನಿಕಲ್ಲಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಮಿತ್ರಾ ಸಂಡೂರಿಂದ ಮತ್ತೆ ಇನ್ನೂ ಟೈಪಿಸ್ತಾ ಇದ್ದಾರೆ. ಸಿ ಎನ್ ಲಕ್ಷ್ಮಣ್ ಅವರು ಮತ್ತು ನಂಬರ್ ಎಂಡಿಂಗ್ ವಿತ್ 2275 ನಿಮ್ಮ ಹೆಸರನ್ನು ಕಳಿಸಿಲ್ಲ, ಸರಿಯಾದ ಉತ್ತರ ಆಗಿದೆ. ಮಂಡಿಕಲ್ ಕೃಪಾ, ಜೊತೆಗೆ ಟೆಲಿಕಾಂ ಲೇಔಟಿಂದ ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ವೇದಶೆಟ್ಟಿ ಕಾಳುವಾರ, ಜೊತೆಗೆ ಮಂಜುನಾಥ್ ಲಗ್ಗೆರೆಯಿಂದ ಸುಜಾತ ಕೆ ನಟರಾಜ್, ಮಹಾರಾಜಾಸ್ ಟರ್ಮಿನಸ್ ಈಗ ಸರಿಯಾದ ಉತ್ತರ ಕೊಟ್ಟವರು. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅಂಪಸಾಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಮತ್ತು ಶಾನ್ ಟೈಲರ್ ಗಕೇಡಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಬಾಂಬೆ ಇಂದ ರಘು ಕೃಷ್ಣ ಮತ್ತು ಮಾದಪ್ಪ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟವರು ಎ ಹರಿಹರನ್ ವಿಜ್ಞಾನ ನಗರದಿಂದ, ಮತ್ತೆ ಅವರ ಜೊತೆಗೆ ಹಿರೇಮಠ್ ಶಹಾಪುರ ಸಿದ್ದು ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುನಿರಾಬಾದ್ ಇಂದ ನೋಬೆಲ್ ಟೈಲರ್ ನಿಮ್ಮ ಹೆಸರನ್ನು ಕಳಿಸ್ರಿ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಲಕ್ಷ್ಮೀ ದೇವಮ್ಮ ಅವರು, ಜೊತೆಗೆ ಕಬಾಡಿ ವೆಂಕಟೇಶ್ ಇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ಸೋಮಶೇಖರ್ ಶಾಮ್ನೂರು ದಾವಣಗೆರೆಯಿಂದ ಇವರು ಡೇಟ್ ಸಮೇತ ಉತ್ತರನ ಕಳಿಸಿದ್ದಾರೆ. ಧನ್ಯವಾದಗಳು ಪದ್ಮಶ್ರೀ ಅವರ ಕುಟುಂಬದವರಿಗೆ. ಹಾಲು ಗಪ್ಪ ಕಡ್ಡಿರಾಮ್ಪುರದಿಂದ ಸಂದೇಶನ ಕಳಿಸಿದ್ದಾರೆ. ಜಿ ಎಸ್ ಚಂದನ ಮತ್ತು ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿಂದ, ಹಬಲ್ ರಾಘವೇಂದ್ರ, ವಿಜಯ್ ಕುಮಾರ್ ಬೆಂಗಳೂರಿಂದ, ವಿಶ್ವನಾಥ್ ಮತ್ತು ಶ್ವೇತಾ ಎಸ್ರಾವ್ ಸುಳಿಯಾದಿಂದ, ವಾಲ್ಮೀಕಿ ಮರ್ಲಿಂಗಪ್ಪ ಅವರ ಜೊತೆಗೆ ನವೀನ್ ಮತ್ತು ಬಸವರಾಜ್ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ತಲುಪಿಸಿದ ನೀವೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಸಾಕಷ್ಟು ಜನರ ಉತ್ತರ ಸರಿಯಾಗಿ ಬಂದಿತ್ತು. ಭಾರತದ ಮೊದಲು ರೈಲು ಮಾರ್ಗ ಮುಂಬೈನ ಬೋರಿ ಬಂದರಿಂದ ಥಾಣೆವರೆಗೆ ಬಂತು. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:47 ಹೌದು, ಸರಿಯಾದ ಉತ್ತರವನ್ನು ನಾನು ಈಗ ಹೇಳುವಂತಹ ಸಮಯ. ಭಾರತದ ಮೊದಲ ರೈಲು ಸಂಚಾರ ಥಾಣೆ ಮತ್ತು ಬಾಂಬೆಗಳ ನಡುವೆ ಆರಂಭ ಆಯಿತು. ಇದು ಆರಂಭ ಆದ ವರ್ಷ ಏಪ್ರಿಲ್ 16, 1853 ಥಾಣೆ ಮತ್ತು ಬಾಂಬೆಗಳ ಮಧ್ಯದಲ್ಲಿ ರೈಲು ಸಂಚಾರ, ಭಾರತದ ಮೊದಲ ರೈಲು ಸಂಚಾರ ಆರಂಭ ಆಯಿತು. ಸಮಯ 3:47 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇನ್ನು ಎರಡನೇ ಪ್ರಶ್ನೆಯನ್ನ ನಾನು ಕೇಳುವಂತಹ ಸಮಯ, ನಾನು ಹೇಳಿದ ಎರಡು ಆಡಿಯೋ ಬಿಟ್ಗಳನ್ನ ಕೇಳಿಸ್ತೀನಿ ಅಂತ. ಇದೀಗ ಮೊದಲನೇ ಆಡಿಯೋ ಬಿಟ್ ಅನ್ನ ಕೇಳಿಸ್ತಾ ಇದ್ದೀನಿ.

ಈ ಹಾಡು, ಈ ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ಹೇಳಬೇಕು. ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:52 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 3:52 ಹಾಗೆ ಹೋಗಿದೆ. ನಾನು ಪ್ರಶ್ನೆನ ಕೇಳಿದ್ದೆ, ಒಂದು ಆಡಿಯೋ ಬಿಟ್ಟನ್ನ ಪ್ಲೇ ಮಾಡಿ, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಹೌದು, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ರಲ್ಲಿ ಸರಿಯಾದ ಉತ್ತರ ಕೊಟ್ಟ ನಮ್ಮ ಕೇಳಿದ್ರು ಸಾಕಷ್ಟು ಜನ. ಹಾಡ್ದವ್ರು ಯಾರು ಅಂತ ಹೇಳಿದ್ರೆ ನಾನು ಹಾಡ್ದವ್ರು ಯಾರು ಅಂತ ಕೇಳಿರ್ಲಿಲ್ಲ. ಇದರ ಲೇಖನಿ ಅಂದ್ರೆ ಬರೆದವ್ರು ಯಾರು ಅಂತ ಕೇಳಿದ್ದೆ. ಸುಷ್ಮಾ ಕಾರ್ತಿಕ್ ಕಾನಿಕಲಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ಜನ ರೀ ಸರಿಯಾದ ಉತ್ತರನ ಕೊಟ್ಟವರು. ಎನ್ ಜೆ ಬಸವರಾಜು ಚಿತ್ರದುರ್ಗದಿಂದ ಮತ್ತೆ ದಿಲೀಪ್ ಕಲ್ಯಾಣ್ಕರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಡ್ದವ್ರ ಬಗ್ಗೆ ಹೇಳಿದರೆ ಕಾಳಿಂಗ್ರಾವ್ ಅವರು ಅಂತ. ದಯವಿಟ್ಟು ಕ್ಷಮಿಸಿ, ನಾನು ಹೇಳಿದ್ದು ಇದನ್ನ ಬರೆದವರು ಯಾರು ಅಂತ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾಗಿ ಉತ್ತರನ ಕಳಿಸಿದ್ದಾರೆ. ಅವರ ಜೊತೆಗೆ ಎಸ್ ಎಂ ಶೋಭಾ ಹಾಸನದಿಂದ. ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಷನ್. ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ, ವೇದಶೆಟ್ಟಿ ಕಾಳ್ವಾರ, ಜೊತೆಗೆ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ತುಂಬ ಕನ್ಫ್ಯೂಸ್ ಮಾಡಿಕೊಂಡು ಜಿ ಪಿ ರಾಜರತ್ನಂ ಅಂತ ಹೇಳಿದ್ದಾರೆ. ಮತ್ತೆ ದರಾ ಬೇಂದ್ರೆ ಅವರ ಹೆಸರನ್ನು ಕೂಡ ಕಳಿಸಿದ್ದಾರೆ. ಪಿ ಕಾಳಿಂಗ್ರಾವ್ ಅಂತ ಹೇಳಿದ್ದಾರೆ. ಪಿ ಕಾಳಿಂಗ್ರಾಯರು ಇದನ್ನು ಹಾಡಿದ್ರು. ಈ ಹಾಡನ್ನು ಹಾಡಿದವರು ಕಾಳಿಂಗ್ರಾಯರು, ಆದರೆ ಸರಿಯಾದ ಉತ್ತರ ಆಗಿತ್ತು ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ಹಾಡಿದಂತಹ ಅಳುವ ಕಡಲೊಳು ತೇಲಿ ಬರುತ್ತದೆ ಇಲ್ಲಿದೆ ನಗೆಯ ಹಾಯಿದೋಣಿ ಹಾಡನ್ನು ನಾನು ನಿಮಗೆ ಕೇಳಿಸಿದ್ದೆ. ಅಡಿಗರು ಯಾವುದೇ ನಾಡು ಹೊಂದುವಂತಹ ಒಂದು ಹೆಮ್ಮೆ ಪಡುವಂತಹ ಕವಿ ಅಂತಲೇ ಹೇಳಬಹುದು. ನಾನು ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದೆ. ಸಮಯ 3:50

ಇಪ್ಪತ್ನಾಲ್ಕು ನಿಮಿಷ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನು ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತಹ ಸಮಯ. ನಾನು ಎರಡು ಆಡಿಯೋ ಬಿಟ್ಗಳು ಅಂತ ಹೇಳಿದೆ, ಈಗಾಗಲೇ ಒಂದನ್ನ ನಾನು ಕೇಳಿಸಿದ್ದೀನಿ, ಇನ್ನು ಒಂದನ್ನ ಕೇಳಿಸುವಂತಹ ಸಮಯ ಇದೀಗ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು 1971 ಬಿಡುಗಡೆಯಾದಂತಹ ಚಿತ್ರ. ಇದು 1971 ಬಿಡುಗಡೆಯಾದ ಈ ಚಿತ್ರ ಯಾವುದು ಅಂತ, ಈ ಚಿತ್ರದಲ್ಲಿ ಸಾಕಷ್ಟು ಒಗಟುಗಳು ಇರುವಂತಹ ಹಾಡನ್ನು ನಾನು ನಿಮಗೆ ಕೇಳಿಸಿದ್ದೀನಿ. ಸಾಕಷ್ಟು ಒಗಟುಗಳ ಹಾಡು ಇದು ಯಾವುದು, ಯಾವ ಚಿತ್ರದ್ದು ಅಂತ ನೀವು ನನಗೆ ಹೇಳಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಅವಳಂದು ಅಂದದ ಉಯ್ಯಾಲೆನೆ, ಆದ್ರೆ ಈಗ ನಮ್ ಗೆಸ್ಟ್ ಆಗ್ಲೇ ಬಂದು ಸ್ಟುಡಿಯೋದಲ್ಲಿ ಕುಳಿತಾಗಿದೆ. ನಾನು ಒಂದ್ ಪ್ರಶ್ನೆ ಕೇಳಿದೆ ಕಣ್ರಿ ನಿಮ್ಗೆ, ಯಾವ ಪ್ರಶ್ನೆ ಅಂತ ಅಂದ್ರೆ,
1: ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ, ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ,
0: ಬೋರಯ್ಯ ಬಸವಯ್ಯ ಎಲ್ಲ ಬಂದ್ರಯ್ಯ ಅಂತ ಹಾಡಿದ ಹಾಡು ಇದು 1971 ಅನುಗ್ರಹ ಚಿತ್ರದ ಗೀತೆಯಾಗಿತ್ತು. ಈ ಹಾಡು ಅನುಗ್ರಹ ಚಿತ್ರದ ಗೀತೆ ಅಂತ ಸರಿಯಾಗಿ ಉತ್ತರನ ಕೊಟ್ಟವರು ಶ್ರೀಲಕ್ಷ್ಮಿ ಗುರುರಾಜ್ ಮತ್ತೆ ಟೈಲರ್ ಆನೆಕಲ್ಲಿಂದ ನಿಮ್ಮ ಹೆಸರನ್ನು ಕಳಿಸ್ರಿ ದಯವಿಟ್ಟು. ಚಂದ್ರಶೇಖರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಷ್ಮಾ ಕಾರ್ತಿಕ್ ಮತ್ತೆ ಸುಧಾ ಬೂದಿಹಾಳ್ ಜೊತೆಗೆ ಸಾಕಷ್ಟು ಜನ ಕಸ್ತೂರಿ ನಿವಾಸ ಅಂತ ಹೇಳಿದ್ದಾರೆ. ಪ್ಲೀಸ್ ರಿಪೀಟ್ ಅಂತ ಹೇಳಿದರೆ ಸಮಯ ಇಲ್ಲ ಕಣ್ರಿ. ವೇದಶೆಟ್ಟಿ ಕಾಳ್ವಾರ ಜೊತೆಗೆ

0: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಸ್ಫೂರ್ತಿ ಧಾರೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಸಾಮಾನ್ಯವಾಗಿ ನಾವು ಪರಿಚಯಸ್ಥರನ್ನ ಯಾರನ್ನಾದ್ರೂ ನೋಡಿದ ಕೂಡಲೇ ಏನ್ರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ತೀರಿ. ಆದ್ರೆ ಇವತ್ತಿನ ನಮ್ಮ ಗೆಸ್ಟ್ ಇದಾರಲ್ಲ ಇವರು ಪರಿಚಯಸ್ಥರನ್ನ ನೋಡಿದ್ರೆ ಹಿಂಗ್ ಕೇಳಲ್ವಂತೆ, ಅಯ್ಯೋ ಹಂಗಾದ್ರೆ ಹೆಂಗ್ರಿ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ಬೇಡಿ. ಅವರು ಖುಷಿ ಖುಷಿಯಾಗಿ ಒಂದು ಪ್ರಾಸಬದ್ಧ ಆಶುಕವಿತೆಯನ್ನ ಹೇಳ್ತಾರಂತೆ ಪರಿಚಯಸ್ಥರನ್ನ ಕಂಡಾಗ. ಕಂಚಿನ ಕಂಠದ ಈ ಮೇಷ್ಟ್ರು ಇವರ ಹಾಸ್ಯದ ಮಾತುಗಳ ಮೂಲಕ ಅಕ್ಕಪಕ್ಕದ ಎಲ್ಲರ ಗಮನವನ್ನ ಇವ್ರ ಕಡೆ ತಿರುಗಿಸ್ಕೊಳ್ತಾರಂತೆ. ಇವತ್ತಿನ ಸ್ಫೂರ್ತಿ ಧಾರೆಯಲ್ಲಿ ನಮ್ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಕಾಲೇಜಲ್ಲಿ ಲೆಕ್ಕದ ಮೇಷ್ಟ್ರ ಆಗಿದ್ರು, ಜೀವನದ ಒಲವು ಸಾಹಿತ್ಯದ ಕಡೆಗೆ. ಇವರ ವಿಶಿಷ್ಟತೆ ಅಂದ್ರೆ ಆಶುಕವಿತ್ವ, ಅದರಲ್ಲೂ ಪ್ರಾಸಬದ್ಧ ಆಶುಕವಿತ್ವ. ಪ್ರತಿ ಹೆಜ್ಜೆಯಲ್ಲೂ ಪ್ರಾಸವನ್ನ ಹೇಳೋ ಇವರು ವಾಕ್ಚತುರ ರತ್ನ ಪ್ರಶಸ್ತಿಗೆ ಭಾಜನರಾದವರು ಪ್ರೊಫೆಸರ್ ಎಆರ್ ಶಿವಕುಮಾರ್ ಅವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಆರ್ ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಪ್ರಾಧ್ಯಾಪಿಕೆ ಜೊತೆ ಜೊತೆಗೆ ಇವರು ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶೇಷ ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತುಂಬಾ ಚಟುವಟಿಕೆಯಿಂದ ಸೇವಾನಿರತ ಕಾರ್ಯನಿರತರಾಗಿದ್ದಾರೆ. ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಶಿವಕುಮಾರ್ ಅವರು. ಸೊ ಇಷ್ಟೆಲ್ಲ ಹೇಳದ್ಮೇಲೆ ನೀವು ಅವ್ರ ಮಾತನ್ನ ಕೇಳದೇ ಇದ್ರೆ ಆಗತ್ತಾ? ಖಂಡಿತ, ಅದಕ್ಕೆ ನೀವು ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. 4:03 ಆಗೇ ಹೋಯ್ತು, 3 ನಿಮಿಷ ಕಳ್ದೆ ಹೋಯ್ತು. ಈಗ ಶಿವಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಸರ್, ಈಗ ನಾನು ನಿಮ್ಮನ್ನ ಸರ್ ಅನ್ನಕ್ಕಿಂತ ಮೇಷ್ಟ್ರೇ ಮೇಷ್ಟ್ರೇ ಅಂತ ಕರೆದ್ರೆ ಒಳ್ಳೇದಲ್ವಾ?
1: ಬಹಳ ಸಂತೋಷ, ಯಾಕಂದ್ರೆ ಅದು ಹಳ್ಳಿಯ ಸೊಗಡು.
0: ಹೌದಲ್ವಾ? ಯಾಕಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ವೃತ್ತಿಯಲ್ಲಿ ಲೆಕ್ಕದ ಮೇಷ್ಟ್ರ ಆದ್ರೂ ಪ್ರವೃತ್ತಿಯಲ್ಲಿ ನೀವು ಆಶುಕವಿತ್ವನ ಸಾಹಿತ್ಯನ ಒಳಗೊಂಡವರು. ಹೇಳಿ, ಹೇಗೆ ಶುರುವಾಯ್ತು ಈ ಜರ್ನಿ? ಅಂದ್ರೆ ಆಶುಕವಿತ್ವ ಅಂದ್ರೆ ನೀವು ಒಂದು ಆಶುಕವಿತ್ವದಿಂದಲೇ ಶುರು ಮಾಡಬಹುದಾ?
1: ಧಾರಾಳವಾಗಿ
0: ಹೇಳಿ.
1: ಯಾವುದೇ ವ್ಯಕ್ತಿಯನ್ನ ನಾನು ಭೇಟಿ ಮಾಡಿದ್ರೆ ಬೆಳಗ್ಗೆ ನಮಸ್ಕಾರ, ಏನ್ ಸಮಾಚಾರ, ಹೊಟ್ಟೆಗೆ ಹಾಕಿದ್ರ ಆಹಾರ, ನಿಮ್ಮ ಜೀವನವಾಗಲಿ ಸಾಕ್ಷಾತ್ಕಾರ, ಆರೋಗ್ಯಕ್ಕೆ ಅನುಗುಣವಾಗಿ ತಿನ್ನಬೇಕು, ಕಡಿಮೆ ಉಪ್ಪು ಖಾರ, ಈ ರೀತಿ ಮಾತನಾಡಿಸುವ ಒಂದು ಅಭಿರುಚಿ.
0: ಓಕೆ. ಆದ್ರೆ ನಾನು ಹೇಳಿದ್ರಲ್ವಾ ಕಾಲೇಜಲ್ಲಿ ಲೆಕ್ಕದ ಟೀಚರ್ ಅಂತ, ಲೆಕ್ಕ ಟೀಚರ್ ಹೇಗಾದ್ರಿ, ಏನು, ಯಾಕೆ ಒಲವು ಬಂತು?
1: ಯಾಕೆಂದ್ರೆ ನಂದು ವೃತ್ತಿ ವಾಣಿಜ್ಯ, ಪ್ರವೃತ್ತಿ ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ನಲಿವು ಗೆಲುವು ಅದೇ ನನ್ನ ಜೀವನದ ಚೆಲುವು. ಹಾಗಾಗಿ ನನ್ನ ಪರಿಚಯ ಹೇಳಬೇಕಂದ್ರೆ, ನಮ್ಮ ಹೊಸಕೋಟೆ ತಾಲೂಕು ಅರೆಹಳ್ಳಿ ಗ್ರಾಮ ಕಲ್ಕುಂಟೆ ಅಗ್ರಹಾರ ಅನ್ನೋ ಶ್ರೀ ರಂಗನಾಥ ಪ್ರೌಢಶಾಲೆಯಲ್ಲಿ ನಂದು 10ನೇ ತರಗತಿ ತನಕ ವಿದ್ಯಾಭ್ಯಾಸ. ಆದರೆ ಇಷ್ಟೆಲ್ಲ ಜೀವನದ ಸ್ವಲ್ಪ ಮಟ್ಟಿನ ಸಾಧನೆಗೆ ಅವತ್ತಿನ ನಮಗೆ ಪಾಠ ಮಾಡಿದಂತಹ, ಬೋಧನೆ ಮಾಡಿದಂತಹ ಶಿಕ್ಷಕರೇ ನನ್ನ ಸಾಧನೆಗೆ ಒಂದು ರೀತಿ ಪೂರಕ, ಪ್ರೇರಕ, ತಾರಕ, ಒಂದು ರೀತಿಯಲ್ಲಿ ನನ್ನ ಜೀವನವಾಗಿದೆ ಸಾರ್ಥಕ
0: ಅಲ್ವಾ? ಈ ಸಾರ್ಥಕತೆಯ ದಿನಗಳಲ್ಲಿ ನೀವು ಹೇಳ್ತಿದ್ರಿ ಕೃಷಿಕ ಕುಟುಂಬ ನಮ್ದು,
1: ವ್ಯಾಪಾರಸ್ಥರು
0: ಕೃಷಿಕ ಕುಟುಂಬ. ಆ ಕೃಷಿಕ ಕುಟುಂಬದಲ್ಲಿ ಹೇಗೆ ನೀವು ಟೀಚರ್ ಆಗ್ಬೇಕು ಅಂತ ಅನ್ಸಿದ್ದು?
1: ಅಂದ್ರೆ ನನ್ನ ಬಾಲ್ಯದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಓದಿ ಬೆಳೆದಂತಹದ್ದು. ಮನೆಗೆ ನಾನು ಹಿರಿಯ ಮಗ, ಹಾಗಾಗಿ ಹಿರಿಯ ಮಗನ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನನಗೆ SSLC ತನಕ ಸಾಕು, ಆಮೇಲೆ ನಮ್ಮ ಕೃಷಿಕ ಯಾವುದು ಕೃಷಿ ಮತ್ತು ವ್ಯಾಪಾರವನ್ನು ನೋಡಿಕೊಂಡಿರಲಿ ಅನ್ನೋದು ತಂದೆ ತಾಯಿಗಳ ಮತ್ತು ಬಂಧುಗಳ ಒಂದು ಇದು ಇತ್ತು. ಆದರೆ ಏನೋ ಗೊತ್ತಿಲ್ಲ, 10ನೇ ಕ್ಲಾಸ್ ಆದಮೇಲೆ ನಮ್ಮ ಊರಿಗೆ ಸಮೀಪದಲ್ಲಿ ವೈಟ್ಫೀಲ್ಡ್ ಹತ್ರ ಇರುವಂಥ ಕಾಡುಗೋಡಿ ಸತ್ಯಸಾಯಿ ಬಾಬಾ ಕಾಲೇಜಿಗೆ ನಾನು

0: ಓದಬೇಕು ಅಂತೇಳಿ ಸೇರಿಕೊಂಡೆ. ಅಲ್ಲಿ ಬಿ ಕಾಮನ್ನು ಪ್ರಥಮ ದರ್ಜೆ ಕಾಲೇಜ್, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದ ಮೇಲೂ ಕೂಡ ನಮ್ಮ ಪೋಷಕರು ಇವರಿಗೆ ವ್ಯಾಪಾರವನ್ನೇ ಮುಂದುವರಿಸಬೇಕನ್ನೋ ಅಭಿಲಾಷೆ ಇತ್ತು. ಅದೇನೋ ಯೋಗ ಯೋಗ ಗೊತ್ತಿಲ್ಲ, ಅದು ಆಗಲಿಲ್ಲ. ತದನಂತರ ಇನ್ನೇನು ಮಾಡೋದು ಅಂತೇಳಿ ಸೆಂಟ್ರಲ್ ಕಾಲೇಜಿನ ಎಂ ಕಾಮನ್ನು ಕಂಪ್ಲೀಟ್ ಮಾಡಿದೆ. ಎಂ ಕಾಮನ್ನು ಕಂಪ್ಲೀಟ್ ಮಾಡಿದ ಮೇಲೇನು ಏನೋ ವ್ಯಾಪಾರವನ್ನೇ ಮುಂದುವರಿಸಬೇಕು ಅನ್ನೋ ಅಭಿಲಾಷೆ ಪೋಷಕರದು ಬಂಧುಗಳದ್ದು ಇತ್ತು. ಆದರೆ ಒಂದು ಮಾತು ಹೇಳ್ತೇನೆ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಮಾತಿದೆ. ಅದಕ್ಕೆ ಮಧ್ಯೆ ಮಧ್ಯೆ ನಾನು ಇಂಗ್ಲೀಷ್ ಬಳಸಿದ್ರೂ ಸ್ವಲ್ಪ ಏನು ಅಡ್ಡಿ ಇಲ್ಲ ಅಂತ ಭಾವಿಸ್ತೇನೆ. ಈ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವಿತೌಟ್ ಗಾಡ್ಸ್ ಗ್ರೇಸ್ ಈವನ್ ಎ ಸ್ಮಾಲ್ ಗ್ರಾಸ್ ವಿಲ್ ನಾಟ್ ಮೂವ್ ಅಂತ. ಅಂದರೆ ತೇನ ವಿನಾ ತೃಣಮಪಿ ನಚಲತಿ ಅಂತ ಒಂದು ಮಾತಿದೆ. ಅದಕ್ಕೆ ಪೂರ್ವಕವಾಗಿ ನಾನು ಹೀಗೆ ತಾವು ಹೇಳಿದ್ದೀರಿ ಎಲ್ಲ ಸ್ವಲ್ಪ ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಅದು ಭಗವಂತ ಕೊಟ್ಟರೋ ಗಿಫ್ಟು. ಆ ಗಿಫ್ಟಲ್ಲಿ ತಗೊಬೇಕು ಲಿಫ್ಟು, ಒಳ್ಳೇದ್ರ ಕಡೆ ಆಗಬೇಕು ಶಿಫ್ಟು, ಯಾರ ಜೊತೆನೂ ಮಾಡ್ಕೊಳ್ಬಾರ್ದು ರಿಫ್ಟು. ಆಗ ನಿಮ್ಮಂಥವ್ರು ಹೇಳಿದ್ರು ನಿಮ್ಮ ಸಹವಾಸ ಮಾಡಿದವರೆಲ್ಲ ಆಗ್ತಾರೆ ಸಾಫ್ಟು ಅಂತ.
1: ಸೊ ಸಜ್ಜನರ ಸಂಘವೇ ಎಲ್ಲವೂ.
0: ಹೌದು, ಸಜ್ಜನರ ಸಂಘ ಅದು. ಯಾವುದೋ ಯೋಗ ಯೋಗ
1: ಹೆಜ್ಜೆನು ಸವಿದಂತೆ ಅಲ್ವಾ.
0: ಅದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ, ಪ್ರತಿಯೊಂದಕ್ಕೂ ಭಗವಂತ ಸೂತ್ರ, ನಮ್ಮದು ಪಾತ್ರ, ಸಮಾಜದ ನೇತ್ರ. ನಮಗೆ ಬೇಡ ಜೀವನದಲ್ಲಿ ಆತ್ರ, ಬೆಳೆಸ್ಕೊಳ್ಬೇಕು ಜ್ಞಾನದ ಗಾತ್ರ, ಸಮಾಜದಲ್ಲಿ ಆಗಬೇಕು ಎಲ್ಲರಿಗೂ ಆಪ್ತ ಮಿತ್ರ. ಭಗವಂತ ಕೊಟ್ಟಿದ್ದಾನೆ ನಮಗೊಂದು ಗೋತ್ರ, ನಮ್ಮ ಜೀವನವೇ ಒಂದು ಯಾತ್ರ, ಅದಾಗಬೇಕು ಪವಿತ್ರ ಪವಿತ್ರ ಪವಿತ್ರ.
1: ಓಕೆ, ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದು ಅಂತ ಅನ್ಸುತ್ತೆ. ಜನ ನಿಮ್ಮನ್ನು ನೋಡಿದಾಗ, ನೀವು ಇದನ್ನು ಹೇಳಿದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಮಗೆ?
0: ಜನ ಬಹಳ ಖುಷಿ ಪಡ್ತಾರೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯ ಹೇಳ್ತಾರೆ. ಸುಮಾ ಸಾವಿರಾರು ಜನ ಹೇಳಿದ್ದಾರೆ ಆ ಮಾತಿನ ದಾಟಿಯನ್ನ ನೋಡಿ, ನೀವು ಹಿರೇಮಗಳೂರು ಕಣ್ಣನ್ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ, ಪ್ರೊಫೆಸರ್ ಕೃಷ್ಣೇಗೌಡರ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ. ಹಾಗಾಗಿ ಪೂರಕವಾಗಿ ನಮ್ಮ ರಾಜಾಜಿನಗರ SJRC ವುಮೆನ್ಸ್ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ ಡಾಕ್ಟರ್ ಪ್ರೇಮ ಸಿದ್ದರಾಜ್ ಅವರು. ಅದೇನೋ ಗೊತ್ತಿಲ್ಲ, ಅವರು ಅನೌಪಚಾರಿಕವಾಗಿ ನನಗೊಂದು ಬಿರುದು ಕೊಟ್ಟಿದ್ದಾರೆ. ಶಿವಕುಮಾರ್ ಸರ್ರು ಬೆಂಗಳೂರಿನ ಹಿರೇಮಗಳೂರು ಕಣ್ಣನ್ ಅಂತೇಳಿ ಅವರು ಯಾವಾಗಲೂ ಉಲ್ಲೇಖ ಮಾಡ್ತಾರೆ. ಇತ್ತೀಚೆಗೆ ವಿಜಯನಗರದ ಒಂದು ಹಿರಿಯ ನಾಗರಿಕರ ವೇದಿಕೆ ಹಾಸ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರು ನನಗೆ ಗೊತ್ತಿಲ್ಲದೇನೆ ಅವರೇ ಹಾಕಿದ್ರು ಜೂನಿಯರ್ ಕೃಷ್ಣೇಗೌಡರು ಅಂತೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು. ಈಗ ಹತ್ತಾರು ಮಹಿಳಾ ಸಂಘಗಳಿಗೆ ಹೋಗ್ತಾನೆ. ಒಂದು ಬಸವೇಶ್ವರ ನಗರದ ಧಾರಿಣಿ ಮಹಿಳಾ ಸಂಘಕ್ಕೆ ಹೋಗಿದ್ದೆ. ಅದು ನನಗೆ ಉಡುಗೊರೆ ಕೊಡುವಾಗ ಒಂದು ಚಿಕ್ಕ ಬಸವಣ್ಣನ ಪುತ್ಥಳಿಯನ್ನು ಕೊಡೋದ್ರ ಜೊತೆಗೆ ಕೆಳಗಡೆ ಶಿವಕುಮಾರ್ ಅವರು ಪ್ರಾಸ ಚಕ್ರವರ್ತಿ ಅಂತೇಳಿ ಅಲ್ಲಿ ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ರಂಭಾಪುರಿ ಜಗದ್ಗುರುಗಳ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಾನು ಭಾಜನನಾಗಿದ್ದೇನೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನನಗೆ ವಾಕ್ಚತುರ ರತ್ನ ಅನ್ನೋ ಪ್ರಶಸ್ತಿಯನ್ನು ಅವರು ನನಗೆ ಆಶೀರ್ವದಿಸಿದ್ದಾರೆ. ಇದೆಲ್ಲ ಗುರುವಿನ ಅನುಗ್ರಹ ಅನಿಸುತ್ತೆ. ಹಾಗಾಗಿ ಆ ಭಗವಂತನ ಕೃಪೆ, ಗುರುವಿನ ಅನುಗ್ರಹ, ಹಿರಿಯರ ಆಶೀರ್ವಾದ, ಎಲ್ಲ ಕಿರಿಯರ ಹಾರೈಕೆ ಜೀವನ ಸಾಗ್ತಾ ಇದೆ.
1: ನೀವು ಈ ಕೃಷಿಕ ಕುಟುಂಬದಿಂದ ಟೀಚರ್ ಆಗಬೇಕು ಅಂತ ಬಂದ್ರಿ, ಯಾವುದು ಆ ತರಹದ ಹಿನ್ನೆಲೆ ಇರಲಿಲ್ಲ?
0: ಇಲ್ಲ ಇಲ್ಲ, ನಾನು ಅದೇ ಹೇಳದ್ನಲ್ವಾ, ಮುಖ್ಯವಾಗಿ ನಮ್ದು ಪ್ರಧಾನವಾಗಿ ಇಲ್ಲ ವ್ಯಾಪಾರ ಅಥವಾ ಕೃಷಿ ಅಂತ ಇದ್ದಿದ್ದು. ಆದರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ನಾನು ಯಾವುದೇ ಒಬ್ಬ ವ್ಯಕ್ತಿ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳ್ತೀವಿ, ದೇ ವಿಲ್ ಬಿಕಮ್ ಐದರ್ ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಅಂತ. ನಾನು ಐ ಬಿಕೇಮ್ ಎ ಟೀಚರ್ ನಾಟ್ ಬೈ ಚಾಯ್ಸ್, ಐ ಬಿಕೇಮ್ ಎ ಟೀಚರ್ ಬೈ ಚಾನ್ಸ್.
1: ಸೊ ಇಲ್ಲಿ ಒಬ್ರು ಮೆಸೇಜ್ ಕಳ್ಸಿದ್ದಾರೆ ನಮ್ಮ ಕೇಳಗರು, ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಅಂತೆ ಅವರು, ಜೀವನನೇ ವೇಸ್ಟ್ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಇವಾಗ ನಿಮ್ಮನ್ನ ನೋಡಿ ಮ್ಯಾಥ್ಸ್ ಅಲ್ಲಿ ವೀಕ್ ಆದ್ರೆ ತೊಂದರೆ ಇಲ್ಲ. ಸೊ ಈ ತರಹ ಸಾಹಿತ್ಯದ ಒಲವು ಬೆಳೆಸ್ಕೊಂಡ್ರೆ ಜೀವನ ತುಂಬಾ ಸುಗಮವಾಗಿರತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ನಮ್ಗೆ ಸಂದೇಶಗಳನ್ನ ತಲುಪಿಸಬಹುದು ಶಿವಕುಮಾರ್ ಅವರಿಗೆ, ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸೊ ಇವತ್ತಿನ ಲೆಕ್ಕದ ಮೇಷ್ಟ್ರು ಹಾಸ್ಯವಾಗಿ ಅವರ ಪ್ರಾಸಬದ್ಧ ಮಾತುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದಾರೆ. ವಿಭಿನ್ನ ಸರ್, ನೀವು ಭೇಟಿಯಾದವ್ರನ್ನ ವಿಚಾರಿಸುವ ರೀತಿ ನನಗೆ ತುಂಬಾ ಇಷ್ಟ ಆಯ್ತು, ನಾವು ಇದನ್ ಪಾಲಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹೀಗೆ ಸಾಕಷ್ಟು ಜನರ ಮೆಸೇಜಸ್ ಬರ್ತಾ ಇರುತ್ತೆ, ಅವ್ರ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೀವಿ. ನನ್ಗೆ ಒಂದ್ ಅನ್ಸಿದ್ದೇನು ಅಂದ್ರೆ, ಸಾಮಾನ್ಯವಾಗಿ ಈ ಕೋವಿಡ್ ಆದ್ಮೇಲೆ ಹೆಚ್ಚಾಗಿ ನಾವು ಕಂಡಿದ್ದೇನು ಅಂದ್ರೆ, ಹಳ್ಳಿಗಳಲ್ಲಿ ಯಾರ್ಯಾರು ಇದ್ರಲ್ಲ ಅವ್ರು ಬೆಂಗಳೂರು ಸಿಟಿಗೆ ಓದಕ್ಕೆ ಅಂತ ಬಂದವರು, ಇಲ್ಲೇ ಕೆಲಸಗಳನ್ನ ಕಂಡುಕೊಂಡ್ರು, ಎಲ್ಲ ಆಯ್ತು, ಅದಾದ್ಮೇಲೆ ಕೃಷಿಗೆ ವಾಪಸ್ ಆದ್ರು. ಸಾಕಷ್ಟು ಜನ ಕೃಷಿಗೆ ವಾಪಸ್ ಆದ್ರು, ಅಥವಾ ಇಲ್ಲೇ ಕೆಲಸ ಮಾಡ್ತಿದ್ರು ಕೂಡ ರಿಮೋಟ್ ಆಗಿ ಕೆಲಸ ಮಾಡುವಂತಹ ಆ ಪದ್ಧತಿನ ಬೆಳೆಸ್ಕೊಂಡ್ರು, ಅವ್ರವ್ರ ಊರಿಂದ, ಅವ್ರವ್ರ ಹಳ್ಳಿಗಳಿಂದ, ಅಥವಾ ಹಳ್ಳಿಗಳಲ್ಲೇ ಅವ್ರವ್ರದೇ ಒಂದು ಉದ್ಯಮನ ಶುರು ಮಾಡಿಕೊಂಡು ಅಲ್ಲಿ ಕೆಲಸ ಕೊಟ್ಟು ಎಲ್ಲ ಮಾಡಿದ್ರು. ನಿಮ್ಗೆ ಯಾವತ್ತೂ ಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ, ಸಿಟಿಗೆ ಬಂದೆ, ಆ ಕೃಷಿನ ಬಿಟ್ಟು ಬಂದೆ ಅಂತ ಬೇಜಾರಾಗ್ಲಿಲ್ವಾ?
1: ಖಂಡಿತ ಇಲ್ಲ. ಆಯಾಯ ಸಂದರ್ಭಕ್ಕೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಇದೆ, ಅದಕ್ಕೆ ಮಂಕುತಿಮ್ಮನ ಕಗ್ಗವನ್ನೇ ಉಲ್ಲೇಖ ಮಾಡ್ತೇನೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ. ಅದರ ಜೊತೆಗೆ ಮೂಲತಃ ಕೃಷಿಕ ಕುಟುಂಬ ಇದ್ದರೂ ನಾನು ಆಕಸ್ಮಿಕವಾಗಿ ಈ ಒಂದು ವೃತ್ತಿಯನ್ನು

0: ಆಯ್ಕೆ ಮಾಡಿಕೊಂಡ್ಮೇಲೆ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಸ್ಟೂಡೆಂಟ್ಸ್ಗೆ ಅಥವಾ ಯಾರೇ ಆಗಲಿ, ಒಂದು ವೃತ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡಾದರೂ ಸೇರ್ಕೊಳ್ತೀರಿ, ಆಕಸ್ಮಿಕವಾದದಾದರೂ ಸೇರ್ಕೊಳ್ತೀವಿ, ಆದರೆ ಒಂದು ಸಾರಿ ನೀವು ಅಲ್ಲಿ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ನಾವು ಸಿದ್ಧತೆ, ಶುದ್ಧತೆ, ಬದ್ಧತೆ ಇದ್ದಾಗ ನಮಗೆ ಸಿಗುತ್ತೆ ಆ ವೃತ್ತಿಯಲ್ಲಿ ನಮಗೆ ಪ್ರಸಿದ್ಧತೆ. ಆ ಒಂದು ಪ್ರಸಿದ್ಧತೆಯನ್ನು ಗಳಿಸುವಂಥ ಸೌಭಾಗ್ಯ ನನ್ನದು. ಇವತ್ತು ಸಾವಿರಾರು ಲಕ್ಷಾಂತ ಸಾವಿರಾರು ಮಕ್ಕಳು ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿದ್ದಾರೆ. ಇವತ್ತು ನಾವು ಅವ್ರಿಗೆ ಕಲಿಸೋದಕ್ಕಿಂತಲೂ ಅವರಿಂದ ನಾವು ಬೇಕಾದಷ್ಟು ಕಲ್ತಿದ್ದೀವಿ. ಅದಕ್ಕೆ ಯಾವಾಗಲೂ ಪೂರಕವಾಗಿ ನಾನೊಂದು ಮಾತು ಹೇಳ್ತೇನೆ, ವಿದ್ಯಾರ್ಥಿಗಳು ನೀವೇ ನಮ್ಮ ಸಂಪತ್ತು, ನಿಮ್ಮಿಂದ ಸಿಗ್ತಾ ಇದೆ ನಮಗೆ ತುತ್ತು, ನೀವಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಕುತ್ತು ಮತ್ತು ಆಪತ್ತು. ನಮ್ಮಂಥ ಶಿಕ್ಷಕರಿಗಿರಬೇಕು ವಿದ್ಯಾರ್ಥಿಗಳ ಮೇಲೆ ನಿಯತ್ತು, ನಿಯತ್ತು, ನಿಯತ್ತು ಅಂತೇಳಿ.
1: ಸೊ ಈಗ ತುಂಬಾ ಚೆನ್ನಾಗಿ ಪ್ರಾಸದ ಮಾತುಗಳನ್ನ ಆಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡ್ತೀನಿ. ವಚನ ಸಾಹಿತ್ಯನು ಕೂಡ ಸಾಕಷ್ಟು ಓದ್ಕೊಂಡಿದ್ದೀರಾ,
0: ಖಂಡಿತ.
1: ಅದ್ರ ಜೊತೆ ಜೊತೆಗೆ ಬೇರೆ ಸಾಹಿತ್ಯಗಳನ್ನು ಕೂಡ ಓದ್ಕೊಂಡಿದ್ದೀರಾ, ಈ ಒಲವು ಬೆಳೆದಿದ್ದು ಹೇಗೆ? ಲೆಕ್ಕದ ಮೇಷ್ಟ್ರಿಗೆ ಸಾಹಿತ್ಯದ ಕಡೆ ಒಲವು
0: ಆಗ್ಲೇ ನಾನು ಹೇಳಿದೆ, ಅದೇನೋ ಗೊತ್ತಿಲ್ಲ ನನಗೆ, ವೃತ್ತಿ ವಾಣಿಜ್ಯ ಇದ್ರು ಆಗ್ಲೇ ನಾನು ಹೇಳಿದಾಗ ನನ್ನ ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮನ್ನ ಬೆಳೆಸಿದಂಥ ಕೀರ್ತಿ, ಯಾಕಂದ್ರೆ ನಿಮ್ದು ಒಂದು ಕಾರ್ಯಕ್ರಮನೇ ಸ್ಫೂರ್ತಿಯ ಧಾರೆ ಕಾರ್ಯಕ್ರಮ ಅಂತ. ಯಾವುದೇ ಕೆಲಸ ಮಾಡಲಿ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಆ ಕೆಲಸದ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕು. ನನ್ನ ಮಗಳ ಹೆಸರು ಸ್ಫೂರ್ತಿ, ಆಯ್ತಲ್ವಾ? ಕೆಲಸದ ಬಗ್ಗೆ ಇರಬೇಕು ಸ್ಫೂರ್ತಿ. ಆ ಸ್ಫೂರ್ತಿ ಇದ್ದಾಗ ನಾವು ಗಳಿಸ್ತೀವಿ ಕೀರ್ತಿ, ಆವಾಗುತ್ತೆ ಅದು ಪೂರ್ತಿ. ಹಾಗಾಗಿ ಅದು ಗೊತ್ತಿಲ್ಲ, ಎಲ್ಲ ಎಷ್ಟೋ ಜನ ಮಕ್ಕಳು ಕೇಳ್ತಾರೆ ನನಗೆ, ನೀವು ಯಾವ ರೀತಿ ಇದು ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ. ಅದು ಗೊತ್ತೇ, ಸ್ವಲ್ಪ ಓದುವ ಹವ್ಯಾಸ ಇದೆ, ಅದು ನನ್ನ ಚಿಕ್ಕ ವಯಸ್ಸಿಂದನೂ ಓದುವ ಹವ್ಯಾಸ ಇದೆ. ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ಆ ಕಡೆ ಬೆಳೆದಿತ್ತು. ಅದು ಆಗಲೇ ನಾನು ಹೇಳಿದಾಗೆ ಪ್ರತಿಯೊಂದಕ್ಕೂ ಭಗವಂತನ ಚಿತ್ತ, ನಾವು ನಿಮಿತ್ತ, ನಾವು ದೇಹಕ್ಕೆ ಏರಿಸ್ಕೊಳ್ಬಾರ್ದು ಪಿತ್ತ, ಅದು ಗೊತ್ತು. ಈಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರುತ್ತೆ.
1: ನೀವು ಇದೆಲ್ಲ ಹೇಳಿದಾಗ ಓದೋ ಹವ್ಯಾಸದ ಬಗ್ಗೆ ನಾನು ಒಂದು ಕಾರ್ಯಕ್ರಮ ಮಾಡಿದಾಗ, ಇವತ್ತೇ ಒಂದು ಕಾರ್ಯಕ್ರಮ ಮಾಡಿದಾಗ, ಮತ್ತೆ ಬೇರೆ ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಓದಿದಾಗ, ಯಾವ್ಯಾವುದೋ ವಿಷಯಕ್ಕೆ ಟಾರ್ಗೆಟ್ ಅಂತ ಇಟ್ಕೊಳ್ತಾರಲ್ವಾ, ಹಾಗೇನೆ ಓದೋದಕ್ಕೂ ಕೂಡ ಒಂದು ವರ್ಷದಲ್ಲಿ 50 ಪುಸ್ತಕ, 60 ಪುಸ್ತಕ, 100 ಪುಸ್ತಕ ಓದ್ತೀರಿ ಅಂತ ಟಾರ್ಗೆಟ್?
0: ನಮ್ಮ ಮನೆಯಲ್ಲೇ ಒಂದು ಮಿನಿ ಲೈಬ್ರರಿ, ಗ್ರಂಥಾಲಯ ಇದೆ. ಅದು ನನಗೆ ಎಲ್ಲೇ ಹೋಗಲಿ ಬೇಕಾದಷ್ಟು ಪುಸ್ತಕಗಳನ್ನು ಕೊಂಡ್ಕೊಳ್ತೇನೆ ನಾನು. ವಿಶೇಷವಾಗಿ ನನಗೆ ಪ್ರಭಾವ ಬೀರಿರೋದು ಯಾವುದಂದ್ರೆ, ಒಂದು ಕಡೆ ವಚನ ಸಾಹಿತ್ಯ ಆದರೆ ನಮ್ಮ ಕಾಲೇಜಿನ ಸಮೀಪ ರಾಮಕೃಷ್ಣ ಆಶ್ರಮ ಇದೆ. ನನಗೆ ಸ್ವಲ್ಪ ವಿವೇಕ, ಬಸವನಗುಡಿ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ಬೇಕಾದಷ್ಟು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಬೇರೆ ಬೇರೆ ವೇದಿಕೆಗಳಲ್ಲೂ ಮಾತನಾಡಿದ್ದೇನೆ. ಆಮೇಲೆ ನೂರಾರು ಶಾಲೆ ಕಾಲೇಜುಗಳಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಏನು ಉಪನ್ಯಾಸಗಳನ್ನು ನೀಡಿದ್ದೇನೆ. ಅದರಲ್ಲೂ ವಿವೇಕಾನಂದರ ಸಾಹಿತ್ಯ ಇದೆಯಲ್ವಾ, ಯಾಕೆಂದರೆ ವಿವೇಕಾನಂದರ ದಿನಾಚರಣೆಯನ್ನು ಆಚರಣೆ ಮಾಡೋದೇ ಯುವ ದಿನಾಚರಣೆ, ಯೂತ್ಸ್ ಡೇ ಅಂತ. ಹಾಗಾಗಿ ಎಲ್ಲ ಇವತ್ತಿನ ಯುವಕರೇನಿದ್ದಾರೆ ಅವರೇ ಭಾರತ ದೇಶದ ಭವ್ಯ, ದಿವ್ಯ, ನವ್ಯ ಭವಿಷ್ಯ. ಹಾಗಾಗಿ ನನ್ನ ಹತ್ರ ಸಮಯದ ಅವಕಾಶ ಇಲ್ಲ, ಇಲ್ಲಿ ನನ್ನ ಹತ್ರ ಒಂದು ಲೇಖನನೇ ಇದೆ, ವಿವೇಕಾನಂದರ ಪ್ರಕಾರ ಯುವಕರು ಅಂದ್ರೆ ಹೇಗಿರಬೇಕು, ಹೀಗಿರಬೇಕು ಅಂತ 21 ಅಂಶಗಳಿದೆ ಈ ತರ. ಹಾಗಾಗಿ ಈ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು. ಇವತ್ತು ವಿದ್ಯೆ ಎಜುಕೇಷನ್ ಅಂದ್ರೆ ಬರೀ ಯೂನಿವರ್ಸಿಟಿ ಕೊಡುವಂತ ಅಂಕಪಟ್ಟಿ ಅಥವಾ ಒಂದು ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಳ್ಳೋದೇ ಅಲ್ಲ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಬೇಕಾದಷ್ಟು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಮೌಲ್ಯಗಳಿವೆ, ಸಂಸ್ಕಾರಗಳಿವೆ, ಸಂಸ್ಕೃತಿ ಇದೆ. ಹಾಗಾಗಿ ನನ್ನ ನೀವು ಪದೇ ಪದೇ ಲೆಕ್ಕದ ಮೇಷ್ಟ್ರು ಅಂತ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಹೇಳ್ತೇನೆ, ನಾವು ಕಾಮರ್ಸಲ್ಲಿ ಅಕೌಂಟೆನ್ಸಿಯಲ್ಲಿ ಪಾಠ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಅಸೆಟ್ಸು ಲಯಬಿಲಿಟೀಸು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನೋಡಿ ನೀವು ಆಗಬೇಕು ಈ ದೇಶದ ಅಸೆಟ್ಟು, ಯಾರ ಮೇಲೂ ಮಾಡಿಕೊಳ್ಳಬಾರ್ದು ಸಿಟ್ಟು, ಯಾವಾಗಲೂ ಮುಖದಲ್ಲಿರಬೇಕು ನಗುವು, ಅದೇ ನಿಮ್ಮ ಯಶಸ್ಸಿನ ಗುಟ್ಟು. ಹಾಗಾಗಿ ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಭ್ರೂಮಧ್ಯ ಇಡಬೇಕು ಒಂದು ಸಣ್ಣ ಬೊಟ್ಟು, ಯಾಕಂದರೆ ಯೋಗಶಾಸ್ತ್ರದ ಪ್ರಕಾರ ಆ ಭ್ರೂಮಧ್ಯ ಒಂದು ಚಕ್ರ ಇದೆ, ಅಲ್ಲಿ ನಾವು ಅದು ಒತ್ತ ಅಂದರೆ ಅದು ಪ್ರೆಸ್ ಮಾಡಿ ನೀವು ಕುಂಕುಮ ಇಡಿ, ಗಂಧ ಇಡಿ, ಅಲ್ಲಿಟ್ಟಾಗ ಅಲ್ಲಿನ ಚಕ್ರ ಆಕ್ಟಿವೇಟ್ ಆಗ್ತದೆ. ಈ ತರ ವಿಚಾರಗಳು ಬೇಕಾದಷ್ಟು ಸಂದರ್ಭಿಕವಾಗಿ ಮಾತಾಡೋದು.
1: ನೀವು ವಿವೇಕಾನಂದರ ಬಗ್ಗೆ, ಶರಣರ ಬಗ್ಗೆ ಎಲ್ಲ ಹೇಳುವಾಗ ನನಗೆ ಒಂದು ಅನ್ಸಿದ್ದೇನು ಅಂದ್ರೆ, ಇವತ್ತು AI ಟೆಕ್ನಾಲಜಿ ಬಂದಿರುವಂತಹ ಕಾಲ, ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿರುವಂತಹ ಕಾಲ ಇದು. ಈ ಕಾಲಘಟ್ಟದಲ್ಲಿ ಒಬ್ಬ ಯುವಜನತೆ ಏನಿದ್ದಾರೆ, ಅವರಿಗೆ ಭಾವಗೀತೆಗಳು, ಸುಗಮ ಸಂಗೀತ ಇರಬಹುದು ಅಥವಾ ವಚನ ಸಾಹಿತ್ಯ ಇರಬಹುದು, ಇದೆಲ್ಲ ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಸಾಹಿತ್ಯ.

0: ಅದು ದಾಸಪರಂಪರೆ ಇರಬಹುದು, ವಿವೇಕಾನಂದರ ಬಗ್ಗೆನೂ ಇರಬಹುದು, ಯಾವ್ದನ್ನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇವತ್ತಿನ ಯುವ ಜನತೆಗೆ ಇದ್ಯಾವುದು ಬೇಕಾಗಿಲ್ಲ. ಎಐಯಲ್ಲಿ ಏನ್ ಮಾಡ್ತೀವಿ, ಗೂಗಲ್ ಅಲ್ಲಿ ಏನ್ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಹುಡುಕ್ತೀವಿ, ಇದಷ್ಟೇ ಬೇಕಾಗಿರುತ್ತೆ. ನಿಜವಾಗ್ಲೂ ಮುಖ್ಯನಾ ಅವರು ಈ ಹಿಂದಿನ ಶರಣ ಸಾಹಿತ್ಯನಿರ್ಬಹುದು, ದಾಸ ಸಾಹಿತ್ಯನಿರ್ಬಹುದು, ಇವೆಲ್ಲ ತಿಳ್ಕೊಳ್ಳೋದು ಮುಖ್ಯನ ಬೇಕಾ?
1: 100%. ಯಾಕೆ ಅಂದ್ರೆ ನೀವು ಇವತ್ತಿನ ಬೆಂಗಳೂರಿನ ಕಟ್ಟಡಗಳೆಲ್ಲ ಗಗನಚುಂಬಿ ಕಟ್ಟಡಗಳಾಗಿವೆ. ನೀವು ಎಷ್ಟು ಎತ್ತರಕ್ಕೆ ಕಟ್ಟಡಗಳು ಕಟ್ತೀರೋ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ಮುಖ್ಯವಾದಂಥ ಆಧಾರ ಸ್ತಂಭ ತಳಹದಿ. ಹಾಗಾಗಿ ನೀವು ಎಷ್ಟು ಮಕ್ಕಳು, ಇವತ್ತಿನ ಮಕ್ಕಳು ಎಷ್ಟೇ ಓದಲಿ, ಆದರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಅದು ಒಂದು ರೀತಿ ನಮ್ಮ ಬೆಳವಣಿಗೆಗೆ ಅದರದೇ ಆದಂಥ ಅನುಕೂಲಗಳು ಇದೆ, ಪ್ರತಿಕೂಲಗಳು ಇದೆ. ಹಾಗಾಗಿ ನಾವು ಅದನ್ನು ಸಂಪನ್ಮೂಲದ ಸದ್ಬಳಕೆ ಮಾಡಿಕೊಳ್ಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಬಾರ್ದು. ಆಮೇಲೆ ನಾನು ಒಬ್ಬ ಅಧ್ಯಾಪಕನಾಗಿ ಹೇಳ್ತೇನೆ, ಮೊದಲು ಒಂದು ಕಾಲಕ್ಕೆ ನಾನು ವಿದ್ಯಾಭ್ಯಾಸ ಮಾಡುವಾಗ ನಾವೊಂದು ಮಗ್ಗಿ ಇತ್ಯಾದಿ ಇತ್ಯಾದಿ ಗುಣಾಕಾರ ಮಾಡುವಾಗ ನಾವು ಮ್ಯಾನ್ಯುಯಲಾಗಿ ಮಾಡ್ತಾ ಇದ್ವಿ, 2+2=4 ಅಂತ. ಆದರೆ ಇವತ್ತು ಅದರ ಅನಾನುಕೂಲ ಏನಾಗಿದೆ ಅಂದರೆ, ಮಕ್ಕಳು ಯಾರಿಗಾನ ಪ್ರಶ್ನೆ ಕೇಳಿದ್ರೆ 2+2 ಅಂದರೆ ಇರಿ ಸರ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗ್ತಾರೆ 2+2 ಅಂತ. ಆಗ ನಮ್ಮ ಕಾಲದಲ್ಲಿ 20ರ ತನಕ ಮಗ್ಗಿ ಪುಂಕಾನು ಪುಂಕವಾಗಿ ಓದ್ತಾ ಇದ್ರಿ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತದೆ, ಅಲ್ಲಿ ನಾವು ನಿಮ್ಗೆ ಗೊತ್ತಿದ್ರೆ ಕ್ಲಾರ್ಕ್ಸ್ ಟೇಬಲ್ ಅಂತ ಬರೋದು, ಲಾಗು ಆಂಟಿ ಲಾಗು ಚಕ್ ಚಿಕ್ಕ ಅಕ್ಷರದಲ್ಲಿ ಇರ್ತಾ ಇತ್ತು, ಅದನ್ನು ಹುಡುಕ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕೈಯಲ್ಲೇ ಇದೆ ಅಂಗೈಯಲ್ಲಿ ಏನು ಮೊಬೈಲು, ಅದರಲ್ಲಿ ಎಲ್ಲ ಫೀಚರ್ಸ್ ಇದೆ. ಬಟ್ ಒಂದು ರೀತಿ ಏನಾಗಿದೆ ಅಂದರೆ, ನಮ್ಮ ಜ್ಞಾನದಕ್ಕೆ ಸಾಧಕವಾಗಿ ಈ ಎಲ್ಲ ಗ್ಯಾಡ್ಜೆಟ್ಸು ಅನುಕೂಲ ಏನೋ ಮಾಡ್ತಾ ಇದೆ, ಆದರೆ ಮನುಷ್ಯನ ತಲೆ ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ.
0: ಸೊ ಆ ಕಾರಣಕ್ಕೋಸ್ಕರ ಅವರು ಈ ಸಾಹಿತ್ಯವನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀರಾ? ಮತ್ತೆ ವಾಪಸ್ ಆಗ್ತೀವಿ ನಿಮ್ ಜೊತೆಲಿ ಮಾತಾಡಕ್ಕೆ. ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಪ್ರೊಫೆಸರ್ AR ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ. ಇವತ್ತಿನ ಯುವ ಜನತೆಗೆ ಏನೇನೆಲ್ಲ ಬೇಕು, ಏನೇನೆಲ್ಲ ಮರಿತಾ ಇದ್ದಾರೆ, ಇದೆಲ್ಲದನ್ನು ಹೇಳ್ತಾ ಇದ್ರು. ನಿಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ. ನಾವು ಕಾಯ್ತಾ ಇರ್ತೀವಿ, ನೀವು ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

0: ಸಮಯ 4:27 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಫೂರ್ತಿ ಧಾರೆಯಲ್ಲಿ ಇವತ್ತು ನಮ್ಮ ಜೊತೆಯಾಗಿರೋದು ಪ್ರೊಫೆಸರ್ ಎಆರ್ ಶಿವಕುಮಾರ್ ಅವರು.
1: ಎಸ್, ಈಗಾಗಲೇ ನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರ. ವೃತ್ತಿಯಲ್ಲಿ ನಾನು ಒಬ್ಬ ಬೋಧವಿ ಉಪನ್ಯಾಸಕ. 35 ವರ್ಷ ಬೋಧನೆಯನ್ನು ಮಾಡಿ ವೃತ್ತಿಯಿಂದಾಗಿದ್ದೇನೆ ನಿವೃತ್ತಿ. ಹಾಗಾಗಿ ನಾನು ಸ್ವಲ್ಪ ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದೇನೆ. 16 ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇರ್ತೇನೆ. ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಉಪನ್ಯಾಸಗಳನ್ನು ಮಾಡ್ತಾ ಇರ್ತೇನೆ. ಅದೇ ನನ್ನ ಅಭಿರುಚಿ, ಪ್ಯಾಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಮಕ್ಕಳಿಗೆ ಎಲ್ಲ ಕಡೆ ಹೋದಾಗ ನಾನು ಹೇಳ್ತಾ ಇರ್ತೇನೆ, ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಎರಡು ಕಾರಣ, ಅದು ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ಭಗವಂತ ಮನುಷ್ಯನಿಗೆ ಮಾತನಾಡುವ ಒಂದು ಕೊಡುಗೆ ಅಥವಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಅನಾದಿ ಕಾಲದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ, ಎಲ್ಲ ಪ್ರಾಣಿಗಳಿಗೂ ಕೂಡ 3 ಅಗತ್ಯತೆಗಳಿದೆ. ಫುಡ್, ಕ್ಲೋತಿಂಗ್, ಶೆಲ್ಟರ್, ಅಂದರೆ ಊಟ, ವಸತಿ ಮತ್ತು ಬಟ್ಟೆ. ಆದರೆ ಇವತ್ತಿನ 21ನೇ ಶತಮಾನದ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ತುಂಬ ಅನಿವಾರ್ಯವಾಗಿದೆ. ಹಾಗಾಗಿ ಆ ಶಿಕ್ಷಣ ಕೊಡಬೇಕಾದ ಕರ್ತವ್ಯ ಯಾರದು? ನಾನು ಯಾವಾಗಲೂ ಒಂದು ಕಾರಿಗೆ 4 ಚಕ್ರ ಇರುತ್ತೆ. ಆ 4 ಚಕ್ರದ ರೀತಿಯಲ್ಲಿ 4 ಜನರ ಪಾತ್ರ ಇದೆ. ಮೊದಲನೇದು ಪೋಷಕರು. ಇಂಗ್ಲೀಷಲ್ಲಿ ಹೇಳ್ತೇನೆ, ಪೇರೆಂಟ್ಸ್ ಆರ್ ದಿ ಫಸ್ಟ್ ಟೀಚರ್ಸ್, ಟೀಚರ್ಸ್ ಆರ್ ದಿ ಸೆಕೆಂಡ್ ಪೇರೆಂಟ್ಸ್. ಎರಡನೇದು ಪೋಷಕರು. ಪೋಷಕರು ಮೊದಲನೆಯವರು, ಶಿಕ್ಷಕರು ಎರಡನೇವರು. ಆದರೆ ಇವತ್ತು ಶಾಲಾ ಕಾಲೇಜುಗಳು ಎಲ್ಲ ಸಂಪನ್ಮೂಲವನ್ನು, ನಾವು ಇಂಗ್ಲೀಷಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಆ ಎಲ್ಲವನ್ನು ಒದಗಿಸೋದಕ್ಕೆ ಆ ಆಡಳಿತ ಮಂಡಳಿ ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಮಗುವು, ಹೆಣ್ಣಾಗಲಿ ಗಂಡಾಗಲಿ, ವಿದ್ಯಾರ್ಥಿಗೆ ಒಳ್ಳೆ ಮಿತ್ರರಿರಬೇಕಾಗ್ತದೆ. ಸಮಯ ಸಿಕ್ಕಿದಾಗ ಆಮೇಲೆ ಹೇಳ್ತೇನೆ ನಾನು, ವಿದ್ಯಾರ್ಥಿಗಳ 3 ಮಿತ್ರರು ಯಾರು, ವಿದ್ಯಾರ್ಥಿಗಳ 3 ಶತ್ರುಗಳು ಯಾರು ಅಂತೇಳಿ. ಹಾಗಾಗಿ ಇವರ 4 ಜನರ ಪಾತ್ರ ಇದೆ. ಹಾಗಾಗಿ ಇಲ್ಲಿ ಅವರವರದೇ ಪಾತ್ರ ಇದೆ. ಸಮಯದ ಅಭಾವ ನಾನು ತುಂಬ ವಿಸ್ತಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿದ್ನಲ್ವ, ಆ ಪೇರೆಂಟ್ಸಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ. ಆದರೆ ವಿಶೇಷವಾಗಿ ತಾಯಿಯ ಪಾತ್ರ ಅದ್ಭುತ. ಇಂಗ್ಲೀಷಲ್ಲಿ ಒಂದು ಮಾತಿದೆ, 1 mother ಈಸ್ ಈಕ್ವಲ್ ಟು 100 ಟೀಚರ್ಸ್. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ. ಶಾಲೆಯಲ್ಲಿ ಲೌಕಿಕವಾಗಿ ಶಿಕ್ಷಕರು ಪಠ್ಯಕ್ರಮಗಳಿಗೆ ಅನುಗುಣವಾಗಿ ಬೋಧನೆ ಮಾಡಬಹುದು. ಆದರೆ ನಮ್ಮ ಜಾನಪದರು ಹೇಳ್ತಾ ಇದ್ರು, ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಮನುಜಧನ್ಯನು. ಇವತ್ತಿನ ಎಲ್ಲ ಪೋಷಕರಿಗೆ ನನ್ನ ಮಗ ವಿದ್ಯಾವಂತನಾಗಬೇಕು, ಹೊರದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ, ತಪ್ಪಿಲ್ಲ. ಆದರೆ ಅವತ್ತಿನ ಕಾಲದ ಅನಕ್ಷರಸ್ಥ ತಾಯಿ ಶಾಲೆಗೆ ಓದೋರಲ್ಲ ಅವರು. ಆದರೆ ಒಂದು ಮಾತು ಹೇಳ್ತೇನೆ ನಾನು, ವಿದ್ವತ್ಗಿಂತಲೂ ವಿವೇಕ ಮುಖ್ಯ, ಚರಿತ್ರೆಗಿಂತಲೂ ಚಾರಿತ್ರ್ಯ ಮುಖ್ಯ ಅಂತ. ಅನಕ್ಷರಸ್ಥ ತಾಯಿ ಒಂದು ಮಗುವಿಗೆ ಹಾಲು ಉಣಿಸ್ತಾ ಆ ಮಗುವಿನ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ಲಂತೆ. ಅದಕ್ಕೆ ಮತ್ತೆ ಜನಪದರು ಹೇಳ್ತಾರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಅದಕ್ಕೆ ಬಸವೇಶ್ವರರು ಜಗಜ್ಯೋತಿ ಬಸವೇಶ್ವರರಾದರು, ವಿಶ್ವಗುರು ಬಸವಣ್ಣನವರಾದರು. ಯಾಕೆ? ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅದೇ ರೀತಿ ವಿವೇಕಾನಂದರನ್ನು ಆ ಮಟ್ಟಕ್ಕೆ ಬೆಳೆಸಿದ ಕೀರ್ತಿ, ಸ್ಫೂರ್ತಿ ಯಾರ್ದು ಅಂದರೆ ಅವರ ತಾಯಿ ಭುವನೇಶ್ವರಿ ದೇವಿಯವರದಾಗ್ತದೆ. ಹಾಗಾಗಿ ತಾಯಿಯ ಬಗ್ಗೆ ಸಂದರ್ಭ ಇದ್ರೆ ಆಮೇಲೆ ಹೇಳ್ತೇನೆ. ಆದರೆ ಒಂದು ಮಾತು ಹೇಳ್ತೇನೆ, ತಾಯಿಯ ಪ್ರೀತಿ ಅನಂತ, ದೈವದ ಪ್ರೀತಿ ದಿಗಂತ, ದುರಾಸೆಯ ಪ್ರೀತಿ ದುರಂತ, ಗುರುವಿನ ಪ್ರೀತಿ ಮಹಂತ.
0: ಗ್ರೇಟ್. ನೀವು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ, ಶಿಕ್ಷಣದ ಜೊತೆ ಜೊತೆಗೇನೆ ಈಗಿನ ಕಾಲಕ್ಕೆ ಏನೋ ಒಂದು ಕಲಿತೀನಿ ನಾನು ಅಂತ ಅಂದ್ರೆ ಖಂಡಿತವಾಗ್ಲೂ ಸರ್ವೈವ್ ಆಗ ತುಂಬಾನೇ ಕಷ್ಟ ಇದೆ. ಶಿಕ್ಷಣದ ಜೊತೆ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಸ್ಕಿಲ್ಸ್ ಬಗ್ಗೆ
1: ಡೆಫಿನೆಟ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳಿಗೆ ಅನುಗುಣವಾಗಿ ನಮ್ಮ ಕಾಲೇಜಿನ ಮಟ್ಟದಲ್ಲೇ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟನ್ನು ಇಟ್ಟು, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಿದೆ. ಅವ್ರು ಬಿ ಕಾಮ್ ಆಗಲಿ, ಬಿ ಎ ಆಗಲಿ, ಬಿ ಎಸ್ ಸಿ ಆಗಲಿ, ಬಿ ಎಸ್ ಸಿ ಬಿ ಸಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡಿದ್ದರ ಜೊತೆಗೆ ಆ ಕಾಲೇಜಿನಲ್ಲಿ ಎನ್ ಸಿ ಸಿ ಯೂನಿಟ್ ಇರುತ್ತೆ, NSS ಯೂನಿಟ್ ಇರುತ್ತೆ, ರೆಡ್ ಕ್ರಾಸ್ ಯೂನಿಟ್ ಇರುತ್ತೆ. ಈ ಥರ 16 ಬೇರೆ ಬೇರೆ ಘಟಕಗಳಿದೆ. ಆಮೇಲೆ ವಿಶೇಷವಾಗಿ ಕ್ರೀಡೆ, ಇದು ನಮ್ಮ ಕಾಲೇಜಿನ ಬಗ್ಗೆ ನಾನು ಹೆಮ್ಮೆ ಹೇಳೋದಲ್ಲ, ಬಿ ಎಮ್ ಎಸ್ ವುಮೆನ್ಸ್ ಕಾಲೇಜ್ ಅಂತ ಏನಿದೆ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದೆ, ಎಲ್ಲ ಕಾಲೇಜುಗಳು ಮಾಡ್ತದೆ. ಹಾಗಾಗಿ ಬರೀ ಓದಿನ ಜೊತೆಗೆ ಆಮೇಲೆ ಪ್ರತಿಯೊಂದು ಕಾಲೇಜುಗಳಲ್ಲೂ ಬೇರೆ ಬೇರೆ ಕಲ್ಚರಲ್ ಇವೆಂಟ್ಸ್ ಮಾಡ್ತಾರೆ, ಡ್ಯಾನ್ಸು, ಡ್ರಾಮಾ, ಸಂಗೀತ ಇತ್ಯಾದಿ ಇತ್ಯಾದಿ. ಇವೆಲ್ಲವನ್ನು ಮಾಡಿದಾಗ ಏನಾಗ್ತದೆ, ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಆದರೆ ಇವತ್ತಿನ ಸಾಮಾಜಿಕ ಪ್ರಸ್ತುತ ಏನಾಗಿದೆ ಅಂದರೆ ವಿಕಾರವಾದಂಥ ಮನಸ್ಸನ್ನು ವಿಕಾಸ ಮಾಡೋದು ಶಿಕ್ಷಣದ ಉದ್ದೇಶ. ಈ ಎಲ್ಲ ಬೇರೆ ಬೇರೆ ಸ್ಕಿಲ್ ಅಂತೀವಲ್ವ, ಕೌಶಲ್ಯಗಳು, ಪರಿಣಿತಿಯನ್ನು ಬೆಳೆಸ್ಕೊಂಡಾಗ ಆಮೇಲೆ ಇವತ್ತು ಶಿಕ್ಷಣದ್ದು ಏನಾಗಿದೆ ಅಂದರೆ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ. ನಾನು ಯಾವಾಗಲೂ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇನೆ ಯಾರದೇ ಸಿಕ್ಕಿದಾಗ, ನಿಮ್ಮ ಸಿಂಪ್ಲಿಸಿಟಿ, ಸ್ಯಾಂಕ್ಟಿಟಿ, ಸೆರಿನಿಟಿ, ಡಿವಿನಿಟಿ, ವರ್ಸೆಟ್ಯಾಲಿಟಿ ಡಸಂಟ್ ರಿಕ್ವೈರ್ ಎನಿ ಪಬ್ಲಿಸಿಟಿ ಇನ್ ಅವರ್ ಸೊಸೈಟಿ ಅಂತ. ಹಾಗಾಗಿ ಅದು ಅವರವರ ಕ್ಷೇತ್ರಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಒಂದೊಂದು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಇದು ವೈಯಕ್ತಿಕ ವಿಚಾರ ಆದರೂ ಸಾಂದರ್ಭಿಕವಾಗಿ

0: ಇವತ್ತು ಆರ್ ವಿ ಲಾ ಕಾಲೇಜಲ್ಲಿ ಅವಳು ಒಂದು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ರು, ಪ್ಯಾರಲಲ್ ಆಗಿ ಅವನು ಭರತನಾಟ್ಯದ ವೃತ್ತಿಯನ್ನು
1: ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ತುಂಬಾ ಮುಖ್ಯ.
0: ಹೌದೌದು, ಖಂಡಿತ ಮುಖ್ಯ.
1: ಅದರಲ್ಲೂ ಇವಾಗಿನ ಕಾಲದಲ್ಲಿ ಎಲ್ಲೇ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂದ್ರೂ ಬರೀ ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಸಮಯ ಮುಂದಕ್ಕೆ ಹೋಗ್ತಾ ಇದೆ, ಆಗ್ಲೇ 35 ನಿಮಿಷ ಮುಗಿಸ್ಬಿಟ್ಟಿದೀವಿ ನಾವು, ಇನ್ನು ಬರೀ 20 ನಿಮಿಷ ಮಾತ್ರ ಬಾಕಿ. 20 ನಿಮಿಷದಲ್ಲಿ ಮತ್ತೆ ವಾಪಸ್ ಆಗ್ತೀವಿ ಎ ಆರ್ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತಾಡಕ್ಕೆ. ನಿಮ್ಮ ಪ್ರಶ್ನೆಗಳು ಇದ್ದಲ್ಲಿ ನೀವು ನಮಗೆ ಸಂದೇಶನ ತಲುಪಿಸಬಹುದು 9480901013 9480109013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ. ಇದು ಕನ್ನಡ ಕಾಮನಬಿಲ್ಲು 101.3.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 4:40 ಆಗಿದೆ ಸರ್, 40 ನಿಮಿಷ ಕಳೆದು ಹೋಗಿದೆ ಈಗ ನೀವು ಮಾತಾಡಕ್ ಶುರು ಮಾಡಿ. ಸೊ ಶಿಕ್ಷಣ ಮತ್ತೆ ಮಕ್ಕಳು ಈ ಎಲ್ಲದ್ರ ಬಗ್ಗೆ ಮಾತಾಡುವಾಗ ಎಕ್ಸ್ಟ್ರಾ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ಇಂಪಾರ್ಟೆಂಟು ಎಕ್ಸ್ಟ್ರಾ ಸ್ಕಿಲ್ಸ್ ನ ಕಲಿಯೋದು, ಮಕ್ಕಳಿಗೆ ಯಾಕೆ ಕಲಿಬೇಕು ಅಂತ, ಪುಸ್ತಕ ಓದೋದು ಎಷ್ಟು ಇಂಪಾರ್ಟೆಂಟು, ಆಮೇಲೆ ಪುಸ್ತಕ ಓದೋದು ಅಂದ ತಕ್ಷಣ ಸ್ಕೂಲಲ್ಲಿ ಏನಿದೆ ಆ ಕರಿಕ್ಯುಲಮ್ ಓದೋದು ಮುಖ್ಯ ಅಂತ ಅನ್ಸುತ್ತೆ, ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಮಕ್ಕಳಿಗೆ ಓದುವಂತಹ ಹವ್ಯಾಸ ಮಾಡಿಸೋದು ಎಷ್ಟು ಮುಖ್ಯ.
1: ಖಂಡಿತ, ಪಠ್ಯಕ್ರಮ ಇರೋದು ಏನಿದ್ರೂ ಅದು ಏನು ಇಲಾಖಾ ಮಟ್ಟದಲ್ಲಿ, ಅದು ಯೂನಿವರ್ಸಿಟಿ ಇರ್ಬೋದು, ಪಿ ಯು ಬೋರ್ಡ್ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆಯಾಯ ಕಾಲಘಟ್ಟಕ್ಕೆ ಒಂದು ಪಠ್ಯಕ್ರಮ ಇರ್ತದೆ. ಅದರ ಪಾಡಿಗೆ ಅವರು ಓದಲೇಬೇಕು, ಅನಿವಾರ್ಯ. ಹಾಗಾಗಿ ಅದು ಕಂಪಲ್ಷನ್ ಅಂತೀವಿ. ಆದರೆ ಬೇರೆ ಪುಸ್ತಕಗಳು ಓದೋದು ಆಪ್ಷನ್ ಅಂತೀವಿ. ಚಿಕ್ಕ ಚಿಕ್ಕ ಕೈಪಿಡಿಗಳು, ಆಗಲೇ ನಾನು ಹೇಳಿದೆ ನಮ್ಮ ಕಾಲೇಜಿನ ಪಕ್ಕ ರಾಮಕೃಷ್ಣ ಆಶ್ರಮದಲ್ಲಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಕಡಿಮೆ ಬೆಲೆಯಲ್ಲಿ ಅದ್ಭುತವಾದಂತಹ ಪುಸ್ತಕಗಳು ಲಭ್ಯತೆ ಇದೆ. ಇಂಗ್ಲೀಷಲ್ಲೊಂದು ಮಾತಿದೆ, ರೀಡಿಂಗ್ ಈಸ್ ಟು ದಿ ಮೈಂಡ್ ಈಸ್ ವಾಟ್ ಎಕ್ಸರ್ಸೈಸ್ ಟು ದಿ ಬಾಡಿ ಅಂತ. ವೆನ್ ದೆರ್ ಈಸ್ ಎಕ್ಸರ್ಸೈಸ್ ದೆರ್ ವಿಲ್ ನಾಟ್ ಬಿ ಎನಿ ಎಕ್ಸರ್ಸೈಸ್. ಹಾಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದೋದ್ರಿಂದ ಏನಾಗ್ತದೆ, ಆ ಮನುಷ್ಯನ ಒಂದು ಬುದ್ಧಿ ವಿಕಾಸ ಆಗ್ತದೆ, ಅದರಲ್ಲಿ ಏನೋ ಒಂದಷ್ಟು ಮೌಲ್ಯಗಳಿದೆ. ಇವತ್ತಿಗೂ ನಾನು ಇದು ಮಾಸ್ಟರ್ ಹಿರಣ್ಣಯ್ಯ ಅವ್ರನ್ನ ನಾನು ನೆನಪಿಸ್ಕೊಳ್ಬೇಕು. ನಾನು ಎಂಕಾಮ್ ಫೈನಲ್ ಇಯರ್ ಮುಗಿದಾಗ ಅದೇ ನಾವು ಒಂದು ಸಮಾರೋಪ ಸಮಾರಂಭಕ್ಕೆ ಬಂದಿದ್ರು, ಅವ್ರು ಹೇಳಿದ ಮಾತು ಅಚಾನಕ್ಕಾಗಿ ನನ್ನ ಜ್ಞಾಪಕ ಬಂತು. ಅವತ್ತಿನ ಕಾಲದಲ್ಲಿ ಬೇಕ್ರಿಗೆ ಹೋದರೆ ಒಂದು ಬ್ರೆಡ್ಡನ್ನು ನ್ಯೂಸ್ ಪೇಪರಲ್ಲಿ ಏನು ಪ್ಯಾಕ್ ಮಾಡಿ ಒಂದು ಹಸಿ ದಾರದಲ್ಲಿ ಸುತ್ತಕೊಡ್ತಾ ಇದ್ರು. ಅವ್ರು ಹೇಳಿದ ಮಾತು ಇವತ್ತು ನನಗೆ ಬಂತು. ಮನೆಗೆ ಹೋಗಿ ಬ್ರೆಡ್ಡನ್ನು ತಗೊಂಡು ಪೇಪರನ್ನು ಬಿಸಾಕೋದಕ್ಕೆ ಮೊದಲು ಆ ಪೇಪರಲ್ಲಿ ಸ್ವಲ್ಪ ಕಣ್ಣಾಯಿಸಿ ಅಂತ ಇದು ಮಾಸ್ಟರ್ ಹಿರಣ್ಣಯ್ಯನವರು ನನಗೆ 40 ವರ್ಷದಿಂದ ಹೇಳಿದ ಮಾತು ಇವತ್ತು ನೆನಪಾಯಿತು.
0: ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೆ.
1: ಹೌದು ಹೌದು ಹೌದು, ನನಗೆ ಯಾವುದೇ ಆಗಲಿ ಹಾಗಾಗಿ ನಂದು ಸುಮಾರು ಮನೆಗೇನೆ 4-5 ಮ್ಯಾಗ್ಝೈನ್ಗಳು ಮಾಸಪತ್ರಿಕೆಗೆ ನಾನು ಸಬ್ಸ್ಕ್ರೈಬರ್. ಅಂದ್ರೆ ಅದೇ ಕೆಲಸವಾಗಿ ಓದೋದಂತಲ್ಲ, ಈಗ ಯಾರೋ ಒಂದು ಉಪನ್ಯಾಸ ಕೊಡ್ತಾರೋ, ಒಂದು ಟಾಪಿಕ್ ಕೊಡ್ತಾರೆ, ಅದರ ಸಲುವಾಗಿ ನಾನು ಅದನ್ನು ಶೋಧನೆ ಮಾಡಿ ವಿಷಯ ಸಂಗ್ರಹಣೆ ಮಾಡಿ ಯಾವಾಗಲೂ ಹೇಳ್ತೇನೆ ನನ್ನ ಕೆಲಸ ಮೇಷ್ಟ್ರ ಕೆಲಸ ವಿಷಯವನ್ನು ಸಂಗ್ರಹಣೆ, ವೇದಿಕೆ ಮಾಡೋ ಮೇಲೆ ಮಾಡೋದು ವಿತರಣೆ, ಆಚರಣೆ ಸಭಿಕರಿಗೆ ಬಿಟ್ಟಿದ್ದು. ಆದರೆ ಜ್ಞಾನವಂತೂ ಜಾಸ್ತಿ ಇರಬೇಕು. ಒಬ್ರು ಈಚಿ ಶಾಂತವೀರಯ್ಯ ಅಂತಿದ್ರು, ಯಾವಾಗಲೂ ತಿಳ್ಕೊಳ್ತೇನೆ ಅವರು. ಅವ್ರು ಯಾವಾಗಲೂ ಹೇಳಿದರೆ ಕುಮಾರು ಬಾಯಿಲ್ಲಿ ನಮ್ಮಲ್ಲಿ ಅಂಡೆಯಷ್ಟು ಸ್ಟಾಕ್ ಇರಬೇಕು, ಉದ್ಧರಣೆಯಷ್ಟು ಬಡಿಸ್ಬೇಕು ಅಂತ. ಹಾಗಾಗಿ ನಮ್ಮದು ಜ್ಞಾನದ ಶೇಖರಣೆ ಆಗ್ತಾ ಇರಬೇಕು, ಸಮಯದ ಚೌಕಟ್ಟಿಗೆ ಅನುಗುಣವಾಗಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಬಡಿಸ್ತಾ ಇರಬೇಕು. ಒಟ್ಟಾರೆ ಮಕ್ಕಳು ಇವತ್ತು ಮೊಬೈಲ್ ಯುಗ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ಪುಸ್ತಕಂ ಹಸ್ತಭೂಷಣಂ, ಈಗ ಮೊಬೈಲಂ ಹಸ್ತಭೂಷಣಂ, ಅದು ಅನಿವಾರ್ಯ, ಇನೆವಿಟಬಲ್, ಅನ್ಕಂಟ್ರೋಲಬಲ್. ಆದರೂ ಮಕ್ಕಳಿಗೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಬೇಕಾದ್ದು ಪೋಷಕರ ಕರ್ತವ್ಯ ಮತ್ತು ಶಿಕ್ಷಕರ ಕರ್ತವ್ಯ ಕೂಡ.
0: ಪೋಷಕರಿಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ
1: ಪೋಷಕರಿಗೆ? ಏನಂದರೆ ಮಕ್ಕಳಿಗೆ ಏನಾಗಿದೆ ಅಂದರೆ, ಈಗ ಯಾವುದೇ ವಿಚಾರ ಆಗ್ಬೋದು, ಮಕ್ಕಳಿಗೆ ನಾವು ಹೇಳೋದಕ್ಕೆ ಮೊದಲು ಪೋಷಕರು ಅದನ್ನ ಪಾಲನೆ ಮಾಡಬೇಕು.
0: ಈಗ ಮಗುಗೆ ಮೊಬೈಲ್ ನೋಡ್ಬೇಡ ಅಂತ ಹೇಳೋದ್ ಮೊದಲು.
1: ಹೌದು ಹೌದು ಹೌದು ಹೌದು, ಈಗ ಮಗುಗೆ ಓದು ಓದು ಅಂದೆ. ಈಗ ಇನ್ನೊಂದು ಹೇಳ್ತೇನೆ, ಯಾವುದು ಕೂಡ ಆ ವಾತಾವರಣಕ್ಕೆ ಅನುಗುಣವಾಗಿ ಮಗು ಬೆಳೀತದೆ. ಅದನ್ನೇ ಶಂಕರಾಚಾರ್ಯರು ಹೇಳಿದಾರಲ್ಲ, ಸತ್ಸಂಗತ್ವೇ ನಿತ್ಸಂಗತ್ವಂ, ನಿತ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಹಿ ಅಂತ. ಈಗ ತಂದೆ ತಾಯಿ ಯಾವುದೋ ಬಿಡುವಿನ ವೇಳೆಯಲ್ಲಿ ಒಂದು ಪುಸ್ತಕ ಓದ್ತಾ ಇದ್ರೆ ಆ ಮಗುಗೂ ಕುತೂಹಲ ಬರ್ತದೆ. ಅದು ಆ ಮಗು ಚಿಕ್ಕ ವಯಸ್ಸೇನಿದೆ ಅಲ್ವಾ, ನಾವು ಯಾವ ರೀತಿ ಅದಕ್ಕೆ ನಾವು ಒಂದು ರೀತಿ ಮಾರ್ಗದರ್ಶನ ಕೊಡ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗೋಡೆಗಳ ಮೇಲೆ ಬರೆದಿರ್ಬೋದು, ನೋಡಿ ಕಲಿ ಮಾಡಿ ತಿಳಿ ಅಂತ. ಹಾಗಾಗಿ ನೋಡಿ ಕಲಿ ಮಾಡಿ ತಿಳಿ, ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ಮಕ್ಕಳು ಅನುಸರಣೆ ಮಾಡ್ತಾರೆ.
0: ಕರೆಕ್ಟ್. ಸಮಯ 4:44. ಶರಣರತ್ನ ಪ್ರಶಸ್ತಿಗೆ ಭಾಜನರಾದವರು, ಅಂತಾರಾಷ್ಟ್ರೀಯ ಬಸವ ಸಿರಿ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿ ಗೌರವಗಳಿಗೆ ಭಾಜನರಾದವರು ಎ ಆರ್ ಶಿವಕುಮಾರ್ ಅವರು. ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಮತ್ತೆ ಹೀರೋಸ್ ಆಫ್ ಎಜುಕೇಶನ್ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದೀರಾ ನೀವು, ಮತ್ತೆ ಈ ಸಾಕಷ್ಟು ಪ್ರಶಸ್ತಿಗಳು ಮತ್ತೆ ಗೌರವಗಳಿಗೆ ಪಾತ್ರರಾಗಿದ್ದೀರಾ. ಅಂತಾರಾಷ್ಟ್ರೀಯ ಕಾಯಕ ಸೇವೆ ಪ್ರಶಸ್ತಿ, ಆದರ್ಶ ಶಿಕ್ಷಣ ರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ನಿಮಗೆ ಸಂದಿದೆ. ಧರ್ಮ ಸೇವಾ ಕಾರ್ಯನಿರತರು ಮತ್ತೆ ಸುಸಂಸ್ಕೃತ ಸಜ್ಜನ ಮಾನ್ಯರು ಅನ್ನುವಂತಹ ಪ್ರಶಸ್ತಿ ಕೂಡ ನಿಮಗೆ ಸಿಕ್ಕಿದೆ. ಇಷ್ಟೆಲ್ಲ ಪ್ರಶಸ್ತಿ ಗೌರವಗಳು, ನಿಮಗೆ ಹೇಗನ್ಸುತ್ತೆ?
1: ಅಲ್ಲ, ಅದು ನಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ನೋಡಿ ಅವರು ಗುರುತಿಸಿ ಕೊಟ್ಟಿರ್ತಾರೆ.
0: ಆದರೆ
1: ಅದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ. ಅಂದರೆ ಏನೋ ನಮ್ಮಲ್ಲಿರುವ ಒಂದು, ಈಗ ನಿನ್ನೆ ಒಂದು ಮಾತು ಹೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮುಖ, ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು ಅಂತ. ನಾನು ಸಾಂದರ್ಭಿಕವಾಗಿ ಹೇಳ್ತೇನೆ, ನಾವೆಲ್ಲರೂ ವ್ಯಕ್ತಿಗಳು, ಬೆಳೆಸಿಕೊಳ್ಳಬೇಕು ವ್ಯಕ್ತಿತ್ವ, ವ್ಯಕ್ತಿತ್ವದಲ್ಲಿ ಪಾಲಿಸಬೇಕು ತತ್ವ, ಆ ತತ್ವದಲ್ಲಿರಬೇಕು ಸತ್ವ, ಆವಾಗ ಸಿಗುತ್ತೆ ನಮಗೆ ಪ್ರಭುತ್ವ. ಇದೇ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವ ಅಂತೇಳಿ.
0: ಓಕೆ, ಈಗ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶ್ಚನ್ ಗಳನ್ನ ಕೇಳ್ತೀನಿ ನಾನು. ಸೊ ಬೇಗ ಬೇಗ ಅದಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರ ಕೊಡಬೇಕು. ನಿಮ್ಮ ನೆಚ್ಚಿನ ಕನ್ನಡದ ಬರಹಗಾರರು?
1: ಬೇಕಾದಷ್ಟು ಜನ ಇದ್ದಾರೆ, ಅದರಲ್ಲಿ ದ ರಾ ಬೇಂದ್ರೆ ಆಗ್ಬೋದು.
0: ಓಕೆ, ನಿಮ್ಗೆ ತುಂಬಾ ಇಷ್ಟವಾಗಿರೋ ಶಿಕ್ಷಕರು?
1: ಶಿಕ್ಷಕರು
0: ನಿಮ್ಮಲ್ಲಿ ಪ್ರಭಾವ ಬೀರಿದಂತ
1: ಶಾಲಾ ಮಟ್ಟದಲ್ಲಿ ನಮ್ಗೆಲ್ಲರೂ ಅದ್ಭುತವಾದಂತ ಶಿಕ್ಷಕರಿದ್ರು. ಆದ್ರೆ ಎಲ್ಲರೂ ಇವತ್ತು ಕೆಲವರು ಲಿಂಗೈಕ್ಯರಾಗಿದ್ದಾರೆ. ಇವತ್ತು ನಾನು ಓದಿದಂತ ಶಾಲೆ ಕಲ್ಕುಂಟೆ ಅಗ್ರಹಾರದಲ್ಲಿ SN ವಿಜಯಸಾರಥಿ ಅಂತ ಒಬ್ಬ ಟೀಚರ್ ಇದ್ದಾರೆ, ನಮ್ಮ ಮೇಲೆ ಹೈಸ್ಕೂಲ್ ಅಲ್ಲಿ ತುಂಬಾ ಪ್ರಭಾವ ಬೀರಿದವರು. ಅವ್ರು ಈಗಲೂ ಕೂಡ 80 ವರ್ಷದ ಅಂಚಿನಲ್ಲಿದ್ದಾರೆ. ಅವಾಗ ಅವಾಗ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ, ನೀನು ಬಹಳ ಎತ್ತರಕ್ಕೆ ಬೆಳೆದಿದೆಯ, ನೀನು ಈಗೂ ಬೆಳಿ ಅಂತೇಳಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗೊತ್ತಿಲ್ಲ ನನ್ನ ಪುಣ್ಯ ಏನೋ, ನಾನೇನಾದರೂ ಈ ಜಗತ್ತನ್ನು ನಿರ್ಗಮಿಸಿದ್ರೆ ಸ್ವರ್ಗಕ್ಕೆ ಏನಾದರೂ ಹೋದ ಮೇಲೆ ಸ್ವರ್ಗದಿಂದನೂ ನಿನಗೆ ಆಶೀರ್ವಾದ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಇದು ನನಗೆ ಒಂದು ಸೌಭಾಗ್ಯ ಅಂತ, ಗುರುಗಳನ್ನು ಪಡೆದಂಥ ಸೌಭಾಗ್ಯ.
0: ಪ್ರತಿಯೊಬ್ಬರು ಓದಲೇಬೇಕಾಗಿರೋ ಪುಸ್ತಕ?
1: ವಿವೇಕಾನಂದರದ್ದು ಬೇಕಾದಷ್ಟಿದೆ, ಲಿಟ್ರೇಚರು, ಕುವೆಂಪುದಾಗ್ಬೋದು. ಅದರಲ್ಲೂ ನಾನು ಪದೇ ಪದೇ ಹೇಳ್ತೇನೆ, ವಚನ ಸಾಹಿತ್ಯದಲ್ಲಿ ವಚನಗಳು, ಸರ್ವಜ್ಞನ ತ್ರಿಪದಿಗಳು, ಆಮೇಲೆ ಮಂಕುತಿಮ್ಮನ ಕಗ್ಗಗಳು, ಆಮೇಲೆ ವಿವೇಕಾನಂದರು ಯುವ ಜನತೆಗೆ ಒಂದು ಕರೆ ಅಂತಿದೆ. ಅದ್ಭುತವಾದಂಥ ವಿವೇಕಾನಂದರು. ಯಾಕೆಂದರೆ ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ವಿವೇಕಾನಂದರು ಅಂದರೆ, ಅವರು ಯುವ ಜನತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು, ಯಾಕೆಂದರೆ ಅವರೇ ಭವಿಷ್ಯ ಅಂತೇಳಿ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇನೆ.
0: ಓಕೆ, ಈ ಟೀಚರ್ ಆಗಿದ್ದವರು, ನೀವು ಶಿಕ್ಷಕರಾಗಿದ್ದವರು, ಪ್ರಾಧ್ಯಾಪಕರಾಗಿದ್ದವರು, ಪ್ರೊಫೆಸರ್ ಆಗಿದ್ದವರು, ಬ್ಲಾಕ್ ಬೋರ್ಡ್ ಮೇಲೆ ಸಾಕಷ್ಟು ಸಲ ಬರೆದಿದ್ದೀರಾ.
1: ಹೌದು.
0: ಇದೀಗ ಬ್ಲಾಕ್ ಬೋರ್ಡ್ಗಳು ಕಡಿಮೆ ಆಗಿ ಸ್ಮಾರ್ಟ್ ಬೋರ್ಡ್ಗಳಾಗ್ತಾ ಇದೆ, ಇದ್ರ ಬಗ್ಗೆ?
1: ಇದು ಬಹಳ ಮುಖ್ಯ. ಇದು ಏನಾಗ್ತದಂದ್ರೆ, ಯಾವುದೇ ಒಂದು ಆವಿಷ್ಕಾರಗಳು ಆಯಾಯ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತದೆ. ನಾನೇನೆ ಅಂತ ಹೇಳ್ತೀನಂದ್ರೆ, ಒಂದು ಗಾಳಿಪಟ ಗಾಳಿಯ ಜೊತೆ ಹೋದ ಹಾಗೆ ನಾವು ಸನ್ನಿವೇಶಕ್ಕೆ ಅನುಗುಣವಾಗಿ ಹೋಗಬೇಕು. ಆದರೆ ಅವತ್ತು ನೀವು ಎಷ್ಟೇ ಟೆಕ್ನಾಲಜಿ ಇದ್ದರೂ ಒಂದು ಮಾತಿದೆ, ಚಾಕ್ ಅಂಡ್ ಟಾಕ್ ಅಂತ. ಹಾಗಾಗಿ ಸುಮಾರು ಜನಕ್ಕೆ ಗೊತ್ತಿದೆ, ನಾನು ನಮ್ಮ ಕಾಲೇಜಲ್ಲಿ ದೊಡ್ಡ ಬೋರ್ಡು, ಈ ಎಂಡಿಂದ ಆ ಎಂಡ್ ತನಕ ನಾನು ನೀಟಾಗೆಲ್ಲ ಬರೆದು ಬಂದಿದ್ದರೆ, ಮುಂದೆನೇ ತರಗತಿಗೆ ಹೋಗುವಂಥ ಅಧ್ಯಾಪಕರು ಏನು ಹೇಳೋರು ಅಂದರೆ, ಸರ್ ಅಷ್ಟು ಗುಂಡು ಗುಂಡಕ್ಕೆ ಚೆನ್ನಾಗಿ ಬರೆದಿದ್ದೀರಿ ಸರ್, ನೀವು ಬರೆದಿರೋದನ್ನು ಅಳಿಸೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಸರ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಷ್ಟೋ ಜನ ಮೊಬೈಲ್ ಕಾಲ ಬಂದಾಗ ನಾನು ಬರೆದಿರೋದನ್ನೆಲ್ಲ ಮಕ್ಕಳು ಫೋಟೋ ತಗೊಂಡು ನನಗೆ ವಾಟ್ಸ್ಆ್ಯಪ್ ಮಾಡಿರೋದು ಇದೆ, ಅದನ್ನು ಕೇಳಿದಾಗ ನಮ್ಗೆ ಖುಷಿ ಆಗ್ತದೆ.
0: ಶಿಕ್ಷಣನ ಒಂದೇ ಒಂದು ಪದದಲ್ಲಿ ವ್ಯಾಖ್ಯಾನಿಸೋದಾದ್ರೆ ಏನು ಹೇಳ್ತೀರ?
1: ಅಲ್ಲ, ಶಿಕ್ಷಣ ಅನ್ನೋದು ಒಂದೇ ಮಾತು ಹೇಳ್ಬಿಡ್ತೇನೆ, ವಿವೇಕಾನಂದರದ್ದು ಹೇಳ್ಬಿಡ್ತೇನೆ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ದೇರ್ ಇನ್ ಎ ಮ್ಯಾನ್ ಅಂತ.
0: ಇವತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿದ್ದೀರಾ.
1: ಹೌದು.
0: ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಮಾತು ಹೇಳೋದಾದ್ರೆ?
1: ಅಲ್ಲ, ಒಂದೇ ಮಾತು ಹೇಳ್ತೇನೆ, ನಾನು ಕಲ್ತಿದ್ದ ಸತ್ಯಸಾಯಿಬಾಬಾ ಕಾಲೇಜ್ ಕಲ್ತಿದ್ದ ಸಂದೇಶವನ್ನು ಮಕ್ಕಳಿಗೆ ಹೇಳ್ತೇನೆ ನಾನು, ಬಿ ಗುಡ್, ಡೂ ಗುಡ್, ಸಿ ಗುಡ್.
0: ಓಕೆ.
1: ಆಮೇಲೆ ಕ್ಯಾರೆಕ್ಟರ್, ಅದಕ್ಕೆ ಒಂದು ಮಾತಿದೆ, ನಾಲೆಡ್ಜ್ ಗಿವ್ಸ್ ಯು ಪವರ್, ಕ್ಯಾರೆಕ್ಟರ್ ಗಿವ್ಸ್ ಯು ರೆಸ್ಪೆಕ್ಟ್. ಆಯ್ಕೆ ಅವರೇ ಮಾಡ್ಕೊಬೇಕು.
0: ನಿವೃತ್ತ ಶಿಕ್ಷಕರು ನೀವು?
1: ಹೌದು.
0: ನಿವೃತ್ತಿ ಆಗಿದ್ದೀರಾ? ಆದ್ರೆ ಈಗಿನ ಶಿಕ್ಷಕರಿಗೆ ಏನ್ ಸಂದೇಶ ಕೊಡ್ತೀರಾ?
1: ಅಲ್ಲ, ಈಗ ಏನಾಗಿದೆ ಅಂದರೆ, ಯಾರೂ ಅನ್ಯತಾ ಭಾವಿಸಬಾರ್ದು. ಅವತ್ತು ಇವತ್ತು ಮೌಲ್ಯಗಳು ಮತ್ತು ವ್ಯವಸ್ಥೆಗಳು ಸ್ವಲ್ಪ ಕುಸಿತ ಆಗಿದೆ. ಆಮೇಲೆ ಇವತ್ತು ಒತ್ತಡದ ಜೀವನದಲ್ಲೂ ಇದ್ದಾರೆ. ಆಮೇಲೆ ಅದರಲ್ಲೂ ಕೂಡ ವಿವೇಕಾನಂದರು ಹೇಳಿದ್ದಾರೆ, ಟೀಚಿಂಗ್ ಪ್ರೊಫೆಷನ್ ಈಸ್ ದಿ ನೋಬ್ಲೆಸ್ಟ್ ಪ್ರೊಫೆಷನ್ ಅಂತ. ಹಾಗಾಗಿ ಇವತ್ತು ಮಕ್ಕಳು, ನಾನಾಗಲೇ ಹೇಳಿದ್ನಲ್ವಾ, ನಮ್ಮ ವೈಯಕ್ತಿಕ ಜಂಜಾಟಗಳು ಎಷ್ಟೇ ಇದ್ದರೂ ತರಗತಿಗೆ ಹೋದ ತಕ್ಷಣ ಎಲ್ಲ ಜಂಜಾಟಗಳನ್ನು ಮರೆತು ಡ್ಯೂಟಿ, ಡಿಸಿಪ್ಲಿನ್, ಡೆಡಿಕೇಶನ್, ಪರ್ಸಿವೆರೆನ್ಸ್ ಅಂತ ಏನು ಹೇಳ್ತೀವಿ, ಅದರ ಕಡೆ ಗಮನ ಹರಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ನಾವು ಬರೀ ಏನು ಮಾರ್ಕ್ಸ್ ಓರಿಯೆಂಟೆಡ್ ಇಂದ ಬರೀ ಬೋಧನೆ ಮಾಡೋದ್ರ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕು. ಅದು ಒಂದು ಹೇಳ್ತೇನೆ, ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕಾದ್ರೆ ನಮ್ಮಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು.
0: ದ ರಾ ಬೇಂದ್ರೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ, ಅವರ ಲೇಖನಗಳು, ಅವರ ಬರಹಗಳು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅವರದೇ ಹಾಡಿನ ಜೊತೆಯಲ್ಲಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಇಳಿದು ಬಾ ತಾಯೇ ಇಳಿದು ಬಾ, ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ. ಅದೇ ಹಾಡನ್ನು ಕೇಳ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀರಿ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನ ವಿಲು 101.3.

ಸಮಯ ಸರಿಯಾಗಿ 4:52. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಇಳಿದು ಬಾ ತಾಯ ಇಳಿದು ಬಾ, ತುಂಬಾ ಅದ್ಭುತವಾದ ಒಂದು ಹಾಡನ್ನ ಕೇಳ್ತಾ ಇದೀವಿ. ಸಾರ್ವಕಾಲಿಕವಾದ ಒಂದು ಹಾಡು ಅಂತಾನೆ ಹೇಳಬಹುದು. ದರಾ ಬೇಂದ್ರೆಯವರನ್ನ ಯಾವತ್ತಿಗೂ ಕನ್ನಡ ನೆಲ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾದ ಕವಿಯ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಸೊ ಈಗ ಕೊನೆಯ ಸೆಗ್ಮೆಂಟ್ಗೆ ಬಂದ್ಬಿಟ್ಟಿದ್ದೀವಿ. ಈ ಕೊನೆ ಸೆಗ್ಮೆಂಟ್ ಅಲ್ಲಿ ನಾನು ನಮ್ಮ ಕೇಳಿದ್ರೆ ಏನೇನ್ ಸಂದೇಶನ ಕಳಿಸಿದ್ದಾರೆ, ನಿಮ್ಗೆ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೇಳ್ಬಿಡ್ತೀನಿ. ಎಚ್ ಎಲ್ ಬಸವರಾಜು ಪುಟಗೇರಿ ಹೊಸಳ್ಳಿ ಗ್ರಾಮದಿಂದ ಹೇಳ್ತಾ ಇದಾರೆ, ಸ್ಫೂರ್ತಿದಾರೆ ವರ್ಷಧಾರೆಯಾಗಿದೆ, ಕನ್ವರ್ಟ್ ಆಗ್ಬಿಟ್ಟಿದೆ ವರ್ಷಧಾರೆಯಾಗಿ, ಖುಷಿ ಆಯ್ತು. ಮಳೆ ಬಂದಿಲ್ಲ ಆದ್ರೆ ಆಶು ಕವಿತೆ ಶ್ರಾವಣ ಬಂತು ಅನ್ನಂಗ್ ಬಂದಿದೆ. ಶ್ರಾವಣ ಬಂತು ಸಿನಿಮಾದಲ್ಲಿ ಶ್ರೀನಾಥ್ ಅವರು ಏನೇನು ಪ್ರಾಸದ ಮಾತುಗಳಾಡಿದ್ರು ಅದು ನೆನಪಾಯ್ತು, ಶಿವಕುಮಾರ್ ಅವ್ರನ್ನ ನೋಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಸೂಪರ್, ತುಂಬಾ ಚೆನ್ನಾಗಿತ್ತು ಅಂತ ಧಾರವಾಡದಿಂದ ಮಂಜುಶ್ರೀ ಹೇಳ್ತಾ ಇದ್ರೆ. ಶ್ರುತಿ ಬಿ ಎಂ ಚಿಕ್ಕಮಗಳೂರಿಂದ, ನಾನು ಹಿರೇಮಗಳೂರು ಕಣ್ಣನವರ ಮಾತು ತುಂಬಾ ಕೇಳಿದೀನಿ, ಇವರ ಸಂದರ್ಶನ ಕೇಳಿ ಕೂಡ ಅಷ್ಟೇ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ನನಗೂ ತುಂಬಾ ಖುಷಿ, ಅದು ಸುಲಭದ ಮಾತಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಜೊತೆಗೆ ಮೊಹಮ್ಮದ್ ನಾಗರಾಳ ರಾಯಚೂರಿಂದ, ಲೆಕ್ಕದ ಮೇಷ್ಟು ಪ್ರಾಸಕ್ಕೆ ಬಂದು ಸ್ಫೂರ್ತಿ ಯಾವುದು ಅಂತ ತಿಳಿಬಹುದಾ ಅಂತ ಕೇಳಿದ್ದಾರೆ. ಈಗಾಗಲೇ ನೀವು ಅದಕ್ಕೆ

0: ಉತ್ತರ ಕೊಟ್ಟಿದ್ದೀರಾ. ವಾವ್ ಶಿವಕುಮಾರ್ ಸರ್ ಅವರ ಧ್ವನಿ, ನಾನು ಇದನ್ನ ಹೇಳೋಣ ಅನ್ಕೊಂಡೆ, ಆ ಕಂಚಿನ ಕಂಠ ಅವರ ಪ್ರಾಸಬದ್ಧ ಮಾತು ತುಂಬಾ ತುಂಬಾ ಚೆನ್ನಾಗಿದೆ. ಆ ಕ್ಷಣಕ್ಕೆ ನಿಮ್ಗೆ ಹೇಗೆ ಆ ಪ್ರಾಸ ಹೊಳಿಯುತ್ತೆ ಅಂತ ನೀವು ಹೇಳಿದ್ರಿ, ಓದ್ತಾ ಓದ್ತಾ ಬರುತ್ತೆ ಅದು ಅಂತ, ಆ ಪ್ರಾಸಗಳು ನೆನಪಾಗತ್ತೆ. ಒಂದು ಕೋರಿಕೆ, ಶೋಭಾ ಹೆಸರಿಗೆ ಒಂದು ಪ್ರಾಸ ಹೇಳ್ಬೇಕಂತೆ ನೋಡಿ, ಟ್ರೈ ಮಾಡಿ. ಆದ್ರೆ ಶುಭ ಸಂಜೆ ಶಿವಕುಮಾರ್ ಪ್ರೊಫೆಸರ್ ಅವರಿಗೆ ತುಂಬಾ ತುಂಬ ಹೃದಯದ ಅಭಿನಂದನೆಗಳು. ಸಾಕಷ್ಟು ಪ್ರಶಸ್ತಿಗಳ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಿಮಗೆ ಹರಿದು ಬರಲಿ ಅಂತ ಹೇಳ್ತೀವಿ ಅಂತ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಪ್ರಜಾಪ್ರಭುತ್ವ ಮತ್ತೊಂದು ಸಲ ಕೇಳ್ದಂಗಾಯ್ತು, ಖುಷಿಯಾಯ್ತು. ಕಾರ್ಯಕ್ರಮನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಯಾರು ಇವರು ಸಂದೇಶನ ಕಳಿಸಿದವರು? ದಾವಣಗೆರೆಯಿಂದ ಶಾಮನೂರಿಂದ ಸೋಮಶೇಖರ್ ಠಾಣೆಯವರು ಸಂದೇಶ ಕಳಿಸಿದ್ದಾರೆ. ಅವ್ರ ಜೊತೆಗೆ ವಾಣಿಶ್ರೀ ಧಾರವಾಡದಿಂದ, ಈಗಾಗಲೇ ನೀವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ನಿಮ್ಮ ಪ್ರತಿಯೊಂದು ಮಾತು ಮಾತಿನ ಒಗ್ಗಟ್ಟು ನಮ್ಗೆಲ್ಲ ಸ್ಫೂರ್ತಿದಾಯಕ. ಆದ್ರೂ ಒಂದು ಚಿಕ್ಕ ಪ್ರಶ್ನೆ ಸರ್, ನೀವು ಇವತ್ತಿನ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಹೆಚ್ಚಿಸೋಕೆ ಏನ್ ಸಲಹೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ಶಿವರಾಮ್ ಕಾರಂತರ ತತ್ವಗಳನ್ನ ಎಜುಕೇಶನ್ ಅಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯನ ಅಂತ ಕೇಳಿದ್ರೆ, ಅಂದ್ರೆ ಶಿವರಾಮ್ ಕಾರಂತರು, ನಾನು ಉಲ್ಲಾಸ್ ಕಾರಂತ ಅವರನ್ನ ನೋಡಿದಾಗ ಅವ್ರು ಹೇಳಿದ್ದು, ಎಂಟನೇ ಕ್ಲಾಸಿಂದಾನೆ ಸ್ಕೂಲ್ಗೆ ಹೋಗಿದ್ದು, ಅದುವರೆಗೂ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. ಈಗಲೂ ಕೂಡ ಹೋಮ್ ಸ್ಕೂಲಿಂಗ್ ಗಳು ಸಾಕಷ್ಟು ಇದಾವೆ, ಆ ವಿಷಯದ ಬಗ್ಗೆ ಹೇಳ್ತಾ ಇದಾರೆ. ಜೊತೆಗೆ ಶಾಂತಾಚಾರ್ ಬಡಿಗೇರ್ ಕುಕನೂರಿಂದ ಸಂದೇಶನ ಕಳಿಸಿ, ಕಾರ್ಯಕ್ರಮನೂ ಚೆನ್ನಾಗಿತ್ತು, ನಿರೂಪಕರು ಚೆನ್ನಾಗಿದ್ರು, ಜೊತೆಗೆ ಇವತ್ತಿನ ಅತಿಥಿ ಕೂಡ ಸೂಪರ್ ಅಂತ ಹೇಳಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 24917, ತುಂಬಾ ಖುಷಿಯಾಯ್ತು ಎಲ್ಲ ಮಾತುಗಳನ್ನ ಕೇಳಿ ಅಂತ ಹೇಳಿದ್ದಾರೆ. ಈ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ?
1: ಅವರೆಲ್ಲರ ಪ್ರೀತಿಯ ಸ್ಪಂದನ ನನಗೆ ಬಹಳ ಚಂದನ. ಹಾಗಾಗಿ ಅಷ್ಟೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ವಂದನ. ಹಾಗಾಗಿ ನಾವು ಮುಖಾಮುಖಿ ಭೇಟಿ ಆಗದೇ ಇದ್ದರೂ ಕೂಡ ಹೀಗೆ ಇರಲಿ ನಮ್ಮ ನಿಮ್ಮ ಬಂಧನ ಅನುಬಂಧನ.
0: ಓಕೆ, ಗ್ರೇಟ್. ಸೊ ಇನ್ನು ಟೈಮ್ ಇಲ್ಲದೆ ಇರೋ ಕಾರಣ ಸಾಕಷ್ಟು ಮಾತಾಡಕ್ ಆಗ್ತಾ ಇಲ್ಲ, ಗಡಿಯಾರ ನಮ್ಮ ಮಾತು ಕೇಳ್ತಾ ಇಲ್ಲ.
1: ಟೈಮ್ ಡಸಂಟ್ ವೇಟ್ ಫಾರ್ ಎನಿವನ್.
0: ಹೌದು. ಸೊ ನೀವು ರಿಟೈರ್ ಆಗಿ 4 ವರ್ಷ ಆಯ್ತು ಅಂತ ಹೇಳಿದ್ರಿ, ಒಬ್ಬ ರಿಟೈರ್ ಆದ ವ್ಯಕ್ತಿ, ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿರಬಹುದು, ಯೋಜನತೆ ಇರಬಹುದು, ನಾಳೆ ಒನ್ ಟೈಮ್ಗೆ ರಿಟೈರ್ ಆಗವ್ರೆ. ಹಿಂದಿನ ಕಾಲದಲ್ಲೆಲ್ಲ 100 ವರ್ಷ ಪೂರ್ಣಾಯಿಸು ಅಂತ ಇತ್ತಂತೆ, ಈಗ 60 ವರ್ಷ 70 ವರ್ಷನೇ ಪೂರ್ಣಾಯಿಸಿರೋದ್ರಿಂದ 40 ವರ್ಷ 35 ವರ್ಷ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಾರೆ. ರಿಟೈರ್ಮೆಂಟ್ ಟೈಮ್ ಅನ್ನ ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ರೂಪಿಸ್ಕೊಂಡ್ರೆ ತುಂಬಾ ಒಳ್ಳೆಯದು?
1: ರಿಟೈರ್ಮೆಂಟ್, ನಾನು ವೃತ್ತಿಯಲ್ಲಿದ್ದಾಗೇನೆ ಈ ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ದೆ. ಮೂಲತಃ ಒಬ್ಬ ನಿರೂಪಕನಾಗಿ, ಸಾಂದರ್ಭಿಕವಾಗಿ ಒಬ್ಬ ಉಪನ್ಯಾಸಕನಾಗಿ, ಅದನ್ನ ಆಯಾಯ ಒಂದು ಜವಾಬ್ದಾರಿಯ ಮಟ್ಟದಲ್ಲಿ ಕಡಿಮೆ ಹಂತದಲ್ಲಿತ್ತು. ಈಗ ನಾನು ಸಂಪೂರ್ಣ ನಿವೃತ್ತಿ ಆಗಿರೋದ್ರಿಂದ ಯಾವ ಬೇರೆ ಜವಾಬ್ದಾರಿ ಇಲ್ಲ. ಹಾಗಾಗಿ ನನ್ನ ನಿವೃತ್ತಿ ಆದ್ಮೇಲೆ ಬೇರೆ ಕಾಲೇಜುಗಳಿಂದ ನನಗೆ ಆಮಂತ್ರಣ ಬಂತು, ನೀವು ಪ್ರಾಂಶುಪಾಲರಾಗಿ ಬನ್ನಿ, ಒಬ್ಬ ನಿರ್ದೇಶಕರಾಗಿ ಬನ್ನಿ ಅಂತ. ಹಾಗಾಗಿ ನಾನು ಹಣದ ದೃಷ್ಟಿಯಿಂದ ಒಂದೇ ಅಲ್ಲ, 35 ವರ್ಷ ಬೋಧನೆ ಮಾಡಿದ್ದೀನಿ. ಸಾಮಾಜಿಕವಾಗಿ ಒಂದಷ್ಟು ಮಕ್ಕಳಲ್ಲಿ ಒಂದು ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರತಿನಿತ್ಯ ಒಂದೊಂದು ದಿವಸ 2-3 ಕಾರ್ಯಕ್ರಮಗಳಿರ್ತದೆ. ಶಾಲೆಗಳು, ಕಾಲೇಜುಗಳು ಎಲ್ಲನೂ, ಶೈಕ್ಷಣಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲ ರಂಗಗಳಲ್ಲೂ ಅವ್ರು ಏನು ವಿಷಯ ಕೊಟ್ಟರೆ ಆ ವಿಷಯಕ್ಕೆ ಅನುಗುಣವಾಗಿ ಮಾತನಾಡೋದು. ಅದು ಭಗವಂತ ಆಗಲೇ ಹೇಳಿದ್ನಲ್ವಾ, ಅದು ಅವ್ನು ಕೊಟ್ಟರೋ ಅಂಥ ವರ. ಹಾಗಾಗಿ ಅದಕ್ಕಿಲ್ಲ ಬರ, ನಮ್ಮ ಮಾತಿನಲ್ಲಿ ಇರಬೇಕು ನಿಖರ.
0: ತುಂಬಾ ಚೆನ್ನಾಗಿತ್ತು ಸಂದರ್ಶನ ಅಂತ ದಾವಣಗೆರೆಯಿಂದ ಸಂದೇಶನ ಕಳ್ಸಿದಾರೆ. ಇವ್ರ ಹೆಸರನ್ನು ಕಳ್ಸಿಲ್ಲ, ಯಾಕೋ ಭಯ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ ಹತ್ರ ಹೆಸರನ್ನ ಹೇಳಕ್ಕೆ. ಸೊ ಇನ್ನು ಸಾಕಷ್ಟು ಜನ ಇನ್ನು ಟೈಪಿಸ್ತಾ ಇದಾರೆ ಅವರವರ ಮೆಸೇಜ್ ಗಳನ್ನ. ದಿವ್ಯ ಜ್ಯೋತಿ ಸಂದೇಶನ ಕಳ್ಸಿದ್ದಾರೆ, ನಿಜವಾಗ್ಲೂ ಲೆಕ್ಕದಲ್ಲಿ ನಾನು ತುಂಬಾ ಕಷ್ಟಪಡ್ತಿದ್ದೆ, ಆದ್ರೆ ಈ ಮಾತುಗಳನ್ನ ಕೇಳಿ ಖುಷಿ ಆಯ್ತು.
1: ಲೆಕ್ಕಕ್ಕೆ ಬೇಕಂದ್ರೆ ಒಂದು ಸೂತ್ರ ಹೇಳ್ಬಿಡ್ತೇನೆ,
0: ಹೇಳಿ ಹೇಳಿ.
1: ನಾನು ಪ್ರತಿ ಸಾರಿ ನೀವು ಹೇಳ್ತಾ ಇದ್ರೆ ಲೆಕ್ಕದ ಮೇಷ್ಟ್ರು ಅಂತ, ಮೂಲತಃ ನಮ್ಗೆ ಹಿರಿಯರು ಒಂದು ಮಾತು ಹೇಳ್ಕೊಡೋರು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಆದ್ರೆ ನಾನೇ ಅದನ್ನ ಕಂಪೋಸ್ ಮಾಡಿದ್ದೀನಿ ಕೆಲವು ಶಬ್ದಗಳು. ಜೀವನಕ್ಕೆ ಪಾಠ ಸೂತ್ರ ಏನಂದ್ರೆ, ನೀರಿನಂತೆ ಗಳಿಸು, ತೀರ್ಥದಂತೆ ಬಳಸು, ಬಂಗಾರದಂತೆ ಉಳಿಸು, ಆಗ ನಿನ್ನ ಜೀವನ ಬಲು ಸೊಗಸು. ಅಬ್ದುಲ್ ಕಲಾಂ ಹೇಳ್ದಂಗೆ, ಕಾಣು ಒಳ್ಳೆ ಕನಸು, ಅದಾಗಲಿ ನಿನಗೆ ನನಸು, ಇರಲಿ ಒಳ್ಳೆ ಮನಸ್ಸು. ಎಂತಹ ಮನಸ್ಸು ಅಂದರೆ, ಯಂಗ್ಸ್ಟರ್ಸನ್ನು ಕೇಳಿದ್ರೆ ಹೇಳ್ತಾರೆ ಯಶನ ಸಿನಿಮಾ ಮುಗ್ಗಿನ ಮನಸ್ಸು, ಹಿರಿಯರು ಹೇಳ್ತಾರೆ ಮಗುವಿನ ಮನಸ್ಸು. ಇದನ್ನು ಎಲ್ಲರಿಗೂ ತಿಳಿಸು, ಜೀವನದಲ್ಲಿ ಏನಾದರೂ ಸಾಧಿಸು, ಒಳ್ಳೆಯದನ್ನು ಶೋಧಿಸು, ಆಗ ಸಿಗುತ್ತೆ ನಿನಗೆ ಶ್ರೇಯಸ್ಸು ಮತ್ತು ಯಶಸ್ಸು.
0: ಈ ಮೇಷ್ಟ್ರಗಳಿಗೆ ಟೈಮ್ ಕೊಡೋದು ತುಂಬಾ ಕಷ್ಟದ ಕೆಲಸ. ನಾನು

0: ವಹಿಸಿದೀನಿ. ಸೊ ನಾನು ಒಂಥರ ಖುಷಿಯಿಂದ ಹೇಳ್ಕೊಳ್ತೀನಿ. ಕೊನೆಯದಾಗಿ ಒಂದೇ ಒಂದ್ ನಿಮಿಷ ಟೈಮ್ ಇದೆ, ಆಕಾಶವಾಣಿಗೆ ಬಂದಿದ್ದಕ್ಕೆ ಏನ್ ಅನಿಸ್ತು?
1: ಬಹಳ ಸಂತೋಷ ಆಯ್ತು. ಹಾಗಾಗಿ ಇಲ್ಲಿನ ವಾತಾವರಣ ಅಂದ್ರೆ ಗೊತ್ತಿರೋ ವಿಚಾರಗಳನ್ನ ಸಮಾಜಮುಖಿಯಾಗಿ ತಿಳಿಸೋದಕ್ಕೆ ಇದು ಒಂದು ಸಾಧಕ. ಹಾಗಾಗಿ ಆಕಾಶವಾಣಿ ನನ್ನನ್ನ ನೀವು ಆಮಂತ್ರಿಸಿದಿರಲ್ವಾ, ಕರೆದು ಒಂದಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮಗೆ ಆಕಾಶವಾಣಿ ಅಂದ್ರೇನೆ ನೋಡಿ, ಅಲ್ಲಿ ಎರಡಿದೆ, ಆಕಾಶ ಅದು ಎತ್ತರ, ಈ ಆಕಾಶದ ಎತ್ತರಕ್ಕೆ ಆಗಲಿ ವಾಣಿ, ಆ ವಾಣಿ ಎಲ್ಲರ ಮನಸ್ಸಿನಲ್ಲಿ ಆಗಲಿ ಚಿನ್ನದ ಗಣಿ, ಜೀವನ ಆಗಲಿ ಕಣಿ ಕಣಿ. ಇಷ್ಟೇಳಿ ನನ್ನ ಮಾತನ್ನ, ಸಮಯ ಆಗಿದೆ, ಇನ್ನು ಬೇಕಾದಷ್ಟು ವಿಚಾರ ಇತ್ತು, ಇನ್ನೊಂದು ಕಂತಿನಲ್ಲಿ ಅವಾಗಲಾದ್ರೂ ಕರೀರಿ, ಅವಾಗ ಇನ್ನೊಂದಷ್ಟು ವಿಸ್ತಾರ ಮಾಡೋಣ.
0: ಪ್ರೊಫೆಸರ್ ಎ ಆರ್ ಶಿವಕುಮಾರ್ ಅವರು ಇವತ್ತು ನಮ್ಮ ಜೊತೆಲಿದ್ರು, ಪ್ರಾಧ್ಯಾಪಿಕೆ ಜೊತೆಗೆ ವಿಶೇಷ ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡೋರು, ಸಾಕಷ್ಟು ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಸೇವಾ ನಿರತರಾಗಿದ್ದಾರೆ, ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಅಂತ ಅವರು, ಅವರ ಸ್ಫೂರ್ತಿ ಮತ್ತೆ ಅವರಿಗೆ ಇಷ್ಟವಾದ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರು. ಅವರ ಈ ಹಾಡಿನ ಜೊತೆಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:42 ಈಗ ಯಾವ ಕಾರ್ಯಕ್ರಮ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆಯಲ್ಲ. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಸ್ತೀನಿ ರಾಜ್ ಸಿನಿಮಾದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ವಿಷಯ ಏನು ತಿಳಿಸ್ತೀನಿ ಅಂತ ಹೇಳಿದ್ದೆ. ವಿಷಯ ಏನಿರಬಹುದು ಅಂತ ನಿಮಗನ್ಸುತ್ತೆ ಅಂತ ಈಗಾಗಲೇ ಒಂದಷ್ಟು ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ಸಿನಿಮಾ ಬಗ್ಗೆ ಏನಾದರೂ ಪ್ರಶ್ನೆ ಕೇಳ್ತೀರಾ ಅಂತ. ಇಲ್ಲ, ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಇವತ್ತು ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಪದಬಂಧ, ಕ್ರಾಸ್ವರ್ಡ್, ಸುಡೋಕೋ ಇವೆಲ್ಲವೂ ಬ್ರೈನ್ ಗೇಮ್ಸ್, ಮೆಮರಿ ಗೇಮ್ಸ್ ಅಲ್ವಾ. ಇಂತಹ ಗೇಮ್ಸ್ನ, ಇಂತಹ ಆಕ್ಟಿವಿಟೀಸ್ನ ನೀವು ಜಾಸ್ತಿ ಹೆಚ್ಚಾಗಿ ನೋಡೋದು ಎಲ್ಲಿ ಅಂದರೆ, ಅದು ನ್ಯೂಸ್ ಪೇಪರ್ಗಳಲ್ಲಿ ಅಲ್ವಾ. ನ್ಯೂಸ್ ಪೇಪರಿಂದಲೇ ನಾವೆಲ್ಲರೂ ಪದಬಂಧವನ್ನು ನೋಡಿದ್ದು, ಕ್ರಾಸ್ವರ್ಡ್ನ ಮಾಡೋದನ್ನ ಕಲ್ತಿದ್ದು ಎಲ್ಲ. ಸೊ ಈಗಲೂ ಸಹ ಪೇಪರ್ನಲ್ಲಿ ಪ್ರತಿದಿನ ಬರ್ತಾನೇ ಇರುತ್ತೆ. ಈಗಲೂ ನಿಮಗೇನಾದರೂ ಪದಬಂಧ ಅಥವಾ ಈ ಕ್ರಾಸ್ವರ್ಡ್, ಪಝಲ್ಸ್ ಈ ರೀತಿಯೆಲ್ಲ ಮೆಮರಿ ಗೇಮ್ಸ್ನ ಸಾಲ್ವ್ ಮಾಡುವಂಥ ಅಭ್ಯಾಸ ಇದೆಯಾ ಅನ್ನೋದು ಇವತ್ತಿನ ವಿಷಯ. ಮೆಮರಿ ಗೇಮ್ಸ್ನ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನೀವು ಸಹ ಈ ಎಲ್ಲ ಗೇಮ್ಸ್ನ ಆಡ್ತಾ ಇದ್ರೆ, ಅಂದರೆ ಪದಬಂಧ ಬಿಡಿಸೋದು ನಿಮಗಿಷ್ಟ ಇದ್ರೆ, ಕ್ರಾಸ್ವರ್ಡ್ ನಿಮಗಿಷ್ಟ ಇದ್ರೆ, ಈ ರೀತಿಯ ಮೆಮರಿ ಗೇಮ್ಸ್, ಮೈಂಡ್ ಗೇಮ್ಸ್, ಬ್ರೈನ್ ಗೇಮ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ, ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆನ ಹೇಳಬೇಕಲ್ವಾ ನೀವು ಮೆಸೇಜ್ ಮಾಡಬೇಕಂದ್ರೆ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9484901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನೀವು ತಿಳಿಸಬೇಕಾಗಿರೋದು ನಿಮಗೆ ಮೈಂಡ್ ಗೇಮ್ಸ್ ಅಂದರೆ ಬ್ರೈನ್ ಗೇಮ್ಸ್, ಪದಬಂಧ ಆಗಿರ್ಬೋದು, ಕ್ರಾಸ್ವರ್ಡ್ ಪಜಲ್ ಆಗಿರ್ಬೋದು, ರೂಬಿಕ್ಸ್ ಕ್ಯೂಬ್ ಆಗಿರ್ಬೋದು, ಇದನ್ನೆಲ್ಲ ಸಾಲ್ವ್ ಮಾಡುವಂಥ ಅಭ್ಯಾಸ ಇದೆಯಾ ಅನ್ನೋದನ್ನು ನಮಗೆ ತಿಳಿಸಿ. ಈಗ ಗುರು ಶಿಷ್ಯರು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಇವತ್ತಿನ ವಿಷಯ ಏನು ಅಂತ ಆಗಲೇ ತಿಳಿಸಿದ್ದೀನಿ. ಬ್ರೈನ್ ಗೇಮ್ಸ್ ಅಥವಾ ಮೈಂಡ್ ಗೇಮ್ಸ್, ಅಂದರೆ ಪದಬಂಧ ಆಗಬಹುದು, ಕ್ರಾಸ್ವರ್ಡ್ ಪಜಲ್ ಆಗಬಹುದು, ಇದೆಲ್ಲವೂ ಚೆಸ್ ಆಗಬಹುದು, ಇದೆಲ್ಲವೂ ಸಹ ಬ್ರೈನ್ ಗೇಮ್ಸ್. ಹೇಗೆ ನಮ್ಮ ಬಾಡಿಗೆ ಎಕ್ಸಸೈಸ್, ವ್ಯಾಯಾಮದ ಅವಶ್ಯಕತೆ ಇದೆಯೋ ಹಾಗೇನೆ ನಮ್ಮ ಬ್ರೈನ್ಗೆ, ನಮ್ಮ ಮೆದುಳಿಗೂ ಸಹ ವ್ಯಾಯಾಮವನ್ನು ಮಾಡಬೇಕಾಗತ್ತೆ. ಅಂತಹ ವ್ಯಾಯಾಮ ನೀಡುವಂತಹ ಚಟುವಟಿಕೆಗಳು, ಅಂತಹ ಆಟಗಳು ಅಂದರೆ ಈ ಪದಬಂಧ, ಕ್ರಾಸ್ವರ್ಡ್ ಪಜಲ್ಗಳು, ಮೆಮರಿ ಗೇಮ್ಸ್, ಹಾಗೆಯೇ ಲಾಜಿಕ್ ಪಜಲ್, ಇದೆಲ್ಲವೂ ಸಹ ನಮ್ಮ ಮೆದುಳಿಗೆ ಉತ್ತಮವಾದ ವ್ಯಾಯಾಮವನ್ನು ಕೊಡುತ್ತೆ. ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಹೊಸದಾಗಿ ಹೊಸ ರೀತಿಯಲ್ಲಿ, ಅಂದರೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತೀವಲ್ಲ, ಆ ರೀತಿ ಯೋಚನೆ ಮಾಡುವಂತಹ ಕೇಪಬಿಲಿಟಿ ನಮಗೆ ಬೆಳೆಯುತ್ತೆ ಈ ರೀತಿಯ ಗೇಮ್ಸ್ನ ಆಡೋದ್ರಿಂದ. ಹಾಗೆ ಡಿಸಿಷನ್ ತಗೊಳ್ಳುವಂತಹ ಸ್ಕಿಲ್ಸ್ನ ಕೂಡ ನಾವು ಡೆವಲಪ್ ಮಾಡ್ಕೋಬಹುದು ಇಂತಹ ಗೇಮ್ಸ್ನ ಆಡೋದ್ರಿಂದ. ಇನ್ನು ಮಕ್ಕಳೆಲ್ಲರೂ ಈಗ ಫೋನ್ನ ಇಟ್ಕೊಂಡಿರ್ತಾರೆ, ಸ್ಕ್ರೀನ್ ಟೈಮ್ನ ಬೇಡ ಅಂದರೂ ಕೂಡ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಫೋನಲ್ಲಿ ಯಾವುದ್ಯಾವುದೋ ಗೇಮ್ಸ್ನ ಆಡೋ ಬದಲು ಬ್ರೈನ್ ಗೇಮ್ಸ್ನ ಆಡ್ಬೋದು. ಅಥವಾ ಮನೆಯಲ್ಲಿ ನಿತ್ಯವೂ ಪೇಪರ್ ಬರ್ತಾನೆ ಇರುತ್ತೆ, ನ್ಯೂಸ್ ಪೇಪರ್ ಅಲ್ವಾ, ನ್ಯೂಸ್ ಪೇಪರ್ನಲ್ಲಂತೂ ಪದಬಂಧ, ಕ್ರಾಸ್ವರ್ಡ್ ಇದೆಲ್ಲ ಬರ್ತಾನೆ ಇರುತ್ತೆ, ಸುಡೋಕು ಆಗಿರ್ಬೋದು. ಇದೆಲ್ಲವನ್ನು ಮಕ್ಕಳಿಗೆ ಆಡುವಂಥ, ಅಂದರೆ ಅವರಿಗೆ ಸಾಲ್ವ್ ಮಾಡುವಂಥ ಅಭ್ಯಾಸವನ್ನು ನಾವು ದೊಡ್ಡವರು ಬೆಳೆಸಬಹುದು. ಹಾಗಾಗಿ ಏನಾಗುತ್ತೆ ಮಕ್ಕಳಲ್ಲಿ ಇಂತಹ ಆಟಗಳನ್ನ ಆಡೋದ್ರಿಂದ ಅಂದರೆ, ಏಕಾಗ್ರತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮೇಯ್ನಾಗಿ ಸ್ಟೂಡೆಂಟ್ಸ್ಗೆ ಬೇಕಾಗಿರೋದೇ ಏಕಾಗ್ರತೆ, ಹಾಗೆ ನೆನಪಿನ ಶಕ್ತಿ ಕೂಡ. ಮೆಮರಿ ಪವರ್ ಅಂತೂ ಇರಲೇಬೇಕಲ್ವಾ, ಹಾಗೇನೆ ವಿದ್ಯಾರ್ಥಿ ಜೀವನದಲ್ಲಿ ನೆನಪಿನ ಶಕ್ತಿ, ಏಕಾಗ್ರತೆ ಇವೆರಡೂ ಇದ್ದರೆ ನಿಜವಾಗ್ಲೂ ಓದಿದ್ದು ಎಲ್ಲವೂ ನೆನಪಿರುತ್ತೆ, ಹಾಗೆ ಎಕ್ಸಾಮ್ನಲ್ಲೂ ಕೂಡ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲವೂ ಡೆವಲಪ್ ಆಗಬೇಕಂದ್ರೆ ಸುಮ್ಮನೆ ಓದಿದ್ದನ್ನೇ ಓದ್ತಾ, ಅಂದರೆ ಬರೀ ಸ್ಕೂಲ್ ಪಾಠವನ್ನು, ಅಕಾಡೆಮಿಕ್ಸ್ನಲ್ಲಿ ಮಾತ್ರ ಆ ಸಬ್ಜೆಕ್ಟ್ಸ್ನ ಮಾತ್ರ ಓದ್ತಾ ಇದ್ದರೆ ಬ್ರೈನ್ ಡೆವಲಪ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೂ ಸಹ ಎಕ್ಸಸೈಸ್ ಬೇಕಲ್ವಾ? ಆ ಎಕ್ಸಸೈಸೇನೆ ಈ ಬ್ರೈನ್ ಗೇಮ್ಸ್. ಇಂತಹ ಗೇಮ್ಸ್ನ ಆಡೋದ್ರಿಂದ ಮಕ್ಕಳ ಮೆದುಳಿಗೆ ಬೇಕಾಗಿರುವಂಥ ಕಾನ್ಸಂಟ್ರೇಷನ್, ಮೆಮರಿ ಪವರ್ ಇದೆಲ್ಲವನ್ನು ಡೆವಲಪ್ ಮಾಡ್ಕೊಳ್ಳುವಂಥ ಶಕ್ತಿ ಸಿಗುತ್ತೆ. ಸೊ ಇನ್ನಷ್ಟು ಈ ವಿಚಾರದ ಬಗ್ಗೆ ಮಾತಾಡೋಣ. ನೀವು ಸಹ ತಿಳಿಸ್ಬೋದು, ನಿಮಗೇನಾದರೂ ಪದಬಂಧವನ್ನು ಬಿಡಿಸುವಂಥ ಅಭ್ಯಾಸ ಇದೆಯಾ? ಯಾಕಂದರೆ ನ್ಯೂಸ್ ಪೇಪರಲ್ಲಿ ತುಂಬ ಜನರು ವೆಯ್ಟ್ ಮಾಡೋದೆ ಆ ಒಂದು ಕಾಲಮ್ಗೋಸ್ಕರ, ಅಂದರೆ ಆ ಒಂದು ಆಟಕ್ಕೋಸ್ಕರ. ಪ್ರತಿದಿನ ಪದಬಂಧ ಬರುತ್ತೆ, ಹಾಗೆ ಇವತ್ತು ಸಾಲ್ವ್ ಮಾಡಿದ್ರೆ ಅದರ ಉತ್ತರವನ್ನು ನಾಳೆ ತಿಳ್ಕೋಬಹುದು. ಹಾಗೆ ಇನ್ನೂ ಕೆಲವು ಪೇಪರ್ಗಳಲ್ಲಿ ಇವತ್ತೇ ಉತ್ತರವನ್ನು ತಿಳ್ಕೋಬಹುದು, ಅದು ರಿವರ್ಸ್ ಆಗಿ ಅಲ್ಲೇ ಪ್ರಿಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ಆಡ್ತಾರೆ ಅನೇಕರು, ಆದರೆ ವಯಸ್ಸಿನ ಭೇದನೇ ಇಲ್ಲದೆ ಚಿಕ್ಕವರಿಂದ ದೊಡ್ಡವರೆಗೂ ಈ ಒಂದು ಆಟ ಇಷ್ಟ ಆಗುತ್ತೆ. ಆದರೆ ಅವರವರ ಅಭಿರುಚಿಗೆ ತಕ್ಕಂತೆ ಇದನ್ನು ಆಟ ಆಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಸಹ ಪದಬಂಧವನ್ನು ಇಷ್ಟಪಟ್ಟು ಮಾಡ್ತಾರೆ ಅಂತ, ಸಾಲ್ವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರವರ ಒಂದು ಲಾಜಿಕಲ್ ಥಿಂಕಿಂಗ್ಗೆ ಇಷ್ಟ ಆಗೋದಾದರೆ ಅವರು ಖಂಡಿತ ಪದಬಂಧ, ಕ್ರಾಸ್ವರ್ಡ್ ಪಜಲ್, ಸುಡೋಕು ಇದೆಲ್ಲವನ್ನು ಆಡ್ತಾರೆ. ನಿಮಗೂ ಈ ರೀತಿಯ ಅಭ್ಯಾಸಗಳಿದೆಯಾ? ಸುಡೋಕು ಆಗಿರ್ಬೋದು, ಕ್ರಾಸ್ವರ್ಡ್ ಪಜಲ್ ಇದೆಲ್ಲವನ್ನು ಸಾಲ್ವ್ ಮಾಡ್ತೀರಾ ಈಗಲೂ ಸಹ? ಹಾಗೆ ಮಾಡ್ತಾ ಇದ್ದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ, ಎಷ್ಟು ವರ್ಷಗಳಿಂದ ಪದಬಂಧವನ್ನು ನೀವು ಸಾಲ್ವ್ ಮಾಡ್ತಾ ಇದ್ದೀರಾ? ಹಾಗೆ ಪದಬಂಧವನ್ನು ಮಾಡಬೇಕಾದ್ರೆ ಯಾವಾಗಲಾದರೂ ನಿಮಗೆ ಯಾವುದಾದ್ರೂ ಒಂದು ಪದ ಹೊಳಿದೇ ಇದ್ದಾಗ ನೀವು ತುಂಬ ಯೋಚನೆ ಮಾಡಿದ್ದೀಯಾ, ಹಾಗೆ ನೆಕ್ಸ್ಟ್ ಡೇ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡಿದ್ದೀಯಾ, ಇದೆಲ್ಲವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸೋದಾದರೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಸಂದೇಶದಲ್ಲಿ ನಿಮ್ಮ ಹೆಸರು ಸಹ ಇರಲಿ. ಈಗಾಗಲೇ ಕೆಲವು ಸಂದೇಶಗಳು ಬಂದಿವೆ, ಆದರೆ ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಮುಂದಿನ ಸಂದೇಶದಲ್ಲಿ ನಿಮ್ಮ ಹೆಸರನ್ನು ತಿಳಿಸಿ, ಓಕೆನಾ? ಈಗ ಸವಾರಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿವತ್ತು ಮಾತಾಡ್ತಾ ಇರೋದು ಮೈಂಡ್ ಗೇಮ್ಸ್, ಬ್ರೈನ್ ಗೇಮ್ಸ್ನ ಬಗ್ಗೆ. ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ. ನಂಬರ್ ನಿಮ್ಗೆ 4583 ಇವ್ರು ಹೇಳ್ತಾ ಇದ್ದಾರೆ, ಐ ಲವ್ ಸುಡೋಕು, ನನಗೆ ಗೇಮ್ಸ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಇಂತಹ ಮೈಂಡ್ ಗೇಮ್ಸ್ ತುಂಬ ಇಷ್ಟ ಆಗುತ್ತೆ ಅಂತ. ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ, ಹಾಗೆ ನಂಬರ್ ನಿಮ್ಗೆ 8312 ಸುಮಿತಾರವರ ಸಂದೇಶ ಇದು. ಇವರು ನನಗೆ ಚಿಕ್ಕ ವಯಸ್ಸಿಂದನೂ ಪಜಲ್ಸ್ನ ಸಾಲ್ವ್ ಮಾಡೋದನ್ನೇ ತುಂಬ ಇಷ್ಟ, ರೂಬಿಕ್ಸ್ ಕ್ಯೂಬ್ನ ತುಂಬ ಇಷ್ಟಪಟ್ಟು ಕಲ್ತಿದ್ದೀನಿ, ತುಂಬ ಬೇಗ ಸಾಲ್ವ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರ್ ನಿಮಗೆ 4523 ಇವರು ಹೇಳ್ತಾ ಇದ್ದಾರೆ, ನನಗೆ ಪಜಲ್ಸ್ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಪದಬಂಧ ಪದಗಳ ಆಟ ತುಂಬ ಇಷ್ಟ ಅಂತ. ಹಾಗೆ ಸಂಜೆಯ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ನಮಸ್ತೆ, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ಹರೀಶ್ ಮಲ್ಲೇಶ್ವರದಿಂದ. ನನಗೆ ಗಾದೆ, ಒಗಟು, ಪದಬಂಧ, ಚದುರಂಗ ಎಲ್ಲ ಇಷ್ಟ ಆಗುತ್ತೆ ಅಂತ. ಹಾಗೇ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಇನ್ನು ಮೈಂಡ್ ಗೇಮ್ಸ್ ಬರೀ ಮಕ್ಕಳಿಗೆ ಮಾತ್ರ, ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳೋ ಆಗಿಲ್ಲ, ಎಲ್ಲರಿಗೂ ಬೇಕಾಗುತ್ತೆ. ಯಾವುದೇ ಒಂದು ವರ್ಕ್ ಮಾಡ್ತಿರೋರ್ಗೂ ಸಹ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ, ಒತ್ತಡ ಇದ್ದೇ ಇರುತ್ತಲ್ವ ಎಲ್ಲ ಕೆಲಸದಲ್ಲೂ. ಹಾಗಾಗಿ ಆ ಒತ್ತಡದ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕ್ಲಾರಿಟಿ ಅನ್ನೋದಿರೋದಿಲ್ಲ. ಹಾಗಾಗಿ ಕ್ಲಿಯರ್ ಆಗಿ ಥಿಂಕ್ ಮಾಡಬೇಕು, ಆ ಒಂದು ಕೇಪಬಿಲಿಟಿ ನಮಗೆ ಬರಬೇಕು ಅಂದರೆ, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬಹಳಾ ಮುಖ್ಯ ಅಲ್ವಾ ಕೆಲಸಗಳಲ್ಲಿ. ಹಾಗಾಗಿ ಇಂತಹ ಸ್ಕಿಲ್ಸ್ ನಮಗೆ ಬೇಕು ಅಂದರೆ ನಾವು ಮೈಂಡ್ ಗೇಮ್ಸ್ನ ಆಡೋದ್ರಿಂದ ಅಂತಹ ಒಂದು ಕೌಶಲ್ಯಗಳನ್ನ ನಾವು ನಮ್ಮಲ್ಲಿ ಡೆವಲಪ್ ಮಾಡ್ಕೋಬಹುದು. ಹಾಗೆ

ಬ್ರೈನ್ ಗೇಮ್ಸ್ ನಮಗೆ ಹೇಗೆ ಅಂದರೆ ನಾವು ಎಕ್ಸಸೈಸ್ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ, ನಮ್ಮ ಬಾಡಿಗೆ ಅದಾಗುತ್ತೆ, ವಾಕ್ ಮಾಡೋದಾಗ್ಬೋದು, ಜಾಗ್ ಮಾಡೋದಾಗ್ಬೋದು. ಬ್ರೈನ್ ಗೇಮ್ಸ್ ನಮ್ಮ ಮೆದುಳಿಗೆ ಬೇಕಾಗಿರುವಂಥ ಶಕ್ತಿನ ಕೊಡುತ್ತೆ, ಅದೊಂಥರ ಈಗ ಫ್ಯೂಯಲ್ ಅಪ್ ಮಾಡುತ್ತೆ ಅಂತ ಹೇಳ್ಬೋದು. ಹೇಗೆ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಬೇಕಾಗುತ್ತೋ, ಫ್ಯೂಯಲ್ ಬೇಕಾಗುತ್ತೋ, ಫ್ಯೂಯಲ್ ಬೇಕೇ ಬೇಕಲ್ವಾ ಮುಂದೆ ಸಾಗಬೇಕು ಗಾಡಿ ಅಂದರೆ, ಹಾಗೇ ಬ್ರೈನ್ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ಫ್ಯೂಯೆಲ್ನ ಫುಡ್ಡನ್ನ ನಾವು ಕೊಡಬೇಕಾಗತ್ತೆ. ಅದು ಈ ರೀತಿಯ ಆಟಗಳನ್ನ ಆಡೋದ್ರ ಮೂಲಕ, ಪದಬಂಧ ಹಾಗೆ ಸುಡೋಕು, ಈ ರೀತಿಯ ಕ್ರಾಸ್ವರ್ಡ್ ಪಜಲ್ಗಳನ್ನ ಸಾಲ್ವ್ ಮಾಡೋದ್ರ ಮೂಲಕ ನಮ್ಮ ಮೆದುಳಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ನಾವು ಕೊಡ್ಬೋದು. ಆಗ ಅದು ಇನ್ನೂ ಹೆಚ್ಚಾಗಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗತ್ತೆ. ಮತ್ತಷ್ಟು ಈ ವಿಷಯದ ಕುರಿತು ಮಾತಾಡೋಣ. ಹಾಗೆ ನೀವು ಕೂಡ ತಿಳಿಸ್ಬೋದು, ನಿಮಗೆ ಪದಬಂಧ ಇಷ್ಟನ, ಪದಬಂಧ ಸಾಲ್ವ್ ಮಾಡ್ತೀರಾ, ಅಥವಾ ನಿಮಗೆ ನಂಬರ್ ಗೇಮ್ಸ್ ಇಷ್ಟ ಆಗುತ್ತಾ ಸುಡೋಕು, ಇಲ್ಲ ನನಗೆ ಇದು ಯಾವುದು ಬೇಡ ರೂಬಿಕ್ಸ್ ಕ್ಯೂಬೇ ಇಷ್ಟ ಅಂತ ಹೇಳ್ತೀರಾ, ನಿಮಗೆ ಯಾವ ಒಂದು ಬ್ರೈನ್ ಗೇಮ್ ಇಷ್ಟ ಆಗುತ್ತೆ, ಎಷ್ಟು ವರ್ಷಗಳಿಂದ ಆಡ್ತಾ ಇದ್ದೀರಾ, ಇಷ್ಟ ಆಗುತ್ತೆ ಅನ್ನೋದಕ್ಕೂ ಮುಂಚೆ ಅದು ಕಷ್ಟ ಆಗಿತ್ತಾ, ಹೇಗೆ ಕಲ್ತ್ಕೊಂಡ್ರಿ ಏನು, ಇದೆಲ್ಲವನ್ನು ನಮ್ಮ ಜೊತೆಗೆ ನೀವು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಶೇರ್ ಮಾಡ್ಕೋಬಹುದು. ಸ್ನೇಹಿತರೆ, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಗೊತ್ತಿದೆಯಲ್ವಾ, 9480901013. ಈಗ ಸಾರಥಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜು ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
3: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
4: ಆಕಾಶವಾಣಿ FM ರೇನ್ಬೋ ಮ್ಯೂಸಿಕಲ್ ಇಯರ್ಸ್.
5: ಎಸ್, ನೀವು ಟ್ಯೂನ್ ಮಾಡಿರೋದು 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 5:33:43 ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಬ್ರೈನ್ ಗೇಮ್ಸ್, ಮೈಂಡ್ ಗೇಮ್ಸ್. ಅಂದರೆ ಸುಡೋಕು ಆಗ್ಬೋದು, ಪದಬಂಧ, ಚೆಸ್, ಪಜಲ್, ಇದ್ಯಾವುದಾದ್ರೂ ಆಗ್ಬೋದು. ಈ ಗೇಮ್ಗಳನ್ನ ನೀವು ಸಾಲ್ವ್ ಮಾಡ್ತೀರಾ ಅಂತ ಕೇಳಿದೆ, ಸಂದೇಶಗಳು ಬಂದಿವೆ. ಚಂದ್ರಶೇಖರ್ ಕಾನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಹೌದು ಮೇಡಮ್, ನನಗೂ ಈ ಅಭ್ಯಾಸ ಇದೆ. ಹಿಂದೊಮ್ಮೆ ಸುಮಾರು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಒಂದು ಪದಬಂಧ ಬಿಡಿಸುವ ವಿಷಯ ಬಂದಿತ್ತು. ನನಗಾಗ ತಿಳುವಳಿಕೆ ಕಡಿಮೆ ಇದ್ದ ಕಾರಣ ಪದಬಂಧ ಬಿಡಿಸಿ ಅಂಚೆಯಲ್ಲಿ ಕಳಿಸಿದ್ದೆ. ಆದರೆ ನನ್ನಿಂದ ಹಣ ಪಡೆದ ಕಂಪನಿ ನನಗೆ ಮೋಸ ಆಗಿ ಹಣ ಕಳೆದುಕೊಂಡಿದ್ದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ, ನಮಸ್ತೆ, ಶುಭ ಸಂಜೆ, ನನಗೆ ಪದಬಂಧ ಬಿಡಿಸುವ ಹವ್ಯಾಸ ಇದೆ. ಮೊದಲೆಲ್ಲ ದಿನಪತ್ರಿಕೆ ಮುಖಪುಟ ಓದುವುದಕ್ಕಿಂತ ಮೊದಲು ಪದಬಂಧ ಇರುವಂತಹ ಪೇಜ್ ಹುಡುಕ್ತಾ ಇದ್ದೆ, ಈಗಲೂ ಆ ಹವ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಾಕಷ್ಟು ಜನರಿಗೆ ಈ ರೀತಿಯ ಹವ್ಯಾಸಗಳಿರುತ್ತೆ. ಅಂದರೆ ನ್ಯೂಸ್ ಪೇಪರ್ ಬಂದ ತಕ್ಷಣ ನಾವು ಮೇನ್ ಶೀಟ್ನ ನೋಡೋದಿಲ್ಲ, ಪದಬಂಧ ಯಾವ ಶೀಟ್ನಲ್ಲಿದೆಯೋ ಆ ಒಂದು ಪೇಜ್ಗೆ ಹೋಗಿ ಪದಬಂಧವನ್ನು ಸಾಲ್ವ್ ಮಾಡುವಂಥ ಅಭ್ಯಾಸ ನನಗೂ ಸಹ ಇದೆ. ಹಾಗೆ ಹಾಲು ಮತ್ತೂರಿನಿಂದ ರವಿಪ್ರಕಾಶ್ರವರ ಸಂದೇಶ ಬಂದಿದೆ, ನಾನು ಚಿಕ್ಕ ವಯಸ್ಸಿನಲ್ಲೂ ಪದಬಂಧ ತುಂಬ ಇಷ್ಟಪಡ್ತಾ ಇದ್ದೆ, ಈಗಲೂ ಸಹ ನನಗೆ ಇಷ್ಟ. ಈಗ ನನಗೆ 68, ಈ ದಿನ ಬೆಳಿಗ್ಗೆ ಪೇಪರ್ ಬಂದ ಕೂಡಲೇ ಹೆಡ್ಡಿಂಗ್ಸ್ ನೋಡಿ ನಂತರ ಪದಬಂಧನೇ ನಾನು ಬಿಡಿಸೋದು, ಇದು ನನ್ನ ಒಂದು ಹವ್ಯಾಸ ಅಂತ ತುಂಬ ಖುಷಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು, ಯಾರಿದು, ಸುನೀತಾ ರವಿರವರು ಒಂದು ಪದಬಂಧದ ಫೋಟೋವನ್ನು ಸಹ ನಮಗೆ ಕಳಿಸಿದ್ದಾರೆ, ಪದಬಂಧ ಅವರೇ ಸಾಲ್ವ್ ಮಾಡಿದ್ದಾರೆ. ಸುನೀತಾ ರವಿ ಧಾರವಾಡದಿಂದ ಈ ಒಂದು ಸಂದೇಶವನ್ನು ಕಳಿಸಿದರೆ, ಇದು ನನ್ನ ಇಷ್ಟವಾದ ಹವ್ಯಾಸ, ಇದನ್ನು ನಾನು 10th ಮುಂದುವರಿಸಿಕೊಂಡು ಬಂದಿದ್ದೇನೆ ಅಂತ ಇರು ಫೋಟೋ ಕಳಿಸಿ ನಮಗೆ ತಿಳಿಸ್ತಾ ಇದ್ದಾರೆ. ಬಹಳ ಧನ್ಯವಾದ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ನಿಮಗೆ ಯಾವ ಒಂದು ಮೈಂಡ್ ಗೇಮ್ ಇಷ್ಟ ಆಗತ್ತೆ ಅಂತ. ಹಾಗೆ ಈಗಲೂ ಸಹ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರ, ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು, ಯಾವ ಮೈಂಡ್ ಗೇಮ್ ನಿಮಗೆ ಇಷ್ಟ, ಹಾಗೆ ಈಗಲೂ ಅದನ್ನು ಸಾಲ್ವ್ ಮಾಡ್ತೀರಾ, ಅಥವಾ ಯಾವುದಾದ್ರೂ ಒಂದಿನ ತುಂಬ ಕಷ್ಟ ಅಂತ ಅನಿಸಿದೆಯಾ ನಿಮಗೆ ಪದಬಂಧವನ್ನು ಸಾಲ್ವ್ ಮಾಡೋದು, ಆಮೇಲೆ ನೆಕ್ಸ್ಟ್ ಡೇ ಆನ್ಸರ್ಗೋಸ್ಕರ ವೇಟ್ ಮಾಡಿದ್ದು, ಇದೆಲ್ಲ ಇದ್ರೆ ಇದನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909013. ಈಗ ಚೌಕಾ ಸಿನಿಮಾದ ಒಂದು ಮುದ್ದಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಮೈಂಡ್ ಗೇಮ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರೂ ಕೈನಲ್ಲಿ ಮೊಬೈಲ್ ಇಟ್ಕೊಂಡೇ ಇರ್ತಾರೆ, ಹಾಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮೊಬೈಲ್ನಲ್ಲೂ ಸಹ ಬ್ರೈನ್ ಗೇಮ್ಸ್ನ ಆಡಬಹುದು. ಹೇಗಿದ್ರೂ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಸ್ವಲ್ಪ ಆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಬ್ರೈನ್ ಪವರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಈಸಿಯಾಗಿರೋ ಗೇಮ್ಸ್ನ ಮೊಬೈಲ್ನಲ್ಲಿ ಆಡ್ತಾ ಇರ್ತಾರೆ. ಅದರ ಬದಲು ಇಂತಹ ಗೇಮ್ಸ್ನ ಆಡೋದ್ರಿಂದ ನಮ್ಮ ಮೆದುಳಿಗೆ ಬೇಕಾದಂಥ ಶಕ್ತಿ ಸಿಗುತ್ತೆ ಅಲ್ವಾ, ಹಾಗೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ವಾ. ಸುಮ್ಮನೆ ಯಾವುದೋ ಒಂದು ಗೇಮ್ ಆಡೋ ಬದಲು ಈ ರೀತಿಯ ಬ್ರೈನ್ ಗೇಮ್ಸ್ನ ಆಡಬಹುದು. ಹಾಗೆ ಈ ಗೇಮ್ಸ್ ನಮಗೆ

ಎಲ್ಲ ಬೆನಿಫಿಟ್ಸ್ನ ಕೊಡುತ್ತೆ ಅಂತ ನಿಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಹಾಗೆಯೇ ಬ್ರೈನ್ ಗೇಮ್ಸ್ಗಿಂತ ಒಂದಷ್ಟು ಸಮಯವನ್ನು ದಿನದಲ್ಲಿ ನಾವು ಅದಕ್ಕೇಂತ ಮೀಸಲಿಟ್ಟರೆ ನಮ್ಮ ಬ್ರೈನ್ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ನಮ್ಮ ಮೆಂಟಲ್ ಎಬಿಲಿಟಿಗೂ ತುಂಬಾ ಒಳ್ಳೆಯದು. ಈಗ ನೀವೆಲ್ಲ ನೋಡಿರಬಹುದು ಆಪ್ಟಿಟ್ಯೂಡ್ ಕ್ವೆಶನ್ಸ್, ಲಾಜಿಕಲ್ ಕ್ವೆಶನ್ಸ್, ಇವೆಲ್ಲವೂ ಸಹ ಈ ರೀತಿಯ ಬ್ರೈನ್ ಥಿಂಕಿಂಗ್ನ ಟೆಸ್ಟ್ ಮಾಡುವಂಥದ್ದು. ಯಾವ ರೀತಿ ಇವರು ಯೋಚನೆ ಮಾಡ್ತಾರೆ ಲಾಜಿಕಲ್ ಥಿಂಕಿಂಗಲ್ಲಂತೂ, ಯಾವ ರೀತಿ ಯಾವ ವ್ಯಕ್ತಿ ಹೇಗೆ ಯೋಚನೆ ಮಾಡಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅನ್ನೋದು ಟೆಸ್ಟ್ ಮಾಡುವಂಥದ್ದು. ಹಾಗಾಗಿ ಅಂತಹ ಕೇಪಬಿಲಿಟಿ, ಅಂತಹ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಬಹುದು, ಮೆಂಟಲ್ ಎಬಿಲಿಟಿ ಆಗ್ಬೋದು, ಇವೆಲ್ಲವನ್ನು ನಾವು ನಮ್ಮಲ್ಲಿ ರೂಢಿಸ್ಕೋಬಹುದು, ನಮ್ಮ ಮೆದುಳಿಗೆ ಕಲಿಸ್ಬಹುದು. ಅಂದರೆ ಅದು ಇಂತಹ ಸಣ್ಣ ಸಣ್ಣ ಬ್ರೈನ್ ಗೇಮ್ಸ್ ಅಥವಾ ಮೈಂಡ್ ಗೇಮ್ಸ್ಗಳ ಮೂಲಕ ಇದನ್ನು ಸಾಲ್ವ್ ಮಾಡೋದ್ರ ಮೂಲಕ ನಾವು ಕಲ್ತ್ಕೋಬಹುದು. ಹಾಗೆ ಸುಡೋಕು ಸಹ ಆ್ಯಪ್ಗಳು ಇವೆಲ್ಲವೂ ಕೂಡ ನಮ್ಮ ಮೊಬೈಲ್ನಲ್ಲೇ ಲಭ್ಯ ಇರುತ್ತೆ. ಹಾಗಾಗಿ ಸಮಯ ಸಿಕ್ಕಾಗ ಆ ಗೇಮ್ಗಳನ್ನ ಆಡಬಹುದು, ಅಥವಾ ನ್ಯೂಸ್ ಪೇಪರ್ನಲ್ಲೇ ನಾವು ಸಾಲ್ವ್ ಮಾಡ್ತೀವಿ ಅಂದರೆ ಅದರಲ್ಲೂ ಸಹ ಮಾಡಬಹುದು. ಹೇಗೋ ನಮ್ಮ ದಿನದ ಒಂದಷ್ಟು ಸಮಯವನ್ನು ನಾವು ಈ ಗೇಮ್ಸ್ಗೆ ಮೀಸಲಿಟ್ಟರೆ ಅದು ನಮ್ಮ ಬ್ರೈನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ ಬ್ರೈನ್ ಇನ್ನೂ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಮಸ್ಕಾರ ಮೇಡಮ್, ಗಂಗಾವತಿಯಿಂದ ಚಂದ್ರಶೇಖರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಪದಬಂಧ ಆಟವನ್ನು ಶಾಲೆಯಲ್ಲಿರುವಾಗ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಆಟವನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ವಿ. ಈಗ ಆ ಸಮಯ ಕಳೆದು ಹೋಗಿದೆ ಅನಿಸುತ್ತೆ. ಆ ಆಟ ಆಡ್ತಾ ಇದ್ದಾಗ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ ಅಂತ ನೆನಪು ಮಾಡಿಕೊಂಡಿದ್ದಾರೆ. ಆ ಪದಬಂಧ ಗೇಮ್ ಅಂತೂ ಅತ್ಯದ್ಭುತವಾಗಿರ್ತಿತ್ತು ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಪದಬಂಧ ಮಾಡ್ತಿದ್ವಿ ನ್ಯೂಸ್ ಪೇಪರ್ನಲ್ಲಿ ನಾವು ಸಹ ಅಂತ ಶ್ರೀನಾಥ್ ಮಾಗಡಿ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪ್ರತಿನಿತ್ಯ ನಮ್ಮ ಮನೆಯವರು ಪದಬಂಧವನ್ನು ಬಿಡಿಸ್ತಾರೆ ಅಂತ ಹೇಳ್ತಾ ಇರೋದು ಶಿವಗಂಗಾ ಹೆಬ್ಬಾಳದಿಂದ. ಹಾಗೆ ಯಾರಿದು ಎ ಹರಿಹರನ್ ವಿಜ್ಞಾನ ನಗರದಿಂದ, ನಾನು ಪದಬಂಧವನ್ನು ಪ್ರಶ್ನೆಗಳನ್ನ ಪ್ರಯತ್ನಿಸಿ ಇನ್ನೂ ಕೂಡ ಕಲಿತುಕೊಳ್ಳಲು ಸಾಧ್ಯವಾಗಿಲ್ಲ, ಉತ್ತರ ಹುಡುಕ್ತಾ ಇದ್ದೀನಿ, ಪದಬಂಧ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ನನಗೂ ಪದಗಳನ್ನು ಹುಡುಕುವ ಆಟ ಅಂದರೆ ತುಂಬ ಇಷ್ಟ ಅಂತ ಇವರು ತಿಳಿಸ್ತಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ. ಇನ್ನು ಈ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಆಟಗಳಾಗಿರಬಹುದು, ಇದರಲ್ಲೂ ಸಹ ವಿವಿಧ ರೀತಿಯ ಆಟಗಳು ಅಂದರೆ ನೋಡಿ, ಈಗ ಪದಗಳಿಷ್ಟ ಆಗೋವಂಥವ್ರಿಗೆ ಪದಗಳನ್ನ ಹುಡುಕುವಂಥ ಆಟ ನಮಗೆ ಇಷ್ಟ ಅಂತ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರಲ್ಲ, ಹಾಗೆ ಆ ರೀತಿ ಪದಗಳನ್ನ ನಾನು ಹುಡುಕ್ತೀನಿ, ಹೊಸ ಹೊಸ ಪದಗಳನ್ನ ಕಲ್ತ್ಕೊಳ್ಳೋದು ನನಗೆ ಇಷ್ಟ ಅಂತ ಅಂದಾಗ ಪದಬಂಧ ನಮಗೆ ಇಷ್ಟ ಆಗುತ್ತೆ, ಹೊಸ ಹೊಸ ಪದಗಳು ಗೊತ್ತಾಗುತ್ತೆ. ಹಾಗೆ ನಮಗೆ ಗೊತ್ತಿರುವಂಥ ಪದಗಳನ್ನ ನಾವು ಹೇಗೆ ಆ ಬಾಕ್ಸ್ಗೆ ಫಿಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಾಗುತ್ತೆ. ಹಾಗೆ ನಂಬರ್ಗಳು ಕೆಲವ್ರಿಗೆ ಇಷ್ಟ ಇರುತ್ತೆ, ಸಂಖ್ಯೆಗಳಲ್ಲಿ ಆಟ ಆಡೋದು ಅಂದರೆ ನಂಗೆ ತುಂಬ ಇಷ್ಟ ಅಂತ ಕೆಲವ್ರು ಅಂತಾರೆ. ಅಂಥವ್ರಿಗೆ ಸುಡೋಕು ಇಷ್ಟ ಆಗುತ್ತೆ, ಯಾವ ರೀತಿ ನಾವು ಆ ನಂಬರ್ನ ಜೋಡಿಸಿದ್ರೆ ಯಾವ ನಂಬರ್ ಬರುತ್ತೆ, ಹೇಗೆ ನಾವು ಅದನ್ನು ಮ್ಯಾಚ್ ಮಾಡಬಹುದು ಅಂತ ಬ್ರೈನ್ ಥಿಂಕ್ ಮಾಡ್ತಾ ಹೋಗುತ್ತೆ. ಹಾಗೆ ಅವರವರ ಅಭಿರುಚಿಗೆ ತಕ್ಕಂತೆ ಅವರು ಆಯ್ಕೆ ಮಾಡ್ಕೋಬಹುದು. ಈ ಗೇಮ್ಗಳಲ್ಲೂ ಸಹ ಆಯ್ಕೆಗಳಂತೂ ಇದ್ದೇ ಇರುತ್ತೆ, ನಂಬರ್ಗಳಿಷ್ಟ ಆದರೆ ಸುಡೋಕು, ಹಾಗೆ ಪದಗಳಿಷ್ಟ ಆದರೆ ಪದಬಂಧ, ಕ್ರಾಸ್ವರ್ಡ್ ಪಜಲ್ ಇಂಥದ್ದೆಲ್ಲ ಮಾಡ್ಬೋದು. ಹಾಗೆ ರೂಬಿಕ್ಸ್ ಕ್ಯೂಬ್ ಕೂಡ ಕೆಲವರು ಇಷ್ಟಪಟ್ಟು ಸಾಲ್ವ್ ಮಾಡ್ತಾರೆ, ಹಾಗೆ ಕೆಲವರು ಕಷ್ಟ ಅಂತ ಸಹ ಹೇಳ್ತಾರೆ. ಹಾಗೆ ಚೆಸ್ ಅಂತೂ ಬುದ್ಧಿವಂತರ ಆಟ, ಚದುರಂಗ ಇದು ಸಹ ಬ್ರೈನ್ ಗೇಮ್ನಲ್ಲೇ ಬರುವಂಥದ್ದು. ನಿಮಗೆ ಯಾವ ಬ್ರೈನ್ ಗೇಮ್ ಇಷ್ಟ, ಯಾವ ಬ್ರೈನ್ ಗೇಮ್ ನೀವು ಆಡ್ತೀರಾ, ಪ್ರತಿದಿನ ಸ್ವಲ್ಪನಾದ್ರೂ ಸಮಯ ಅದಕ್ಕೆ ಅಂತ ಕೊಡ್ತೀರಾ, ಎಷ್ಟು ವರ್ಷಗಳಿಂದ ನೀವು ಆ ಒಂದು ಗೇಮ್ನ ಆಡ್ತಾ ಇದ್ದೀರಾ, ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9 4 8 0 9 0 1 0 1 3. ಈಗ ಜಂಗ್ಲಿ ಸಿನಿಮಾದ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರವಾಗ್ತಾ ಇರುವಂಥ ಹಾಡುಗಳೆಲ್ಲವೂ ಚೆನ್ನಾಗಿದ್ದಾವೆ, ಧನ್ಯವಾದ ಅಂತ. ಹಾಗೆ ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನನಗೆ ತುಂಬ ಇಷ್ಟವಾದ ಒಂದು ಹವ್ಯಾಸ ಅದು ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ನಡೆಸಿಕೊಡುವುದು. ಅದು ನಾನು ಶಾಲಾ ದಿನಗಳಿಂದ ನನಗೆ ಬಂದಿದೆ. ಈಗಲೂ ನಾನು ಎಲ್ಲೇ ಹೋದರೂ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡುತ್ತೀನಿ, ಸ್ಕ್ರಿಪ್ಟ್ ಇಲ್ಲದೆ, ಬೋತ್ ಕನ್ನಡ ಹಾಗೂ ಇಂಗ್ಲಿಷ್. ಆದರೆ ಪದಬಂಧ ಬಿಡಿಸಲು ತುಂಬ ಟ್ರೈ ಮಾಡಿದೆ, ಆದರೆ ಯಾಕೋ ವರ್ಕೌಟ್ ಆಗಲಿಲ್ಲ ಅಂತ ಇವರು ತಿಳಿಸಿದ್ದಾರೆ. ಕ್ವಿಜ್ನಲ್ಲೂ ಸಹ, ಅಂದರೆ ರಸಪ್ರಶ್ನೆಯಲ್ಲೂ ಸಹ, ಅಂದರೆ ಮ್ಯಾಥ್ಸ್ ರಿಲೇಟೆಡ್ ಕ್ವೆಶನ್ಗಳಿರುತ್ತೆ, ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ, ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಅದು ನಮ್ಮ ಸ್ಕೂಲ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರೋಂಥದ್ದೇ ಆಗಿರಬೇಕು ಅಂತಿಲ್ಲ, ಅಲ್ಲೂ ಕೂಡ ಲಾಜಿಕಲ್ ಥಿಂಕಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಸ್ನೇಹಿತರು ಹೀಗೆ ತಿಳಿಸಿದ್ದಾರೆ. ಹಾಗೆ ಆಶಾ ಹಿರೇಮಠ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಸುಡೋಕು ಅಂದರೆ ತುಂಬ ಇಷ್ಟದ ಮೈಂಡ್ ಗೇಮ್, ಅದು ನಾನು ದಿನಾಲು ಟ್ರೈ ಮಾಡುವೆ, ಬೆಳಿಗ್ಗೆ ಪೇಪರ್ ಬರೋದನ್ನೇ ಕಾಯುವೆ ಅಂತ ಇದ್ದಾರೆ. ಹೌದು, ಹೀಗೆ ಕಾಯ್ತಾ ಇರ್ತೀವಿ ಅಲ್ವಾ ನಾವು ಪದಬಂಧ ಅಥವಾ ಸುಡೋಕುಗೆ, ಹೀಗೆ ಇರುತ್ತೋ ಇವತ್ತು ಹೇಗೆ ಸಾಲ್ವ್ ಮಾಡಬಹುದು ಅಂತ. ಅಂದರೆ ಪೇಪರ್ನಿಂದ, ಅಂದರೆ ನ್ಯೂಸ್ ಪೇಪರ್ನಿಂದನೇ ನಮಗೆ ಈ ಒಂದು ಆಟದ ಬಗ್ಗೆ ನಮಗೆ ಪರಿಚಯ ಆಗಿದ್ದು ಅಲ್ವಾ ಸ್ನೇಹಿತರೆ. ಯಾಕಂದರೆ ಈಗೇನೋ ಮೊಬೈಲ್ಗಳಿದೆ, ಮೊಬೈಲ್ನಲ್ಲಿ ಆ್ಯಪ್ಗಳು ಬೇಕಾದಷ್ಟು ಸಿಗುತ್ತೆ. ಆದರೆ ಆಗ ನಮಗೆ ಈ ಕ್ರಾಸ್ವರ್ಡ್ ಪಜಲ್, ಅಂದರೆ ಪದಬಂಧ ಆಗಬಹುದು, ಸುಡೋಕು ಆಗ್ಬೋದು, ಇವೆಲ್ಲ ಪರಿಚಯ ಆಗಿದ್ದೆ ನಮಗೆ ನ್ಯೂಸ್ ಪೇಪರ್ಗಳ ಮೂಲಕ. ಆಗ ನಮಗೆ ಈ ಆಟ ಇದೆ ಅಂತ ಗೊತ್ತಾಗಿದ್ದು, ಬ್ರೈನ್ ಗೇಮ್ಸ್, ಮೈಂಡ್ ಗೇಮ್ಸ್ ಅನ್ನೋದೆಲ್ಲ ನಮಗೆ ಆಗ ಹೊಸದೇ ಆಗಿತ್ತು. ಆದರೆ ಈಗಂತೂ ಸಾಕಷ್ಟು ಆ್ಯಪ್ಗಳು ನಮಗೆ ಮೊಬೈಲ್ನಲ್ಲೇ ಸಿಗುತ್ತೆ. ಹಾಗಾಗಿ ಮೊಬೈಲ್ನ ನೋಡುವಂತಹ ಸಮಯದಲ್ಲಿ, ಯಾವುದ್ಯಾವುದೋ ಗೇಮ್ಗಳನ್ನ ಆಡುವಂತಹ ಟೈಮ್ನಲ್ಲಿ, ಈ ಇಂಥ ಬ್ರೈನ್ ಗೇಮ್ಸ್ಗೆ ನಾವು ಟೈಮ್ ಕೊಟ್ಟರೆ ನಮ್ಮ ಬ್ರೈನ್ಗೂ ಸಹ ಅದು ತುಂಬ

ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ಹಾಯ್ ಮೇಡಮ್, ನಾನು ಲೈಬ್ರರಿ ಸೂಪರ್ವೈಸರ್, ನಮ್ಮ ಲೈಬ್ರರಿಯಲ್ಲಿ ಪ್ರಜಾವಾಣಿಯಲ್ಲಿ ಬರುವಂತಹ ಸುಡಕುನ ನಾನು ಫಿಲ್ ಮಾಡ್ತೀನಿ ಮೇಡಮ್ ಅಂತ ಉದಯ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಈ ಸಂದೇಶವನ್ನ ಕಳಿಸಿದ್ದಾರೆ. ಬಹಳ ಖುಷಿ ಆಯ್ತು ಸುಡಕುನ ನೀವು ಫಿಲ್ ಮಾಡ್ತೀರಾ ಅಂತ ತಿಳಿಸಿದ ಮೇಲೆ. ಅಂದ್ರೆ ಎಲ್ರಿಗೂ ಕೂಡ ಈ ಒಂದು ಹವ್ಯಾಸ ಇರೋದಿಲ್ಲ, ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂದ ನಂತರನೇ ನಮಗೆ ಸುಡೋಕು ಇಂತಹ ವಿಷಯಗಳ ಬಗ್ಗೆ ಆಸಕ್ತಿ ಹುಟ್ಟೋದು. ಆಸಕ್ತಿ ಇದ್ದಾಗ ಮಾತ್ರ ನಾವು ಇಂತಹ ಆಟಗಳನ್ನ ಆಡೋದಕ್ಕೆ ಬಯಸ್ತೀವಿ. ಆಡ್ತಾ ಆಡ್ತಾ ಹಾಗೆ ಕಲಿತಾ ಹೋಗ್ತೀವಿ. ಅಂದರೆ ಆಡೋದಕ್ಕೆ ಬರೋದಿಲ್ಲ, ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ಅಂದ್ಕೊಂಡ್ರೆ ನಮಗೆ ಮಾಡೋದು ಗೊತ್ತಾಗೋದೇ ಇಲ್ಲ. ಹಾಗಾಗಿ ಆಸಕ್ತಿನ ನಾವಾಗೆ ನಾವು ಬೆಳೆಸ್ಕೊಂಡು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಮಗೆ ಹೇಗೆ ಮಾಡೋದು ಅಂತ ಆಡ್ತಾ ಆಡ್ತಾ ಅದೇ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಮತ್ತೆರ ಸಂದೇಶ ಇದು, ರಾಯಚೂರಿನಿಂದ ಪಾಟೀಲ್ ರವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಗುಡ್ ಈವ್ನಿಂಗ್ ಮೇಡಮ್, ನಾನು ಲೈಬ್ರರಿಗೆ ಹೋದಾಗೆಲ್ಲ ಸುಡೋಕು ವಿಜಯವಾಣಿ ನ್ಯೂಸ್ ಪೇಪರ್ನಲ್ಲಿ ಬರುವಂಥ ಸುಡೋಕುವನ್ನು ಆಡ್ತೀನಿ ಅಂತ. ಹೌದು, ಸುಡೋಕು ಈಗೀಗ ತುಂಬ ಜನರಿಗೆ ಇಷ್ಟ ಆಗ್ತಾ ಇದೆ. ಅದರಲ್ಲೂ ಸಂಖ್ಯೆಗಳನ್ನ ಇಷ್ಟಪಡೋರಿಗೆ ಸಂಖ್ಯೆಗಳ ಆಧಾರವಾಗಿರುವಂಥ ಇಂತಹ ಗೇಮ್ಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ, ನ್ಯಾಚುರಲಿ ಇಷ್ಟ ಆಗಲೇಬೇಕು. ಹಾಗಾಗಿ ಇಷ್ಟು ಸಂದೇಶಗಳು ಬರ್ತಾ ಇವೆ, ಹಾಗೆ ಮತ್ತಷ್ಟು ಸಂದೇಶಗಳು ಪದಬಂಧ ನಮಗೆ ತುಂಬ ಇಷ್ಟ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 0423, ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಇರಲಿ, ನಿಮ್ಮ ಸಂದೇಶಗಳು ಹೀಗೆ ಬರ್ತಾ ಇರಲಿ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಮೈಲಾರಿ ಸಿನಿಮಾದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳಂತೂ ಇನ್ನೂ ಬರ್ತಾ ಇವೆ. ದೂರದರ್ಶನದಲ್ಲಿ ಪ್ರಸಾರವಾಗುವಂಥ ತಟ್ ಅಂತ ಹೇಳಿ ಉತ್ತರ ಹೇಳಿ ಈ ಒಂದು ಶೋ ನಮಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲೂ ಸಹ ಪದಬಂಧ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗೀತಾ ಕೀರ್ತನಾರವರು. ಹೌದು, ಪದಬಂಧ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಸ್ವಲ್ಪ ಚೇಂಜಸ್ ಆಗಿದೆ, ಸ್ವಲ್ಪ ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಹಾಗೆ 0808 ನಂಬರ್ನಿಂಗ್ ವ್ಯಕ್ತಿಯವರ ಸಂದೇಶ ಬಂದಿದೆ, ಧನ್ಯವಾದ. ಹಾಗೆ ಮೇಡಮ್, ನನಗೆ ಚಿತ್ರದಿಂದ ಚಿತ್ರಕ್ಕೆ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಬಹಳ ಇಷ್ಟವಾದ ಆಟ ಅಂತ ಹೇಳ್ತಾ ಇದ್ದಾರೆ ನವ್ಯ ಕಿರಣ್ ಕುಮಾರ್ ತೂಬರಹಳ್ಳಿ ಬೆಂಗಳೂರಿನಿಂದ. ಹೌದು, ಇದು ಸಹ ಒಂದು ಬ್ರೈನ್ ಗೇಮೇ ನವ್ಯ ಅವರೇ. ಯಾಕಂದರೆ ನಮ್ಮ ಬ್ರೈನ್ ಅದನ್ನು ಅನಲೈಸ್ ಮಾಡುತ್ತಲ್ಲ, ಅಂದರೆ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಏನು ಡಿಫ್ರೆನ್ಸ್ ಇದೆ, ಕಲರ್ನಲ್ಲ ಅಥವಾ ಲೈನ್ಸ್ನಲ್ಲ, ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇದೆಯಾ ಆಬ್ಜೆಕ್ಟ್ಸ್ ಅದರಲ್ಲಿ ಅಂತೆಲ್ಲ ಹುಡುಕ್ತೀವಲ್ಲ. ಸೊ ಇದು ಸಹ ಮೈಂಡ್ ಗೇಮೇ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶ ನೋಡಿ. ಹಾಗೆ ಆಶಾ ಹಿರೇಮಠರು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ, ಮೇಡಮ್ ನನಗೆ ಸುಡೋಕು ಜೊತೆಗೆ ಪದಬಂಧನೂ ತುಂಬ ಇಷ್ಟ, ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ರೈಟಿಂಗ್ ವಿತ್ 9384, ನಮಗೆ ಪದಬಂಧ ಇಷ್ಟ ಆಗುತ್ತೆ ಹಾಗಾಗಿ ನಾವು ನ್ಯೂಸ್ ಪೇಪರ್ನ ನೋಡೋದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಸ್ನೇಹಿತರೆ, ಇನ್ನು ಪದಬಂಧ ಆಗಲಿ, ಕ್ರಾಸ್ವರ್ಡ್ ಪಜಲ್ ಆಗಲಿ, ಲಾಜಿಕಲ್ ಗೇಮ್ಸ್ ಯಾವುದೇ ಆಗಲಿ, ಇದು ನಮ್ಮ ಮೆದುಳಿಗೆ ಮೇವನ್ನು ಕೊಡುವಂಥ ಆಟಗಳು ಅಂತಲೇ ಹೇಳ್ಬೋದು. ಕೆಲವು ಆಟಗಳು ನಮ್ಮ ನೆನಪಿನ ಶಕ್ತಿಯನ್ನು, ಮೆಮರಿ ಪವರನ್ನು ಪರೀಕ್ಷಿಸುತ್ತೆ, ಟೆಸ್ಟ್ ಮಾಡುತ್ತೆ. ಇನ್ನೂ ಕೆಲವು ಆಟಗಳು ನಮಗೆ ಕ್ವಿಕ್ಕಾಗಿ ಡಿಸಿಷನ್ ತೊಗೊಳ್ಳೋಂಥ ಕೇಪಬಿಲಿಟಿಯನ್ನು ಕೊಡುತ್ತೆ. ಹಾಗಾಗಿ ಇಂತಹ ಗೇಮ್ಗಳಿಗೆ ನಾವು ದಿನದಲ್ಲಿ ಒಂದಷ್ಟು ಸಮಯವನ್ನಾದರೂ ನಾವು ಮೀಸಲಿಡಲೇಬೇಕಾಗತ್ತೆ. ಯಾಕಂದರೆ ನಾವು ಥಿಂಕ್ ಮಾಡೋದು ನಮ್ಮ ಬ್ರೈನಿಂದ ಅಲ್ವಾ. ಸೊ ಆ ಥಿಂಕಿಂಗ್ ಕೆಪಾಸಿಟಿನ ನಾವು ಜಾಸ್ತಿ ಮಾಡ್ಕೋಬೇಕು ಅಂದರೆ ನಮ್ಮ ಬ್ರೈನ್ಗೆ ಬೇಕಾಗುವಂತಹ ಒಂದಷ್ಟು ಎಕ್ಸಸೈಸ್ನ ನಾವು ಮಾಡಲೇಬೇಕು. ನಮ್ಮ ಬಾಡಿಗೆ ನಾವು ವರ್ಕೌಟ್ನ ಮಾಡ್ತೀವಿ, ಹಾಗೆ ನಮ್ಮ ಬ್ರೈನ್ಗೂ ಸಹ ಬೇಕಲ್ವ ವರ್ಕೌಟ್. ಹಾಗಾಗಿ ಇಂಥ ಗೇಮ್ಗಳಿಗೆ ದಿನದಲ್ಲಿ ಕನಿಷ್ಠ 10-15 ನಿಮಿಷನಾದರೂ ನಾವು ಮೀಸಲಿಟ್ಟರೆ, ಮೊಬೈಲ್ನಲ್ಲೇ ಆಡ್ತೀವಿ ಸಾಲ್ವ್ ಮಾಡ್ತೀವಿ ಅಂದರೂ ಓಕೆ, ಆ್ಯಪ್ಗಳು ಬೇಕಾದಷ್ಟಿವೆ. ಅದರಲ್ಲಿ ನಿಮಗೆ ಯಾವುದು ಬೇಕೋ ಅಂಥದ್ದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಂತಹ ಒಂದು ಪದಬಂಧವನ್ನು, ಸುಡೋಕೋನು ಸಾಲ್ವ್ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಒಂದಷ್ಟು ಶಕ್ತಿಯನ್ನು ನಾವು ದಿನಾ ಕೊಡ್ತಾ ಸಾಕ್ತೀವಿ. ಹೀಗೇ ನಾವು ಬ್ರೈನ್ಗೆ ಟ್ರೈನ್ ಅಪ್ ಮಾಡ್ತಾ ಇದ್ರೆ ಆಗ ನಮಗೆ ನಮ್ಮ ಲೈಫ್ನಲ್ಲಿ ಬೇಕಾಗುವಂಥ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಬಹುದು, ಮೆಂಟಲ್ ಅಬಿಲಿಟಿ ಆಗ್ಬೋದು, ಇದೆಲ್ಲವನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಹಾಗೆ ಪ್ರಸಾರವಾದಂಥ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 6:04:28 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಕನ್ನಡ ಕಾಮನಬಿಲ್ಲುಗಳ ಒಂದು 0.3 ಕಂಪನಾಂಕಗಳು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಪೂತೀನ ಅವರ ಚಿಂತನೆಗಳು, ವೈಚಾರಿಕತೆ, ಭಕ್ತಿ, ಆಧ್ಯಾತ್ಮಿಕತೆ ನಮ್ಮನ್ನು ಸದಾ ಸೆಳೆಯುತ್ತವೆ. ಶ್ರೀಹರಿಚರಿತೆ ಮಹಾಕಾವ್ಯ ವಿಶಿಷ್ಟ ಕೃತಿ, ಗೋಕುಲ ನಿರ್ಗಮನ, ಅಹಲ್ಯ, ಹರಿಣಾಭಿಸರಣ ಇವೆಲ್ಲವೂ ಇಂದಿಗೂ ಜನಪ್ರಿಯ ಭಾವಾಭಿವ್ಯಕ್ತಿ. ನವೋದಯದ ಮೇರು ಕೋಟೆ. ಪೂತೀನ ಅವರ ಮಾತುಗಳನ್ನು ಕೇಳೋದೇ ಒಂದು ಸೊಗಸು.
2: ನೋಡಿ, ನಾನು ಮೇಲ್ಕೋಟೆಯಲ್ಲಿ ಹುಟ್ಟಿದೆ. ಮೇಲ್ಕೋಟೆ ಅನ್ನೋದು ಶ್ರೀವೇಷ್ಟವರ ಚತುರ್ಧಾಮಗಳಲ್ಲಿ ಒಂದು. ರಾಮಾನಾಚಾರ್ಯರು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂತ ಅವರ ಶಿಷ್ಯರಿಗೆ ವಿಧಿಸಿದ್ದಾರೆ. ಆ ಮೇಲ್ಕೋಟೆಯಲ್ಲಿ ಇರುವ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅದು ಹಾರಿಕೆಯ ಊರಲ್ಲ. ರಾಮಾನಾಚಾರ್ಯರ ಫಿಲಾಸಫಿ, ನಮ್ಮ ಭಗವಾನ್ ಶ್ರೀಕೃಷ್ಣ ದೇವರ ಫಿಲಾಸಫಿ, ಅವರ ದರ್ಶನ ಏನು, ತತ್ವ ಏನು ಅಂತ ಹೇಳಿದ್ರೆ, ಪಾರಮಾರ್ಥಿಕವಾಗಿ ನಾವು ಸಂತೋಷ ಪಡಬೇಕೇ ಹೊರತು ಯಾವುದೋ ಫಲಾಪೇಕ್ಷೆಯಿಂದ ಯಾವ ಕೆಲಸವನ್ನು ಮಾಡಬಾರದು. ಕೆಲಸ ಮಾಡೋದ್ರಲ್ಲೇ ಅದರಲ್ಲೇ ಸಂತೋಷನೂ ಪಡಬೇಕು. ಫಲ ಮಾಡಿಬಿಟ್ರೆ ಅವರು ಬಡವರಾಗ್ಬಿಡ್ತಾರೆ, ಇಷ್ಟು ವ್ಯರ್ಥ ಆಗ್ಬಿಡುತ್ತೆ, ಬಿಟ್ಬಿಡಬೇಕು ಅವರಿಗೆ. ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ಬರೀ ಸಂತೋಷಕ್ಕೋಸ್ಕರವಾಗಿ ದೇವರನ್ನು ನೆನೆಸ್ಕೊಂಡು ಅವರ ಉತ್ಸವಾದಿಗಳನ್ನು ಮಾಡೋದಿಲ್ಲ. ಅದು ಮೇಲ್ಕೋಟೆಯಲ್ಲಿ ಮಾತ್ರ ಸಿದ್ಧಿಸುತ್ತದೆ. ಬೇರೆ ಕಡೆಯಲ್ಲಿ ಬರೀ ಹರಕೆಗಳು ತುಂಬ ಜಾಸ್ತಿ, ಚಂದಕ್ಕೆ ಅಂದಕ್ಕೆ ಅಷ್ಟು ಅಲ್ಲಿ ಗಮನ ಕೊಡೋದಲ್ಲ ನಾವು. ಆದರೆ ಮೇಲ್ಕೋಟೆಯಲ್ಲಿ ಮಾತ್ರ ನೀವು ಚಂದವನ್ನೇ ಗಮನಿಸಬೇಕು, ಉತ್ಸಾಹವನ್ನೇ ಗಮನಿಸಬೇಕು. ಎಲ್ಲ ಇಂದ್ರಿಯಗಳನ್ನು ತಾಯಿ ಹಾಗೆ ತೃಪ್ತಿಪಡಿಸಿ, ಉದ್ರೇಕಗೊಳಿಸದೆ ತೃಪ್ತಿಪಡಿಸ್ತಕ್ಕಂಥ ಒಂದು ಪರಿಕರ ದೇವಸ್ಥಾನದಲ್ಲಿದೆ. ನಾನು ವೈರಮುಡಿ ಆ ಓಲಗ ಜೊತೆಗೆ ನನ್ನ ಅಳುವೂ ಹುಟ್ಟಿದ್ದು, ಅಳಗೂ ಬೇರ್ಕೊಂಡು ಹೋಯಿತು ಅಂತ. ಆ ಉತ್ಸವದ ದಿನದ ಒಂದು ಬ್ರೆತ್ ಇದೆಯಲ್ಲ, ಒಂದು ಉಸಿರು ಇದೆಯಲ್ಲ, ಆ ಸಂತೋಷ ಉಸಿರು ನನ್ನ ಮೊದಲು ಉಸಿರಿನಲ್ಲೇ ನನ್ನ ದೇಹವನ್ನು ಪ್ರವೇಶಿಸಿಬಿಡ್ತು. ನಾನು ಅದಕ್ಕೆ ಅಂಟ್ಕೊಂಡ್ಬಿಟ್ಟೆ. ಅದೇ ಅತ್ಯಂತ ದೊಡ್ಡ ಭಾಗ್ಯ ಅಲ್ಲ ಅಂತ ಸಿದ್ಧಿ ಅಂತ ಹೇಳಬೇಕು. ಉತ್ಸವಾದಿಗಳಲ್ಲಿ ಅವನು ಪಡತಕ್ಕಂಥ ಸಂತೋಷವೇ ಸಂತೋಷ. ಬಾಕಿ ಇದ್ರೆಲ್ಲ ಅವನ ದೇಹ ಪೋಷಣೆ ಅದು ಇದು ಇಂದ್ರಿಯ ವಿಷಯ ವಾಸನೆ ಅದೆಲ್ಲ ಇರುತ್ತೆ. ಇದರಲ್ಲಿ ವಿಷಯ ವಾಸನೆ ಇದ್ದರೂ ಕೂಡ ಅದಕ್ಕೆ ಒಂದು ಒಂಥರ ಗ್ಲೋ ಅಂತಾರಲ್ಲ, ಹಾಗೆ ಬಂದುಬಿಡುತ್ತೆ, ಒಂದು ದೀಪ್ತಿ ಬಂದುಬಿಡುತ್ತೆ. ನಮ್ಮ ತಂದೆ ಏನು ಅಂತ ಹೇಳಿದ್ರೆ, ಅವರಿಗೆ ಎರಡನೇ ಹೆಂಡತಿ ಮಗ ನಾನು. ನಾನು ಅವ್ರ ಸ್ನೇಹ ಬಳಸ್ಕೊಳ್ಳೋದಕ್ಕೆ ಈ ವಾತ್ಸಲ್ಯ ಅಂತ ಏನಂತೋ ಅದರ ಭಾವವನ್ನು ಹೆಚ್ಚ ಸಂಪೂರ್ಣವಾಗಿ ತಂದೆಯಿಂದ ಪಡೆಯಲಿಲ್ಲ. ಭಾಳ ದೊಡ್ಡ ಮನುಷ್ಯರು, ಸಕಲ ಶಾಸ್ತ್ರ ಸಂಪನ್ನರಾಗಿದ್ದರು, ಎಲ್ಲದ್ರ ಜೊತೆಲ್ಲೂ ಬರೀತಾ ಇದ್ದರು. ಇಂಗ್ಲೆಂಡಿಂದ ಬಂದು ಅವನಿಗೆ ಪ್ರಾಶ್ಚಿತ್ತ ಮಾಡಿಸ್ಕೋಬೇಕು ಅಂತ ಅವ್ರ ಸ್ನೇಹಿತರು ಚೊಕ್ಕಣ್ಣ ಅಂತಿದ್ದರು, ಸೆಟ್ಟೂರು ಚೊಕ್ಕಣ್ಣ ಅಂತ. ಅವ್ರಿಗೆ ಯಾರೂ ಬಾಕಿಯವ್ರು ಯಾರೂ ಮಾಡಲಿಲ್ಲ, ಇವರು ನಾನು ಮಾಡಿಸ್ತೀನಿ ಬಾ ಅಂತೇಳಿ ಮಾಡಿಸಿ ಅವ್ರು ಮಾಡಿ ಅವತ್ತು ಸಮಾಜಕ್ಕೆ ಸೇರಿಸ್ಕೊಂಡ್ರು ಆ ಕಾಲದಲ್ಲಿ. ಅಂಥ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿ ತುಂಬ ಮರ್ಯ ಅಂಥ ದೊಡ್ಡ ಮನುಷ್ಯರ ಈ ಕಾಲ ಕಣ್ಣಿಗೆ ಬಿಡೋದು. ಲಕ್ಷ್ಮೀ ಪುರುಷಾಚಾರ್ಯರು, ನುಗ್ಗೆಹಳ್ಳಿ ತಿಮ್ಮಲಾಚಾರ್ಯರು, ನಮ್ಮ ತಂದೆಯವರು, ಲಕ್ಷ್ಮೀಪುರಂ ತಾತಾಚಾರ್ಯರು, ಪಂಡಿತಂ ಕುಪ್ಪಣ್ಣಯ್ಯಂಗಾರು, ಈ ಗೋಷ್ಠಿ ಮೇಲ್ಕೋಟೆಯಲ್ಲಿ ಸೇರಿಬಿಟ್ರೆ ಅಬ್ಬಾಬಾ ಏನು ಗೋಷ್ಠಿ. ಸಂಪತ್ ಕುಮಾರಾಚಾರ್ಯ ಅಂತ ಅವರು ನನಗೆ ಕನ್ನಡದಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಬೋಧೆ ಮಾಡ್ತಾಯಿದ್ರು, ಭಾಳ ಚೆನ್ನಾಗಿ ಪಾಠ ಹೇಳ್ತಾಯಿದ್ರು. ಅವರು ನಮ್ಮ ತಂದೆ ಶಿಷ್ಯರು, ನಮ್ಮ ತಂದೆ ಕೈಲಿ ಸಂಸ್ಕೃತವನ್ನು ಓದಿದವರು. ಇನ್ನೊಂದು ಏನು ಸ್ವಾರಸ್ಯ ಅಂತ ಹೇಳಿದ್ರೆ, ಆ ಮಿಡ್ಲ್ ಸ್ಕೂಲಲ್ಲಿ MS ಪುಟ್ಟಣ್ಣವರ ರೀಡರ್ಸ್ ಇತ್ತು. ಕನ್ನಡದಲ್ಲಿ ಎಷ್ಟು ಛಂದಸ್ಸಿದೆಯೋ ಆ ಛಂದಸ್ಸಿನ ಎಲ್ಲ ಪದ್ಯಗಳ ಸ್ವಾರಸ್ಯವಾದ ಪದ್ಯಗಳು ಕೂಡ ಅದರಲ್ಲಿದ್ದವು. ಎಳೆಯ ಹುಡುಗರ ಕಿವಿಗೆ ಭಾಳ ಆಶ್ಚರ್ಯಕರವಾದ ನಿಜಿಂತಾವಣಿ ಅಂತ ಇತ್ತು ಅದರಲ್ಲಿ, ಎಂತೆಂಥ ಕಥೆಗಳು. ಆ ಕಥೆಗಳು ಕೂಡ ಅಂದರೆ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯ ಎಲ್ಲ ಬೀಜರೂಪವಾಗಿ ಎಲ್ಲನೂ ಕೂಡ ಆ ಬಾಲ್ಯದಲ್ಲಿ ನಮ್ಮ ತಲೆ ಮೇಲೆ ಅಲ್ಲಿ ನಮ್ಮ ದೇವಿಕೆ ಅವರು ನಡೀತಾ ಇದ್ದರು. ಯಾ ಕುಳುವೆ ಏನರಂಗ ಬೇಕಾದ್ದು ನಿನಗಿದೆ, ಅದು ಅಲ್ಲೇ ಅವರಿಂದ ಸಿಕ್ಕಿದ್ದು ನಮಗೆ. ಗೋವಿನ ಕಥೆ ಬಿಟ್ಟು ಅವರು ಇಂಟ್ರೂಸ್ ಮಾಡಿದ್ರು. ಆ ಬಾಲ್ಯದ ಮಿಡ್ಲ್ ಸ್ಕೂಲ್ ಶಿಕ್ಷಣದಲ್ಲಿ ನಿಮಗೆ ಕನ್ನಡದ ಸ್ವಾರಸ್ಯವೆಲ್ಲ ಗೊತ್ತಾಗ್ಬಿಡೋದು. ಇಂಗ್ಲೀಷಿನ ಧಾಮಧೂಮಿ ಇರಲಿಲ್ಲ ಅಲ್ಲಿ. ಆವಾಗ ಮೈಸೂರಿನಲ್ಲಿ ಒಳ್ಳೆಯ ಸಾಂಸ್ಕೃತಿಕವಾದ ಆಗ್ತಾ ಬರ್ತಾ ಇತ್ತು. ಬೇರೆ ವಿಧವಾದ ವಿದ್ಯಾಭ್ಯಾಸ ಕ್ರಮ ಇದೆಯಲ್ಲ ಅದು ಬರ್ತಾ ಇತ್ತು. ಇದರಿಂದ ಅದಕ್ಕೆ ಪೋಷಣ ದೊರೀತಾ ಇತ್ತು. ಅದೊಂಥರ ಅದಷ್ಟೇ ಹೊರತು ಅಲ್ಲಿ ನನಗೆ ನಮ್ಮ ಶಿವರಾಮ ಶಾಸ್ತ್ರಿ ಮತ್ತು ಶ್ರೀಗಮ್ ಶ್ರೀಗುಂಟಯ್ಯ ಇಂಥ ಇವರು ಏನು ಮಾಡಿದ್ರು, ನನಗೆ ಕನ್ನಡದಲ್ಲಿ ಪ್ರವೇಶಗೊಳಿಸ್ಬಿಟ್ರು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕವಿ ಪೂತಿ ನರಸಿಂಹಾಚಾರ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಕನ್ನಡ ರತ್ನ ಭಂಡಾರ
3: ಸರ್ವೋದಯವಾಗಲಿ ಸರ್ವರಲಿ.
0: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳಿದ್ರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:49:44 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಇಂಡೋನೇಷ್ಯಾ ದೇಶಸ್ಯ ಯೋಗ್ಯಕರ್ತಾ ನಗರೆ ಯುನೆಸ್ಕೋ ವೈಶ್ವಿಕ ಸಾಂಸ್ಕೃತಿಕ ಅಭಿಲೇಖ ಸ್ಥಳಸ್ಯ ಪ್ರಂಬಾನನ್ ಮಂದಿರಸ್ಯ ಐತಿಹಾಸಿಕಂ ಭ್ರಮಣಂ. ಪ್ರತಿಪಾದಿತಂ ಯತ್ ಮಂದಿರಸ್ಯ ಸಂರಕ್ಷಣೆ ಭಾರತಸ್ಯ ಸಹಭಾಗಿತಾ ದ್ವಯೋಃ ದೇಶಯೋಃ ಸಾಂಸ್ಕೃತಿಕ ನ್ಯಾಸಂ ಪ್ರಕಟೀಕರೋತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಜಲಾಪ್ಲಾವಿತೇನ ಪ್ರಭಾವಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಭಿಃ ಸಾಕಂ ದೂರಭಾಷೇನ ಸಂಭಾಷಣಂ ವಿಧಾಯ ಕೇಂದ್ರ ಸರ್ವಕಾರ ಪಕ್ಷತಃ ಸಂಭಾವ್ಯ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಅಯಚ್ಛತ್. ಭಾರತೀಯ ಋತು ವಿಜ್ಞಾನ ವಿಭಾಗಾನುಸಾರಂ ದೇಶಸ್ಯ ಮಧ್ಯ ಪೂರ್ವೀಯ ಭಾಗೇಷು ಅತಿವೃಷ್ಟೇಃ ಮೇಘಗರ್ಜನಸ್ಯ ಚ ಸಂಭಾವನಾ ವರ್ತತೆ. ಅಮೆರಿಕೀ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಉದಘೋಷಯತ್ ಯತ್ ಇರಾನ್ ದೇಶೇನ ಸಾಕಂ ಯುದ್ಧ ವಿರಾಮಾಯ ಕೃತಂ ಸಂಧಿ ಜ್ಞಾಪನಂ ಸಂಪ್ರತಿ ಸಮಾಪ್ತಿಪದಂ ಏತಿ. ವೈಶ್ವಿಕ ಭೂರಾಜನೈತಿಕ ಚಿಂತನ ಪ್ರಭಾವಾತ್ ಭಾರತೀಯ ಶೇರ್ ವಿಪಣೌ ಭೀಷಣ ಹ್ರಾಸ. ಸೆನ್ಸೆಕ್ಸ್ ನಿಫ್ಟಿ ಸೂಚಕಾಂಕೌ ಸಾರ್ಧದ್ವಿಶತಾತ್ಮಿಕ ಅಪಚಿತಿಃ ದೃಶ್ಯತೆ. ಅಪಿ ಚ ಫಿಫಾ ವಿಶ್ವಕಪ್ ಪಾದಕಂದುಕ್ ಪ್ರತಿಸ್ಪರ್ಧಾಯಾಂ ಸ್ವಿಟ್ಜರ್ಲ್ಯಾಂಡ್ ದಲೇನ ಕೊಲಂಬಿಯಾ ದಲಂ ಪರಾಭೂಯ ಪ್ರಾಗುಪಾಂತ್ಯ ಚರಣೆ ಅರ್ಜೆಂಟೀನಾ ದಲೇನ ಸಹ ಕ್ರೀಡಾ ಸುನಿಶ್ಚಿತಾ ಕೃತ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಇಂಡೋನೇಷ್ಯಾ ದೇಶಸ್ಯ ಯೋಗ್ಯಕರ್ತಾ ನಗರೆ ಸಂಸ್ಥಿತೆ ಯುನೆಸ್ಕೊ ವಿಶ್ವ ನ್ಯಾಸ ಸ್ಥಳೆ ಪ್ರಂಬಾನನ್ ಮಂದಿರ ಪರಿಸರೆ ಇಂಡೋನೇಷ್ಯಾ ರಾಷ್ಟ್ರಪತಿನ ಪ್ರಬೋವೋ ಸುಬಿಯಾಂತೋ ಇತ್ಯಮುನಾ ಸಾಕಂ ಭ್ರಮಣಂ ಅಕರೋತ್. ತತ್ರ ಪಾರಂಪರಿಕ ಗ್ಯಾಮಿಲಿನ್ ಸಂಗೀತ ಧ್ವನಿಭಿಃ ಶಾಸ್ತ್ರೀಯ ನೃತ್ಯೈಶ್ಚ ಪ್ರಧಾನಮಂತ್ರಿಣಃ ಅಭೂತಪೂರ್ವಂ ಅಭಿನಂದನಂ ವಿಹಿತಂ. ನವಮಶತಾಬ್ದ್ಯಾಃ ಅಸ್ಯ ಮಂದಿರ ಪರಿಸರಸ್ಯ ಅವಲೋಕನಾವಸರೆ ಪ್ರಧಾನಮಂತ್ರಿಣಾ ಮುಖ್ಯ ಶಿವ ಮಂದಿರೆ ವಿಶೇಷ ಪೂಜಾರ್ಚನಾ ಕೃತಾ. ಸಹೈವ ಭಾರತ ಇಂಡೋನೇಷ್ಯಾ ದೇಶಯೋಃ ಸಹಯೋಗೇನ ಮಂದಿರಸ್ಯ ಸಂರಕ್ಷಣ ಪ್ರಯಾಸಾಃ ದೃಷ್ಟಾಃ. ಏಕಸ್ಮಿನ್ ಸಂಯುಕ್ತ ವಕ್ತವ್ಯೇ ರಾಷ್ಟ್ರಪತಿನಾ ಪ್ರಭೋವೋ ಇತ್ಯಮುನಾ ಪ್ರತಿಪಾದಿತಂ ಯತ್ ಪ್ರಂಬಾನನ್ ಮಂದಿರಂ ಭಾರತ ಇಂಡೋನೇಷ್ಯಾ ದೇಶಯೋಃ ಶತಶಃ ವರ್ಷಾಣಾಂ ಪ್ರಾಚೀನ ಸಭ್ಯತಾಯಾಃ ಪ್ರತೀಕಭೂತಂ ವರ್ತತೆ. ಮಂದಿರಸ್ಯ ಪುನರುದ್ಧಾರಾಯ ಚ ತೇನ ಭಾರತಾಯ ಕಾರ್ತಜ್ಞಂ ಆವಿಷ್ಕೃತಂ. ಅತ್ರಾವಸರೆ ಪ್ರಧಾನಮಂತ್ರಿಣಾ ನಿಗದಿತಂ ಯದಿಯಂ ಯಾತ್ರಾ ಅತೀವ ಆಧ್ಯಾತ್ಮಿಕೀ ಅವಿಸ್ಮರಣೀಯಾ ಚ ಅಜಾಯತ. ದ್ವಾದಶ ಶತಾಬ್ದೈಃ ಅಸ್ಯ ನ್ಯಾಸಸ್ಯ ಸಂರಕ್ಷಣಾಯ ಶ್ರೀಮೋದಿ ಇಂಡೋನೇಷ್ಯಾ ಜನೇಭ್ಯಃ ಧನ್ಯವಾದಂ ವಿಜ್ಞಾಪಿತವಾನ್.
2: ಯೋಗ್ಯ ಕಾರ್ತಾ ಕೆ ಇಸ್ ಭವ್ಯ ಮಂದಿರ್ ಕಾಂಪ್ಲೆಕ್ಸ್ ಅಬ್ ಜಬ್ ಹಮ್ ಪುನರ್ನಿರ್ಮಾಣ ಕಾ ಕಾಮ್ ಕರ್ನೆ ಜಾ ರಹೆ ಹೈ ಔರ್ ಯೇ ಯುನೆಸ್ಕೊ ಕಾ ವರ್ಲ್ಡ್ ಹೆರಿಟೇಜ್ ಹೈ. ದುನಿಯಾ ಕೆ ದೂರ್ ದೂರ್ ಕ್ಷೇತ್ರೋ ಮೇ ಕಹೀಂ ಪರ್ ಭೀ ಜಾಯೆ ಹಮೇ ಕಹೀಂ ನಾ ಕಹೀಂ ಭಾರತ್ ಕೆ ಸಾಂಸ್ಕೃತಿಕ ವಿರಾಸತ್ ಕೆ ದರ್ಶನ್ ಹೋತೆ ಹೈ. ಯೇ ಪೂರೆ ಸೌತ್ ಈಸ್ಟ್ ಏಷ್ಯಾ ಕಾ ದೂಸರಾ ಸಬ್ಸೆ ಬಡಾ ಹಮಾರಿ ವಿರಾಸತ್ ಕಿ ಪಹಚಾನ್ ಹೈ.
1: ಜಕಾರ್ತಾಯಾಂ ದ್ವಿಪಕ್ಷೀಯ ವಾರ್ತಾನಂತರಂ ಪ್ರೇಷಿತೆ ಸಂಯುಕ್ತೆ ಘೋಷಣಾಪತ್ರೆ ಭಾರತ ಇಂಡೋನೇಷ್ಯಾ ದೇಶಾಭ್ಯಾಂ ಸರ್ವವಿಧ ಆತಂಕವಾದಸ್ಯ ತೀವ್ರ ನಿಂದಾ ವಿಹಿತ. ದ್ವಯೋರ ದೇಶಯೋಃ ನೇತೃಭ್ಯಾಂ ಅಂತಾರಾಷ್ಟ್ರೀಯ ನಿಯಮಾನುಸಾರೇಣ ಆತಂಕವಾದಸ್ಯ ಸಮ್ಮುಖಂ ದೃಢ ವೈಶ್ವಿಕ ಪ್ರಯಾಸಸ್ಯ ಆಹ್ವಾನಂ ವಿಹಿತಂ. ಉಭಾಭ್ಯಾಂ ಪ್ರಮುಖಾಭ್ಯಾಂ ವೈಶ್ವಿಕ ಸ್ತರೆ ಪ್ರತಿಬಂಧಿತಾನಾಂ ಆತಂಕವಾದಿನಾಂ ಸಂಘಟನಾನಾಂ ಚ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಬಲಂ ಪ್ರದತ್ತಂ. ಉಗ್ರವಾದ ವಿರೋಧಿ ಸಹಯೋಗಂ ಚ ದೃಢೀಕರ್ತುಂ ಸಹಮತಿಃ ಪ್ರಕಟಿತಾ. ಸ್ವಸ್ಯ ತ್ರಿದೇಶೀಯ ಪ್ರವಾಸಸ್ಯ ದ್ವಿತೀಯ ಚರಣೆ ಪ್ರಧಾನಮಂತ್ರಿ ಅದ್ಯೈವ ತ್ರೀಣಿ ದಿನಾನಿ ಯಾವತ್ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬರ್ನ್ ನಗರಂ ಪ್ರಾಪ್ಸ್ಯತಿ. तत्र सः ऑस्ट्रेलिया प्रधानमन्त्रिणा एंथनी एल्बनीज इत्यनेन साकं तृतीय भारत ऑस्ट्रेलिया वार्षिक शिखर सम्मेलने भागं ग्रहीष्यति। अनेन साकमेव सः भारत ऑस्ट्रेलिया सीईओ फोरम इत्यस्मिन् उभय देशस्य शीर्ष उद्योगपतीन् तथा च मेलबर्न नगरे प्रवासी भारतीय सभां च संबोधयिष्यति। केन्द्रीय गृहमन्त्री अमितशाहः अद्य अतिवृष्ट्या जलौघ सदृश परिस्थित्या सहैव भूस्खलनेन प्रभावितानां संकटग्रस्तानां अनेकेषां राज्यानां मुख्यमन्त्रिभिः साकं दूरभाषेन सम्भाषणं विहितवान्। तेभ्यः केन्द्रसर्वकारस्य पक्षतः सम्भाव्य सर्वविधसाहाय्यस्य दृढाश्वासनं च असौ अयच्छत्। श्रीशाहेन महाराष्ट्र राज्ये भीषण अतिवृष्ट्याः जलप्लावनस्य च स्थितेः समीक्षां कर्तुं महाराष्ट्रस्य मुख्यमन्त्रिणा देवेन्द्र फडणवीसेन सह विशेष चर्चा अकारी। संवादावधौ गृहमन्त्रिणा मुख्यमन्त्रिणं प्रति संकटकाले महाराष्ट्र सर्वकारस्य सहयोगार्थं केन्द्रीय प्रशासनात् सर्वविध साहाय्य प्रदानस्य प्रतिश्रुतिः अभिव्यक्ता। अनेन सहैव गृहमन्त्रिणा गुजरात राज्ये अतिवृष्ट्या जल अवरोध स्थिति सन्दर्भे गुजरातस्य मुख्यमन्त्रिणा भूपेन्द्र पटेलेन साकमपि मन्त्रणा कृता। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चल दूरभाषीय तन्त्रांशे अपि समुपलब्धो भविष्यति। भारतीय ऋतु विज्ञान विभागेन अद्य देशस्य मध्यम एवं पूर्वीय भागेषु अतिवृष्टेः मेघगर्जनस्य च कृते ऑरेंज अलर्ट इति नारंगवर्णीया संचेत।

ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರಾನ ಶುರು ಮಾಡೋ ಸಮಯ ಇದು. ನಿಮಗೆ ಗೊತ್ತಾ, ಒಂದು ಯೂನಿವರ್ಸಿಟಿ ರಿಸರ್ಚ್ ಮಾಡಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯಾಗಿದೆ.

ಅಂತ ಪೋಸ್ಟ್ ಮಾಡುವಂತ 70% ಜನ ರಾತ್ರಿ ಮಲಗೋವಾಗ ಆಂಗ್ಸೈಟಿ ಫೀಲ್ ಮಾಡ್ತಾರಂತೆ. ಆಶ್ಚರ್ಯ ಆಯ್ತಾ? ನಾವು ಹೊರಗೆ ತೋರಿಸೋದೊಂದು, ಒಳಗೆ ಫೀಲ್ ಮಾಡ್ಕೊಳ್ಳೋದು ಇನ್ನೊಂದು. ಆಫೀಸಲ್ಲಿ ಜೋರಾಗಿ ನಗ್ತೀವಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀವಿ, ಸ್ಟೇಟಸ್ಗೆ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹಾಕ್ತೀವಿ. ಆದ್ರೆ ರೂಮ್ಗೆ ಬಂದು ಡೋರ್ ಹಾಕೊಂಡ ತಕ್ಷಣ ಆ ನಗು ಎಲ್ಲ ಇಳಿದು ಹೋಗುತ್ತೆ. ಫೋನ್ ಸ್ಕ್ರಾಲ್ ಮಾಡ್ತೀವಿ, ಟಿವಿ ಆನ್ ಮಾಡ್ತೀವಿ, ಆದ್ರೂ ಕೂಡ ಆ ಖಾಲಿತನ ಹೊರಗೆ ಹೋಗೋದಿಲ್ಲ, ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಹೊರಗೆ ನಕ್ಕು ಒಳಗೆ ಖಾಲಿಯಾಗಿರೋ ನಮ್ಗಳ ಬಗ್ಗೆ ನಾವೇ ಮಾತಾಡೋಣ. ಕೊನೆಯದಾಗಿ ನಿಮ್ಗೆ ಯಾವಾಗ ಫೀಲ್ ಆಯ್ತು ಎಲ್ರ ಜೊತೆ ಇದ್ರು ಕೂಡ ನೀವೊಬ್ಬರೇ ಇದ್ದೀರಾ ಅಂತ?

ಸೈಕೋಲಜಿಸ್ಟ್ ಇದಕ್ಕೆ ಸ್ಮೈಲಿಂಗ್ ಡಿಪ್ರೆಷನ್ ಅಂತಾರೆ. ಗೊತ್ತಾ, ಹೊರಗೆಲ್ಲ ನಾರ್ಮಲ್, ಕೆಲ್ಸಕ್ಕೆ ಹೋಗ್ತೀರಾ, ನಗ್ತೀರಾ, ಮಾತಾಡ್ತೀರಾ, ಆದ್ರೂ ಒಳಗೊಳಗೆ ಖಾಲಿ. ಇದು ದುರ್ಬಲತೆ ಅಲ್ಲ, ಇದು ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ನಮಗೆ ನಾವೇ ಹಾಕೊಂಡಿರುವಂತಹ ಪ್ರೆಷರು. ನನ್ನ ಫ್ರೆಂಡ್ ಒಬ್ಬ ಕಂಪನಿಯಲ್ಲಿ ಟಾಪ್ ಪರ್ಫಾರ್ಮರು, ಎಲ್ರಿಗೂ ಹೆಲ್ಪ್ ಮಾಡ್ತಾನೆ, ಎಲ್ರ ಕೆಲ್ಸನೂ ಇವನೇ ಮಾಡ್ತಾನೆ, ಅಷ್ಟು ಕೇಪಬಲ್ ಇದ್ದಾನೆ. ನೀನಿಲ್ಲ ಅಂದ್ರೆ ಟೀಮ್ ಹೇಗ್ ನಡೆಯುತ್ತೆ ಅಂತ ಎಲ್ರು ಅವನ್ನ ಕೇಳ್ತಾರೆ. ಆದ್ರೆ ಒಂದಿನ ಅವನ್ ಹೇಳ್ದ, ನಾನು ದಿನಾ 8 ಗಂಟೆ ಎಲ್ರಿಗೂ ಎನರ್ಜಿ ಕೊಡ್ತೀನಿ, ಆದ್ರೆ ಮನೆಗ್ ಬಂದ್ಮೇಲೆ ನನ್ನನ್ನ ಚಾರ್ಜ್ ಮಾಡೋದಕ್ಕೆ ನನ್ಗೆ ಯಾರು ಇಲ್ಲ ಕಣೋ, ನನ್ಗೊಂಟಿ ಫೀಲ್ ಆಗುತ್ತೆ, ಒಂಥರ ಖಾಲಿತನ ಫೀಲ್ ಆಗುತ್ತೆ ಅಂತ ಹೇಳ್ತಿದ್ದ. ನಿಮ್ಗೂ ಹೀಗೆ ಆಗುತ್ತಾ? ಎಲ್ರಿಗೂ ಕೊಟ್ಟು ನಿಮ್ಗೆ ನೀವು ಉಳಿಯೋದೇ ಇಲ್ವಾ? ಒಂದು ಫ್ಯಾಕ್ಟ್ ಹೇಳ, ಸಾಮಾಜಿಕ ಜಾಲತಾಣದಲ್ಲಿ ದಿನ ಪ್ರತಿದಿನ ಲಕ್ಷಾನುಗಟ್ಟಲೆ ಫೋಟೋಸ್ ಅಪ್ಲೋಡ್ ಆಗುತ್ತೆ. ಅದರಲ್ಲಿ 80% ಪರ್ಫೆಕ್ಟ್ ಲೈಫ್ ಅನ್ನ ತೋರಿಸುವಂತಹ ಫೋಟೋಸು. ನಾವು ಕಂಪೇರ್ ಮಾಡ್ತೀವಿ, ಅವರು ತುಂಬಾ ಖುಷಿಯಾಗಿದ್ದಾರೆ, ಅವರು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದಾರೆ, ನಮ್ಮ ಲೈಫ್ ಮಾತ್ರ ತುಂಬಾ ಬೋರಿಂಗ್ ಆಗಿದೆ ಅಂತ ಅನ್ಕೋತೀವಿ. ಆದ್ರೆ ನೆನ್ಪಿಡಿ, ನೀವು ನೋಡೋದು ಅವರ ಪೋಸ್ಟ್ ಅನ್ನ, ಸ್ಟೋರೀಸ್ ಅನ್ನ, ಹೈಲೈಟ್ಸ್ ಅನ್ನ, ಆದ್ರೆ ಅದರ ಬಿಹೈಂಡ್ ದ ಸೀನ್ಸ್ ನಮಗ್ ಗೊತ್ತಿರೋದಿಲ್ಲ.

ಮನಸ್ಸುಗಳ ಮಾತು ಮಧುರದಲ್ಲಿ ಸಾಕ್ತಾ ಇದೀವಿ. ಫಂಕ್ಷನ್ಗೆ ಹೋದಾಗ ನಮ್ಮ ಮಗಳು ಅಥವಾ ಮಗ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ ಅಂತ ಪೇರೆಂಟ್ಸು ಹೆಮ್ಮೆಯಿಂದ ಹೇಳ್ತಾರೆ. ನಾವು ಕೂಡ ಹೌದು, ಎಲ್ಲ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತೀವಿ. ಆದರೆ ರಾತ್ರಿ ಮನೆಗೆ ಬಂದಮೇಲೆ EMIs, ಟಾರ್ಗೆಟ್ಸು, ಲೋನ್ಲಿನೆಸ್ಸು, ಯಾರಿಗೂ ಹೇಳ್ಕೊಳ್ಳೋಕೆ ಆಗದೇ ಇರುವಂಥ ಒಂದಷ್ಟು ಭಾವಗಳು, ಅದರ ಜೊತೆಗೆ ಖಾಲಿತನ, ಲೋನ್ಲಿನೆಸ್ ಅಂದಲ್ಲ ಅದೇ. ಯಾಕಂದರೆ ನಾವು ಚೆನ್ನಾಗಿಲ್ಲ, ಆರಾಮಾಗಿಲ್ಲ ಅಂತ ಹೇಳಿದ್ರೆ ಬೇರೆಯವರು ವರಿ ಮಾಡ್ಕೋತಾರೆ ಅನ್ನೋ ಯೋಚನೆ. ಹಾಗಾಗಿ ನಾವು ಮತ್ತೆ ಮಾಸ್ಕ್ ಹಾಕೋತಾ ಇದ್ದೀವಿ. ಆಫೀಸಲ್ಲಿ ಸ್ಟ್ರಾಂಗ್ ಮಾಸ್ಕು, ಫಂಕ್ಷನಲ್ಲಿ ಖುಷಿಯಾಗಿದ್ದೀನಿ ಅನ್ನೋ ಮಾಸ್ಕು, ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಲೈಫು ಪರ್ಫೆಕ್ಟು ಅನ್ನೋ ಮಾಸ್ಕು. ಆದರೆ ಮಾಸ್ಕ್ ತೆಗೆದಾಗ ಮಿರರ್ ಮುಂದೆ ನಿಂತಾಗ ಅಲ್ಲಿ ಇರೋದು ನಿಜವಾದ ನಾವು. ಆ ನಾವು ಸ್ವಲ್ಪ ಟಯರ್ಡ್ ಆಗಿರ್ತೀವಿ, ಸ್ವಲ್ಪ ಗೊಂದಲದಲ್ಲಿರ್ತೀವಿ, ಸ್ವಲ್ಪ ಖಾಲಿ ಆಗಿರ್ತೀವಿ. ಇದು ದುರ್ಬಲತೆ ಅಲ್ಲ, ಮನುಷ್ಯತನ. ಮನೆಯವರ ಹತ್ರ ಕೊನೆ ಬಾರಿ ನಾನು ಟಯರ್ಡ್ ಆಗಿದ್ದೀನಿ ಅಂತ ಯಾವಾಗ ಹೇಳ್ಕೊಂಡ್ರಿ ನೀವು?

0: ನಮ್ಮ ಬಾಡಿ ನಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ರಾತ್ರಿ ನಿದ್ದೆ ಬರಲ್ಲ, ಯಾವಾಗ್ಲೂ ಟಯರ್ಡ್ ಫೀಲ್ ಆಗುತ್ತೆ, ಸಣ್ಣ ವಿಷಯಕ್ಕೆ ಇರಿಟೇಟ್ ಆಗೋದು, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಖಾಲಿತನದ ಫೀಲಿಂಗ್ಗಳ ಸಿಂಪ್ಟಮ್ಸ್. ಡಾಕ್ಟರ್ ಹತ್ರ ಹೋದ್ರೆ ಸ್ಟ್ರೆಸ್ ಅಂತಾರೆ, ಆದ್ರೆ ನಾವು ಅವ್ರ ಹತ್ರ ಕೂಡ ಚೆನ್ನಾಗಿದ್ದೀವಿ ಅಂತ ಸುಳ್ಳು.
1: ಒಂದು ಅಧ್ಯಯನದ ಪ್ರಕಾರ ಯುವಕರಲ್ಲಿ ಡಿಪ್ರೆಷನ್ಗೆ ಮೇನ್ ಕಾರಣ ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಆಗದೇ ಇರೋ ಅಂಥದ್ದು.
0: ಇದಕ್ಕೆ ಸೊಲ್ಯೂಷನ್ ಇದೆ. ನನ್ನ ಕಸಿನ್ ಒಬ್ಬ, ಅವನು ಕೂಡ ಇದೇ ತರದ ಪರಿಸ್ಥಿತಿಯಲ್ಲಿ ಇದ್ದ. ಡೇ ಟೈಮ್ ಹೀರೋ, ನೈಟ್ ಟೈಮ್ ಝೀರೋ. ಒಂದಿನ ಅವನು ಡಿಸಿಷನ್ ತಗೊಂಡ, ವಾರಕ್ಕೊಂದಿನ ನೋ ಫೋನ್ ಡೇ ಮಾಡ್ದ. ಆ ದಿನ ಯಾರನ್ನು ಮೀಟ್ ಮಾಡ್ತಿರ್ಲಿಲ್ಲ, ಜರ್ನಲ್ ಬರ್ದ, ವಾಕ್ ಹೋದ. 3 ತಿಂಗಳು ಅದನ್ನೇ ರೂಟೀನ್ ಮಾಡಿಕೊಂಡು ಅವನು ಹೇಳ್ತಾನೆ, ಆ ಖಾಲಿತನ ಈಗಲೂ ಇದೆ, ಆದ್ರೆ ಈಗ ನಾನು ಹೆದರ್ತಾ ಇಲ್ಲ, ಅದ್ರ ಜೊತೆ ನಿಂತಿದ್ದೀನಿ, ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನನ್ನ ನಾನೇ ಫಿಲ್ ಮಾಡ್ಕೋತಾ ಇದ್ದೀನಿ ಅಂತ.

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಖಾಲಿತನದ ಬಗ್ಗೆ ಮಾತಾಡ್ತಾ ಇದೀವಿ. ಎಲ್ಲರ ಮುಂದೆ ನಗ್ತಾ ಮನೆಗೆ ಬಂದ ಮೇಲೆ ಖಾಲಿ ಫೀಲ್ ಆಗುತ್ತಲ್ಲ, ಅದ್ರ ಬಗ್ಗೆ ನಮ್ಮ ಇವತ್ತಿನ ಮಾತುಕತೆ. ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ನಗೋದು ತಪ್ಪಲ್ಲ, ಸ್ಟ್ರಾಂಗ್ ಆಗಿರೋದು ತಪ್ಪಲ್ಲ, ಆದ್ರೆ ನೋವಾಗ್ತಾ ಇದ್ದಾಗ ನೋವಾಗ್ತಾ ಇದೆ ಅಂತ ಒಪ್ಕೊಳ್ಳೋ ಧೈರ್ಯ ಇರಲಿ. ನೀವು ರೋಬೋಟ್ ಅಲ್ಲ, ಫೀಲಿಂಗ್ಸ್ ಇರುವಂತಹ ಮನುಷ್ಯ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ಎಲ್ರ ಮುಂದೆ ನಗೋದು ಸ್ಕಿಲ್ಲೆ, ಆದ್ರೆ ಒಬ್ರೇ ಇದ್ದಾಗ್ಲೂ ನಿಮ್ಮನ್ನ ಹಗ್ ಮಾಡ್ಕೊಳ್ಳೋದು ಆರ್ಟ್, ಅದೊಂದು ಕಲೆ. ಆ ಆರ್ಟ್ ಅನ್ನ ಕಲ್ತ್ಕೊಳ್ಳಿ. ಈ ಖಾಲಿತನ ಪರ್ಮನೆಂಟ್ ಅಲ್ಲ, ಅದು ಮೋಡ ಇದ್ದ ಹಾಗೆ. ಆ ಮೋಡ ಸರಿಯುತ್ತೆ, ಸೂರ್ಯ ಮತ್ತೆ ಬರ್ತಾನೆ. ಇದು ಒಬ್ರ ಕಥೆ ಅಲ್ಲ, ನಮ್ಮಲ್ಲಿ ತುಂಬಾ ಜನ ಹೀಗೆ ಇದೀವಿ. ಕ್ರೌಡ್ ಅಲ್ಲಿ ಇದ್ರು ಕೂಡ ನಾವು ಒಂಟಿಯಾಗಿದ್ದೀವಿ ಅನ್ನೋ ಭಾವ ಆಗಾಗ ಕಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಯಾವುದನ್ನು ಕೂಡ ಮನಸ್ಸಲ್ಲೇ ಇಟ್ಕೋಬೇಡಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಖಾಲಿತನವನ್ನ ಖಾಲಿಯಾಗಿ ಇರೋದಕ್ಕೆ ಬಿಡಬೇಡಿ, ಅದು ತುಂಬಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮನಸ್ಸುಗಳ ಮಾತು ಮಧುರ ವಿಶೇಷ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೊಂದಷ್ಟು ಭಾವಗಳನ್ನ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ಬೇಕು, ನೀವ್ ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣೆ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು, ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ

0: ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದ್ಗಂಗಾ, ದೂದ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದು ಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗ್ ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡಿ ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262-178 ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3 ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಮುಸ್ಸಂಜೆ ಹೊತ್ತಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 6:51:22 ಇನ್ನು ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಸನ್ಸೆಟ್ ಸುರಭಿ. ನಿಮ್ಮೆಲ್ಲರಿಗೂ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಈಗ ಮಳೆಗಾಲ, ಮಳೆ ಇನ್ನು ಕಡಿಮೆನೇ ನಮ್ಮ ಕಡೆ, ಆದರೂ ಸಹ ಮಳೆ ಬಂದೇ ಬರುತ್ತೆ, ಮಳೆಗಾಲ ಅಲ್ವಾ? ಹಾಗಾಗಿ ಮಳೆಗಾಲದಲ್ಲಿ ನಾವು ಮೊದಲು ಹುಡುಕೋದು ಏನನ್ನ? ಏನು ಹೇಳಿ? ಮಳೆ ಬರೋದಕ್ಕೆ ಶುರುವಾಯಿತು ಅಂದ ಕೂಡಲೇ ನಾವು ಹುಡುಕೋದು ಏನನ್ನ? ಕೊಡೆ ಅಲ್ವಾ? ಸೊ ಕೆಲವೊಮ್ಮೆ ನಾವು ಎಲ್ಲೇ ಆಚೆ ಹೋಗಬೇಕು ಅಂದರೂ ಬ್ಯಾಗ್ನಲ್ಲಿ, ಅದು ಮಳೆಗಾಲದಲ್ಲಿ ಸ್ಪೆಷಲಿ, ನಾವು ಮಳೆಗಾಲದಲ್ಲಿ ಬ್ಯಾಗ್ನಲ್ಲಿ ಇಟ್ಟಿರುವಂಥ ವಸ್ತುಗಳಲ್ಲಿ ಕೊಡೆ ಸಹ ಒಂದು. ಎಲ್ಲೇ ಹೋಗಬೇಕಾದ್ರೂ ಬ್ಯಾಗ್ನಲ್ಲಿ ಒಂದು ಕೊಡೆ ಇರಲಿ, ಮಳೆ ಬರಬಹುದು ಅಂತ ನಾವು ತಗೊಂಡು ಹೋಗ್ತೀವಿ. ಸೊ ಮಳೆ ಬರುತ್ತೆ ಅಂತ ನಾವು ಕೊಡೆಯನ್ನು ತಗೊಂಡು ಹೋಗ್ತೀವಿ. ಹಾಗೆ ಬಿಸಿಲಿದೆ ಅಂದರೂ ಸಹ ಕೊಡೆಯನ್ನು ಉಪಯೋಗಿಸೋರಿದ್ದಾರೆ. ಹಾಗಾಗಿ ಮಳೆಗಾಲಕ್ಕೆ ಹೆಚ್ಚಾಗಿ ನಾವು ಕೊಡೆಯನ್ನು ಉಪಯೋಗಿಸೋದ್ರಿಂದ ಮಳೆಗಾಲದ ಸಂಗಾತಿ ಅಂತ ಹೇಳಬಹುದು. ಯಾವುದನ್ನು? ಕೊಡೆಯನ್ನು. ಸೊ ಕೊಡೆಯ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನೀವು ಸಹ ಮೆಸೇಜ್ ಮಾಡಿ ತಿಳಿಸ್ಬೋದು ನಿಮ್ಮ ಕೊಡೆಯ ಬಗ್ಗೆ, ನಿಮ್ಮ ಕೊಡೆಯ ಜೊತೆಗಿನ ನೆನಪುಗಳ ಬಗ್ಗೆ, ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಹಳೆಯ ಕೊಡೆಯ ಬಗ್ಗೆ, ಏನೇ ಆದರೂ ಛತ್ರಿಯ ಬಗ್ಗೆ ಇರುವಂಥ ನಿಮ್ಮ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಛತ್ರಿಯ ಕುರಿತಂತಾದ ಆಸಕ್ತಿಕರ ವಿಷಯಗಳನ್ನ ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ. ಈಗ ರಾಜು ಕನ್ನಡ ಮೀಡಿಯಂ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ಕೊಡೆ. ಕೊಡೆಯ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಮಳೆಗಾಲದ ನಮ್ಮ ಸಂಗಾತಿ ಅಂತಲೇ ಹೇಳ್ಬೋದು ಕೊಡೆಯನ್ನು. ಈ ಸಮಯದಲ್ಲಂತೂ ನಾವು ಎಲ್ಲೇ ಹೋಗಬೇಕಾದ್ರೂ ಕೊಡೆಯನ್ನು ತಗೊಂಡು ಹೋಗ್ತೀವಿ. ಆದರೆ ನಾವೆಲ್ಲರೂ ಬಿಸಿಲಲ್ಲೂ ಸಹ ಕೊಡೆಯನ್ನು ಬಳಸೋರ ನೋಡಿರ್ತೀವಿ, ಹಾಗೆ ಕೆಲವರು ಬಳಸಲೂಬಹುದು. ಇನ್ನು ಕೊಡೆಯನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ, ಅಂಬ್ರೆಲಾ ಅಂತ. ಈ ಒಂದು ಪದ ಹೇಗೆ ಬಂತು ಅಂದರೆ, ಲ್ಯಾಟಿನ್ ಭಾಷೆಯಿಂದ ಬಂದಂಥ ಪದ ಇದು. ಲ್ಯಾಟಿನ್ ಭಾಷೆಯಲ್ಲಿ ಅಂಬ್ರ ಅಂತ ಅಂದರೆ ನೆರಳು, ಶೇಡ್ ಅಂತ. ಆ ಒಂದು ಭಾಷೆಯಿಂದ ಬಂದಂಥ ಪದ ಇಂಗ್ಲೀಷ್ನಲ್ಲಿ ಅಂಬ್ರೆಲಾ ಆಗಿದೆ. ಹಾಗೆ ಕೊಡೆನ ನಾವೆಲ್ಲ ಅಂದ್ಕೊಳ್ತೀವಿ ನಮಗೆ ಮಳೆಯಿಂದ ರಕ್ಷಣೆಯನ್ನು ನೀಡುತ್ತೆ ಅಂತ. ಹಾಗೆ ಬಿಸಿಲಲ್ಲೂ ಸಹ ಬಳಸ್ತೀವಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಹೇಳೋ ಪ್ರಕಾರ ಈಜಿಪ್ಟ್ ಹಾಗೆ ಚೀನಾ, ಗ್ರೀಸ್ ದೇಶಗಳಲ್ಲಿ ರಾಜ ಮನೆತನದವರಿದ್ರಲ್ಲ, ಅವರು ಸೂರ್ಯನ ಕಿರಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಕೊಡೆಯನ್ನು ಬಳಸ್ತಾ ಇದ್ರಂತೆ. ನೋಡಿ, ಬಿಸಿಲಲ್ಲಿ ಕೊಡೆಯನ್ನು ಆಗ ಬಳಸ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಈಗ ನಾವು ಮಳೆಗೆ ಬಳಸ್ತೀವಿ, ಆದರೆ ಆಗ ಬಿಸಿಲಿಗೆ ಬಳಸಿದ್ದು ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಕೊಡೆ ಈಗಂತೂ ಅದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಥರನೇ ಆಗೋಗ್ಬಿಟ್ಟಿದೆ. ಯಾಕಂದರೆ ಬರೀ ಮಳೆಗಾಲಕ್ಕೆ ಅಂತಲ್ಲ, ಯಾವಾಗಲೂ ನಾವು ಕೊಡೆಯನ್ನು ಇಟ್ಕೊಂಡಿರ್ತೀವಿ ಅಂತ ಹೇಳೋರು ಕೂಡ ಇರ್ತಾರೆ. ಇನ್ನು ಬಣ್ಣ ಬಣ್ಣದ ಕೊಡೆಗಳು ನಮಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಅದರಲ್ಲೂ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಕೊಡೆ ಆಗಬಹುದು, ಪ್ರಿಂಟೆಡ್ ಆಗಬಹುದು, ಡಿಸೈನರ್ ಕೊಡೆಗಳಾಗಬಹುದು, ಹೀಗೆ ಹಲವಾರು ವೆರೈಟಿಗಳು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆಯೇ ನಮಗೆ ಯಾವ ರೀತಿಯ ಕೊಡೆ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದು ಒಬ್ಬ ವ್ಯಕ್ತಿಯ ಸ್ಟೈಲನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಕೆಲವರು ಸಿಂಗಲ್ ಕಲರ್ ಇರುವಂತಹ ಕೊಡೆಯನ್ನು ಬಳಸ್ತಾರೆ, ಇನ್ನು ಕೆಲವರು ಮಲ್ಟಿ ಕಲರ್ ಇರುವಂತಹ ಡಿಸೈನರ್ ಕೊಡೆಗಳನ್ನ ಬಳಸ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಯಾವ ಬಣ್ಣದ್ದು ಬೇಡ, ನನಗೆ ಬ್ಲ್ಯಾಕ್ ಇದ್ದರೆ ಸಾಕು, ಅದು ಎಲ್ಲ ಬಣ್ಣದ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಹಾಗಾಗಿ ಬ್ಲ್ಯಾಕ್ ಕೊಡೆಯನ್ನೇ ನಾವು ಯೂಸ್ ಮಾಡ್ತೀವಿ. ತುಂಬ ಕಾಮನ್ ಆಗಿ ನಮಗೆ ಕಾಣಿಸುವಂತಹ ಕೊಡೆಗಳಲ್ಲಿ ಬ್ಲ್ಯಾಕ್ ಕೊಡೆಯೂ ಕೂಡ ಒಂದು. ಹೀಗೆ ಕೊಡೆಯ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ. ನೀವು ಸಹ ಕೊಡೆಯ ಬಗ್ಗೆ ನಿಮ್ಮ ಮಾತನ್ನು ಹಂಚ್ಕೋಬಹುದು, ಅಂದರೆ ನಿಮಗೆ ಕೊಡೆಯ ಬಗ್ಗೆ ಇರುವಂತಹ ನೆನಪಾಗಬಹುದು, ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಹಳೆಯ ಕೊಡೆಯ ಬಗ್ಗೆ ನಿಮಗೆ ಏನಾದರೂ ತಿಳಿಸ್ಬೇಕು, ಆ ಕೊಡೆಯ ಬಗ್ಗೆ ನಮ್ಮ ಜೊತೆಗೆ ಏನಾದರೂ ಒಂದು ಮಾಹಿತಿಯನ್ನು ಹಂಚ್ಕೋಬೇಕು, ಅನಿಸಿಕೆಯನ್ನು ತಿಳಿಸ್ಬೇಕು ಅಂತಿದ್ರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಕೊಡೆಯ ಕುರಿತು ನಿಮ್ಮ ನೆನಪುಗಳು ಸಂದೇಶಗಳಲ್ಲಿ ಇರಲಿ. ಈಗ ಪೃಥ್ವಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಮುಸ್ಸಂಜೆ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಇವತ್ತು ನಾವು ಮಾತಾಡ್ತಾ ಇರೋವಂಥ ವಿಷಯ ಕೊಡೆ, ಮಳೆಗಾಲದ ನಮ್ಮ ಸಂಗಾತಿ ಕೊಡೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ತಾ ಸಾಗೋಣ ಅಂತ ಆಗಲೇ ಹೇಳಿದ್ದೆ. ಇನ್ನು ಅಂಬ್ರೆಲ ಈ ಪದ ಹೇಗೆ ಬಂತು ಅಂತ ತಿಳ್ಕೊಂಡ್ವಿ. ಹಾಗೆ ಹಿಸ್ಟ್ರಿಯ ಪ್ರಕಾರ ಕೊಡೆ ಯಾವಾಗಿಂದ ಬಳಸಲಾಗ್ತಾ ಇದೆ ಅಂತ ಸಹ ತಿಳ್ಕೊಂಡ್ವಿ. ಇನ್ನು ಅತಿ ಹೆಚ್ಚಾಗಿ ಕಳೆದೋಗುವಂತಹ ವಸ್ತುಗಳಲ್ಲಿ ಕೊಡೆಯು ಒಂದು ಅಂತ ಹೇಳ್ತಾರೆ. ಆಫೀಸ್ಗೆ ಅಥವಾ ಎಲ್ಲಾದರೂ ಹೊರಗೆ ಹೋಗಿದಾಗ ನಾವು ಬಸ್ಸಲ್ಲಾಗ್ಬೋದು, ಟ್ರೈನಲ್ಲಾಗ್ಬೋದು, ಹೋಟೆಲಲ್ಲಾಗ್ಬೋದು, ಯಾವುದೋ ಒಂದು ಕಾರ್ಯಕ್ರಮದ ಇವೆಂಟಲ್ಲಾಗ್ಬಹುದು, ಜನರು ಅತಿ ಹೆಚ್ಚಾಗಿ ಮರೆತು ಬರುವಂಥ ವಸ್ತುಗಳಲ್ಲಿ ಕೊಡೆಯು ಕೂಡ ಒಂದು ಅಂತ ಹೇಳ್ತಾರೆ. ಯಾಕಂದರೆ ಮಳೆ ಬರುತ್ತೆ ಅಂತ ತೊಗೊಂಡು ಹೋಗಿರ್ತೀವಿ, ಹಾಗೆ ಮಳೆನೂ ಬಂದಿರುತ್ತೆ, ಆಮೇಲೆ ಮಳೆಯಿಂದ ಒದ್ದೆ ಆಯ್ತಲ್ಲ ಕೊಡೆ ಅಂತ ಎಲ್ಲಾದರೂ ಪಕ್ಕದಲ್ಲಿ ಇಟ್ಟಿರ್ತೀವಿ, ನೀರೆಲ್ಲ ಸುರಿಲಿ ಅಂತ. ಆಮೇಲೆ ನಾವು ಬರುವಾಗ ಅದನ್ನು ಅಲ್ಲೇ ಮರೆತು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಳೆದೋಗುವಂಥ ವಸ್ತುಗಳಲ್ಲಿ ಕೊಡೆಯು ಒಂದು, ಅದು ಹೆಚ್ಚಾಗಿ ಮಳೆಗಾಲದಲ್ಲೇ ಆಗೋದು. ಇನ್ನು ಜಪಾನ್ನಲ್ಲಿ ಈ ಕೊಡೆ ವೆಂಡಿಂಗ್ ಮಿಷಿನ್ ಇದೆಯಂತೆ. ಅಂದರೆ ಕೊಡೆಯನ್ನು ನಮಗೆ ಯಾವಾಗ ಬೇಕೋ ಆವಾಗ ತಗೊಳ್ಳುವಂಥ ಒಂದು ವೆಂಡಿಂಗ್ ಮಿಷಿನ್. ಅಂದರೆ ಯಾವಾಗಾದರೂ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡ್ತಾ ಇರುವಾಗ ಯಾವಾಗ ಬೇಕಾದರೂ ಮಳೆ ಬರಬಹುದು. ಸೊ ಅಲ್ಲಿ ಮಳೆ ಹೆಚ್ಚಾಗಿ ಬೀಳೋ ಕಾರಣ ಕೆಲವು ನಗರಗಳಲ್ಲಿ, ಜಪಾನ್ನ ಕೆಲವು ನಗರಗಳಲ್ಲಿ ಅಂಬ್ರೆಲಾ ವೆಂಡಿಂಗ್ ಮೆಷಿನ್ಸ್ ಇದೆಯಂತೆ. ಸೊ ಮಳೆ ಬಂದ ಕೂಡಲೇ ಆ ಒಂದು ಯಂತ್ರದಿಂದ ನಾವು ಕೊಡೆಯನ್ನು ಪರ್ಚೇಸ್ ಮಾಡಬಹುದು, ಫ್ರೀಯಾಗೆಲ್ಲ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ನು ಕೊಡೆ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗೋದೇನೆಂದರೆ ಅದಕ್ಕೆ ಎಷ್ಟೊಂದು ಪಾರ್ಟ್ಸ್, ಅಂದರೆ ಚಿಕ್ಕ ಚಿಕ್ಕ ಭಾಗಗಳಿಂದ ಅದು ತಯಾರಾಗಿರುತ್ತೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ಕ್ವಾಲಿಟಿ ಆಗಿರುವಂಥ ಒಂದು ಒಳ್ಳೆ ಕ್ವಾಲಿಟಿಯ ಕೊಡೆ ಅಂತ ಅಂದರೆ ಅದರಲ್ಲಿ 100ಕ್ಕೂ ಹೆಚ್ಚು ಸಣ್ಣ ಭಾಗಗಳಿರುತ್ತಂತೆ. ರಿಪ್ಸ್ ಆಗ್ಬೋದು, ಹಾಗೆ ಸ್ಪ್ರಿಂಗ್ಸ್ ಆಗ್ಬೋದು, ಫ್ರೇಮ್ ಆಗ್ಬೋದು, ಅದರ ಅಂದರೆ ಕೊಡೆಯ ಫ್ಯಾಬ್ರಿಕ್, ಅದರ ಬಟ್ಟೆ ಆಗಬಹುದು, ಹಾಗೆ ಅದರ ಜಾಯಿಂಟ್ಸ್ ಆಗ್ಬೋದು, ಇವೆಲ್ಲವೂ ಸೇರಿ, ಚಿಕ್ಕ ಚಿಕ್ಕ ಭಾಗಗಳು ಸೇರಿ ಒಂದು ಕೊಡೆಯನ್ನು ನಾವು ಮಾಡಿರೋದನ್ನು ನೋಡ್ತೀವಿ, ತಯಾರಾಗೋದು ಹಾಗೆ. ಸೊ ನಾವು ಹೊರಗಿಂದ ನೋಡಿದಾಗ ಆ ಕೊಡೆ ಸರಳವಾಗಿ ಸಿಂಪಲಾಗಿ ಕಾಣಿದ್ರೂ ಸಹ ಅದರ ಒಂದು ಡಿಸೈನ್ ಇರುತ್ತಲ್ಲ, ಅದು ತುಂಬಾ ಸ್ಮಾರ್ಟಾಗಿ ಮಾಡಿರ್ತಾರೆ. ಸೊ ಹೀಗೆ ಕೊಡೆಗಳು ನಮಗೆ ಎಷ್ಟೆಲ್ಲ ರೀತಿಯಲ್ಲಿ ಬಳಕೆ ಆಗುತ್ತೆ, ಹಾಗೆ ಅದರ ವಿನ್ಯಾಸ ಹೇಗಿರುತ್ತೆ ಅನ್ನೋದೆಲ್ಲ ನಾವು ಯೋಚನೆ ಮಾಡಿರೋಲ್ಲ. ಮಳೆ ಬರುತ್ತೆ ಅಂದರೆ ನಾವು ಕೊಡೆಯನ್ನು ಹುಡುಕ್ತೀವಿ, ಕೊಡೆಯನ್ನು ತಗೊಂಡು ಹೋಗ್ತೀವಿ. ಆದರೆ ಕೊಡೆಗೆ ಎಷ್ಟೆಲ್ಲ ಒಂದು ಪಾರ್ಟ್ಸ್ ಬೇಕಾಗುತ್ತೆ ಅದರ ಒಂದು ತಯಾರಿಕೆಗೆ ಅಲ್ವಾ. ಇನ್ನು ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮೇಡಮ್, ನಮ್ಮ ಮನೆಯಲ್ಲಿ ಸುಮಾರು 100 ವರ್ಷದ ಹಳೆಯ ಕೊಡೆ ಇದೆ. ಆ ಕೊಡೆಯು ನಮ್ಮ ತಾತನ ಮದುವೆಯಲ್ಲಿ ನೀಡಿದಂಥ ಕೊಡೆ, ಮದುವೆಯಲ್ಲಿ ಕಾಶಿ ಯಾತ್ರೆಯಲ್ಲಿ ಸಂಪ್ರದಾಯಕ್ಕೆ ಅಂತ ನೀಡುವಾಗ ಕೊಟ್ಟಂಥ ಕೊಡೆ ಅದು ಅಂತ ಹೇಳ್ತಾ ಇದ್ದಾರೆ ನವ್ಯ ಕಿರಣ್ ಕುಮಾರ್ ತೂಬರಹಳ್ಳಿಯಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹೌದು, ಕಾಶಿ ಯಾತ್ರೆಗೆ ಕೊಡೆಯನ್ನು ಕೊಡುವಂಥ ಸಂಪ್ರದಾಯ ಇದೆ ಅಲ್ವಾ, ಆಗ ಕೊಟ್ಟಂಥ ಕೊಡೆ ಇವರ ಮನೆಯಲ್ಲಿ ಈಗಲೂ

ಇದೆ. 100 ವರ್ಷಕ್ಕಿಂತ ಹೆಚ್ಚು ಹಳೆಯದಾದ ಕೊಡೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಯಾರ ಸಂದೇಶ ಇದು? ನಾನು ಸ್ಕೂಲ್ ಟೀಚರ್ ಮಳೆಗಾಲದಲ್ಲಿ ಬಸ್ಸಲ್ಲಿ ಬಿಟ್ಟು ಕೊಡೆಯನ್ನು ಬಿಟ್ಟು ಇಳಿದು ಬಿಟ್ಟೆ. ಇನ್ನೊಬ್ಬ ಟೀಚರ್ ಮರುದಿನ ನನಗೆ ಕೊಟ್ಟರು, ಅದು ಮತ್ತೆ ನನ್ನ ಕೈ ಸೇರಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಕವಿತಾ ವೀರೇಶ್ ಕೋಡಾಲ್ ಕೊಪ್ಪಳದಿಂದ. ನೋಡಿ, ಕೊಡೆಯನ್ನು ಅತಿ ಹೆಚ್ಚಾಗಿ ಜನರು ಮರೆತು ಬರ್ತಾರೆ ಅಂತ ಹೇಳ್ತಿದ್ದಾಗೆ ಒಂದು ಸಂದೇಶ ಬಂದಿದೆ. ಇವರು ಮರೆತು ಹೋಗಿದ್ರಂತೆ ಬಸ್ನಲ್ಲಿ. ನಂತರ ಇವರ ಟೀಚರ್ ಅಂದರೆ ಇವರ ಇನ್ನೊಬ್ಬ ಫ್ರೆಂಡ್ ಕಲೀಗ್ ಇವ್ರಿಗೆ ಇವರ ಕೊಡೆಯನ್ನು ಕೊಟ್ರಂತೆ. ಅವರು ಕೊಟ್ಟರು ಸರಿ, ಆದರೆ ಕೆಲವ್ರಿಗೆ ಈ ರೀತಿ ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಕಳೆದು ಹೋದ್ಮೇಲೆ ಕಳೆದು ಹೋಯ್ತಲ್ವ ಅಂತ ಮತ್ತೆ ಇನ್ನೊಂದನ್ನು ತಗೋಬೇಕಾಗತ್ತೆ. ಇಲ್ಲಿ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇರಲಿ. ಕೊಡೆಯ ಬಗ್ಗೆ ನಿಮಗಿರುವಂತಹ ನೆನಪುಗಳನ್ನ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಹಳೆಯ ಕೊಡೆ ಇದ್ರೆ, ನಮ್ಮ ಸ್ನೇಹಿತರು ತಿಳಿಸಿದ್ರಲ್ಲ ಆ ರೀತಿಯ ಕೊಡೆಗಳಿದ್ರೆ ಅದನ್ನು ಸಹ ತಿಳಿಸ್ಬೋದು. ಹಾಗೆ ಕೊಡೆಯ ಬಗ್ಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ಕೂಡ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಾಟಿ ಸಿನಿಮಾದ ಒಂದು ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 FM.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಕೊಡೆಯ ಬಗ್ಗೆ. ಕೊಡೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ, ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಂಡ್ವಿ. ಹಾಗೆ ಕೊಡೆಯಲ್ಲೂ ಸಹ ಅನೇಕ ವಿಧಗಳಿವೆ. ಬೇಕಾದ

ಸಾಕಷ್ಟು ಬಗೆಗಳು ಮಾರ್ಕೆಟ್ನಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಅಂತ ಅಂದರೆ ಮಡಚುವ ಕೊಡೆ, ಫೋಲ್ಡಿಂಗ್ ಅಂಬ್ರೆಲಾ. ಬ್ಯಾಗ್ನಲ್ಲಿ ಈಸಿಯಾಗಿ ಕ್ಯಾರಿ ಮಾಡಬಹುದು, ಹಾಗಾಗಿ ಇದನ್ನು ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಬಳಸ್ತಾರೆ. ಕಾಲೇಜ್ಗಾಗಬಹುದು, ಆಫೀಸ್ಗಾಗಬಹುದು, ಎಲ್ಲೇ ಹೋಗಬೇಕಾದ್ರೂ ಟ್ರಾವೆಲ್ ಮಾಡೋದಕ್ಕೆ ಈಸಿಯಾಗಿ ಇದನ್ನು ತಗೊಂಡು ಹೋಗಬಹುದು ಅಂತ ಫೋಲ್ಡಿಂಗ್ ಅಂಬ್ರೆಲಾವನ್ನು ಬಳಸ್ತಾರೆ. ಹಾಗೆ ಆಟೋಮೆಟಿಕ್ ಓಪನ್ ಕ್ಲೋಸ್ ಕೊಡೆ ಸಹ ಸಿಗುತ್ತೆ. ಅಂದರೆ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ, ಹಾಗೆ ಮತ್ತೆ ಬಟನನ್ನು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಇದು ಕಾರಿಂದ ಇಳಿಯೋವಾಗ ಅಥವಾ ತಕ್ಷಣಕ್ಕೆ ಬಳಸಬೇಕಾದಂಥ ಸಿಚುವೇಶನ್ಗಳಲ್ಲಿ ಈ ರೀತಿ ಆಟೋಮೆಟಿಕ್ ಅಂಬ್ರೆಲಾಗಳು ಬಳಕೆಗೆ ತುಂಬ ಅನುಕೂಲ ಅಂತ ಹೇಳ್ಬೋದು. ಹಾಗೆ ವಿಂಡ್ ಪ್ರೂಫ್ ಅಂಬ್ರೆಲಾ ಸಹ ಇದೆ. ಅಂದರೆ ಗಾಳಿ ಜೋರಾಗಿರುವಂಥ ಪ್ರದೇಶಗಳಲ್ಲಿ ಆಗ ನಾವು ಇಂತಹ ಅಂಬ್ರೆಲಾವನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಗಾಳಿ ಜೋರಾಗಿ ಬೀಸ್ತಾ ಇದ್ದರೆ ಕೊಡೆ ಏನಾಗುತ್ತೆ ಅಂದರೆ ಅದು ರಿವರ್ಸ್ ಆಗಿಬಿಡುತ್ತೆ, ಉಲ್ಟಾ ತಿರ್ಕೊಳ್ಳೋವಂಥದ್ದಿರುತ್ತೆ. ಹಾಗಾಗಿ ಈ ರೀತಿಯ ವಿಂಡ್ ಪ್ರೂಫ್ ಅಂಬ್ರೆಲಾವನ್ನು ಬಳಸೋದ್ರಿಂದ ಆ ಒಂದು ಸಮಸ್ಯೆ ಇರೋದಿಲ್ಲ. ಹಾಗೆ ಯು ವಿ ಪ್ರೊಟೆಕ್ಷನ್ ಕೊಡೆ ಕೂಡ ಸಿಗುತ್ತೆ. ಮಳೆ ಜೊತೆಗೆ ಬಿಸಿಲಿಗೂ ಸಹ ನಾವು ಕೊಡೆಯನ್ನು ಉಪಯೋಗಿಸ್ತೀವಲ್ವ, ಹಾಗಾಗಿ ಇದು ಯು ವಿ ಪ್ರೊಟೆಕ್ಷನಿಂದ ಅಂದರೆ ಸೂರ್ಯನ ಬೆಳಕಿಂದ ಬರುವಂಥ ಯು ವಿ ರೇಸ್ನಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಈ ರೀತಿಯ ಕೊಡೆಗಳನ್ನ ಸಹ ಬಳಸಬಹುದು. ಇದನ್ನು ಸಹ ಜನರು ಆಯ್ಕೆ ಮಾಡಿಕೊಳ್ತಾರೆ. ಹಾಗೆಯೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಉದ್ದದ ಒಂದು ಸ್ಟಿಕ್ ಕೊಡೆ ಅಂತ ನೀವೆಲ್ಲ ಕೇಳಿರ್ತೀರ, ಲಾಂಗ್ ಸ್ಟಿಕ್ ಅಂಬ್ರೆಲಾ. ಇದನ್ನು ಸಹ ಅನೇಕರು ಬಳಸ್ತಾರೆ. ಅಂದರೆ ಇದು ತುಂಬ ವರ್ಷಗಳಿಂದ ಎಲ್ಲರೂ ಮನೆಯಲ್ಲೂ ಇರುತ್ತೆ. ಅಂದರೆ ದೊಡ್ಡ ಛತ್ರಿ ಉತ್ತಮ ರಕ್ಷಣೆ ನೀಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯ ಹಿರಿಯರು. ಹಾಗೆ ನಾವು ಯೂಸ್ ಮಾಡದೇ ಇದ್ರೂ ಸಹ ಈಗಲೂ ನಮ್ಮ ಮನೆಗಳಲ್ಲಿ ಇದು ಇದ್ದೇ ಇರುತ್ತೆ, ಲಾಂಗ್ ಸ್ಟಿಕ್ ಅಂಬ್ರೆಲಾ. ಹಾಗೆ ಮತ್ತಷ್ಟು ಕೊಡೆಗಳ ಬಗ್ಗೆ ತಿಳ್ಕೊಳ್ತಾ ಸಾಗೋಣ. ಈಗ ಒಂದು ಗೀತೆ ಮುಡಿ ಬರ್ತಾ ಇದೆ ಪಾರಿಜಾತ ಚಿತ್ರದಿಂದ. ನಿಮ್ಮೆಲ್ಲರ ಸಂದೇಶಗಳು ಸಹ ಬರ್ತಾ ಇವೆ, ಸಂದೇಶಗಳನ್ನ ನೋಡ್ತೀನಿ ಈ ಹಾಡಿನ ನಂತರ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:25 ಆಗಿದೆ. ನಾವಿದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕೊಡೆಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ, ವಿವಿಧ ಬಗೆಯ ಕೊಡೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ಮತ್ತಷ್ಟು ಬಗೆಯ ಕೊಡೆಗಳು ಅಂದರೆ ಮಕ್ಕಳ ಕೊಡೆ ಕಿಡ್ಸ್ ಅಂಬ್ರೆಲಾ, ಹಗುರವಾಗಿರುವಂಥ ಲೈಟ್ ವೆಯ್ಟ್ ಆಗಿರುವಂಥ, ಮಕ್ಕಳಿಗೆ ಲೈಟ್ ವೆಯ್ಟ್ ಆಗಿರಲಿ ಅನ್ನೋ ಕಾರಣಕ್ಕೆ, ಹಾಗೆ ಆ ಎಡ್ಜ್ಗಳಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಸುರಕ್ಷಿತವಾಗಿರುವಂಥ ಎಡ್ಜ್ಗಳಿರುವಂಥ ಅಂಬ್ರೆಲಾಗಳು, ಹಾಗೆ ಕಾರ್ಟೂನ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಬಣ್ಣ ಬಣ್ಣದ ವಿನ್ಯಾಸಗಳಿರುವಂತಹ ಕೊಡೆಗಳು ಕೂಡ ಸಿಗುತ್ತೆ. ಹಾಗೆ ಪರಿಸರ ಸ್ನೇಹಿ ಕೊಡೆ, ಇಕೋ ಫ್ರೆಂಡ್ಲಿ ಅಂಬ್ರೆಲಾಗಳು ಕೂಡ ಸಿಗುತ್ತೆ. ಅಂದರೆ ರೀಸೈಕಲ್ ಮಾಡಬಹುದಾದಂಥ, ಮರುಬಳಕೆ ಮಾಡಬಹುದಾದಂಥ, ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಲಾಗಿರುವಂತಹ ಕೊಡೆಗಳು ಸಿಗುತ್ತೆ. ಹಾಗೆ ಗಾಲ್ಫ್ ಅಥವಾ ದೊಡ್ಡ ಗಾತ್ರದ ಕೊಡೆ ಕೂಡ ಸಿಗುತ್ತೆ. ಅಂದರೆ ದೊಡ್ಡ ಛತ್ರಿ ಇದ್ದರೆ ಆ ಒಂದೇ ಛತ್ರಿಯ ಕೆಳಗೆ 2-3 ಜನ ಹೋಗ್ಬೋದು, ಒಟ್ಟಿಗೆ ಬಳಸಬಹುದು ಅನ್ನೋ ಕಾರಣಕ್ಕೆ ದೊಡ್ಡ ಗಾತ್ರದ ಛತ್ರಿಗಳು ಕೂಡ ಸಿಗುತ್ತೆ. ಇನ್ನು ಸ್ನೇಹಿತರ ಸಂದೇಶಗಳು ಬಂದಿವೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಯಾರಿದು ವಿಜಯಕುಮಾರ್ ಹೊನ್ನವಳ್ಳಿ ತಿಪಟೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಕಡೆ ಮದುವೆ ಸಂದರ್ಭದಲ್ಲಿ ಗಂಡಿನ ಕಡೆಯವರು ಮತ್ತು ಹೆಣ್ಣಿನ ಕಡೆಯವರು ಛತ್ರಿ ಹಿಡಿದುಕೊಂಡು ಶಾಸ್ತ್ರವನ್ನು ಮಾಡುತ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಮೇಡಮ್, ನಾವು ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ಮಳೆಗಾಲದ ಸಮಯದಲ್ಲಿ ಗಾಳಿ ಬೀಸುತ್ತಿದ್ದಾಗ ನಾವು ಕೊಡೆಯನ್ನು ಗಾಳಿಗೆ ವಿರುದ್ಧವಾಗಿ ಹಾರಿಸಿ ಕೊಡೆ ಗಾಳಿಯಲ್ಲಿ ಹಾರಿ ಹೋಗಿ ಹರಿದು ಹೋಗಿತ್ತು. ಮನೆಗೆ ಬಂದಾಗ ಅಪ್ಪನಿಂದ ಕೆನ್ನೆಗೆ ಕಾಣಿಕೆ ಸಹ ಸಿಕ್ಕಿತ್ತು ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ಅವರು. ಹಾಗೆ ಹಾಡುಗಳು ಸಹ ಒಂದಕ್ಕಿಂತ ಒಂದು ಸೂಪರ್ ಅಂತ ಇವರು ತಿಳಿಸಿದ್ದಾರೆ. ಹಳೆಯ ನೆನಪನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಉಮೇಶ್ ಅವರೇ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಮುದ ನೀಡ್ತಾ ಇವೆ. ಹಾಗೆ ಕೊಡೆ ಬಗ್ಗೆ ಮಾಹಿತಿ ಮಾತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಂಬರ್ ನಿಮಗೆ 3626 ಲಿಖಿತಾರವರ ಸಂದೇಶ ಬಂದಿದೆ. ಬಹಳ ಧನ್ಯವಾದ ನಿಮ್ಮ ಮಾಹಿತಿಗಾಗಿ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಈ ಇಂಪಾದ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 7:44:43. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:35 ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು: ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442

0: ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮ್ ಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿ

0: ಇದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026ರ ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026ರ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರುವಂತಹ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ, ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 7:46. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ನಮಸ್ಕಾರ, ಆಕಾಶವಾಣಿ ಬೆಂಗಳೂರು 101.3 FM ರೈನ್ಬೋ ಕನ್ನಡ ಕಾಮಿನಿ ಬಿಲ್ಲು ಕೇಳ್ತಾ ಇದ್ದೀರಾ. ಪ್ರೀತಿಯ ಮಾತುಗಳ ಜೊತೆ ಪ್ರೀತಿಯ ಹಾಡುಗಳನ್ನ ಕೇಳೋ ನಿಮಿಷ್ಟದ ಕಾರ್ಯಕ್ರಮ ಒಲುವಿನ ಆಲಾಪ ಶುರು ಮಾಡೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಆರ್ಜೆ ನಾಯನ. ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಅದಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ, ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕು. ನಾವೆಲ್ಲ ಪ್ರೀತಿ ಮಾಡ್ತೀವಿ ನಿಜ, ಆದ್ರೆ ನಿಜವಾಗ್ಲೂ ನಾವು ಪ್ರೀತಿಸೋದು ಆ ಒಬ್ಬ ವ್ಯಕ್ತಿಯನ್ನ ಅಥವಾ ಪ್ರೀತಿ ಅನ್ನೋ ಆ ಭಾವನೆಯನ್ನ? ಸ್ವಲ್ಪ ಗೊಂದಲ ಆಗುತ್ತೆ ಅಲ್ವಾ? ನನ್ನನ್ನು ಅಷ್ಟೇ ಸಾಕಷ್ಟು ಕಾಡಿದ ಪ್ರಶ್ನೆ ಇದು. ಹಾಗಾಗಿ ಇವತ್ತಿನ ಒಲುವಿನ ಆಲಾಪದಲ್ಲಿ ಇದೇ ವಿಷಯದ ಬಗ್ಗೆ ನಿಮ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡೆ. ಪ್ರೀತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಮಾತ್ರನ ಅಥವಾ ನಮ್ಮ ಮನಸ್ಸಿನ ಒಳಗಡೆ ನಾವು ಕಟ್ಕೊಂಡಿರೋ ಒಂದು ಸುಂದರ ಕಲ್ಪನೆನ? ಗೊತ್ತಿಲ್ಲ, ಜೊತೆಗೆ ಮಾತಾಡ್ತಾ ಹೋದ್ರೆ ಒಂದು ಉತ್ತರ ಸಿಗ್ಬಹುದೇನೋ ಅಂತ ಅನ್ಕೊಂಡೆ. ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಕಷ್ಟು ಸೊಗಸಾದ ಕನ್ನಡ ಹಾಡುಗಳನ್ನ ಸಹ ನೀವು ಕೇಳಬಹುದು. ಹಾಗಾಗಿ ತಪ್ಪದೆ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ.

ಲವ್ ಆರ್ ದ ಐಡಿಯಾ ಆಫ್ ಲವ್, ಪ್ರೀತಿನ ಅಥವಾ ಪ್ರೀತಿಯ ಕಲ್ಪನೆನ, ಇವತ್ತು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈಗಷ್ಟು ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳಿದ್ರಿ. ಈ ಹಾಡು ಕೇಳ್ತಾ ಇದ್ದಾಗ ನನಗೆ ಅನ್ಸಿದ್ದೇನಂತಂದ್ರೆ, ನಮ್ಗೆ ಪ್ರೀತಿ ಅಂತಂದ್ರೆ ಏನು ಅಂತ ಮೊಟ್ಟ ಮೊದಲು ಕಲಿಸಿದ್ದು ಯಾರು? ಕಲಿಸಿದ್ದು ಅಮ್ಮ, ಲೆಕ್ಕ ಕಲಿಸಿದ್ದು ಮೇಷ್ಟ್ರು, ಆದ್ರೆ ಪ್ರೀತಿ ಕಲಿಸಿದ್ದು ಯಾರು? ಯೋಚನೆ ಮಾಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಅಲ್ಲ, ಅಥವಾ ಪಾಠಗಳಲ್ಲಿರ್ಲಿಲ್ಲ, ಪುಸ್ತಕದಲ್ಲಿರ್ಲಿಲ್ಲ, ಬಹುಶಃ ಇದನ್ನೆಲ್ಲ ಕಲಿಸಿದ್ದು ಸಿನಿಮಾ ಅಂತ ಅನ್ಸುತ್ತೆ ಅಲ್ವಾ? ನಾವು ಪ್ರೀತಿ ಅನ್ನೋ ಭಾವನೆನ ನಿಜವಾಗಿ ಅನುಭವಿಸೋಕು ಮೊದ್ಲೇ ಪರದೆ ಮೇಲೆ ನೋಡಿ ಕಲ್ತಿದ್ವಿ ಅಂತ ಅನ್ಸುತ್ತೆ. ಪ್ರೀತಿ ಆದ್ರೆ ಮಳೆ ಬರಬೇಕು, ಹುಡುಗಿ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ಬೇಕು, ಒಂದ್ ಹಾಡ್ ಶುರು ಆಗ್ಬೇಕು, ಟ್ರೈನ್ ಹೊರಟಾಗ ಹುಡುಗ ಓಡ್ಕೊಂಡ್ ಬಂದ್ ಹತ್ಬೇಕು, ಅವಾಗ್ಲೇ ಅದು ಪ್ರೀತಿ ಅಂತ ನಾವ್ ಅನ್ಕೊಂಡಿದ್ವಿ ಅಲ್ವಾ? ನಗ್ತಿದ್ದೀರಾ? ಖಂಡಿತ ನಾವೆಲ್ಲರೂ ಇದನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಬರೀ ಸಿನಿಮಾ ಅಲ್ಲ, ನಾವು ಓದಿದ ಕಥೆ ಕಾದಂಬರಿಗಳು ಅಷ್ಟೇ. ನಮ್ ಹಳೆ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಪ್ರೀತಿ ಅಂತಂದ್ರೆ ಒಂದು ದೊಡ್ಡ ತ್ಯಾಗ, ಒಂದು ವಿರಹ, ಕೊನೆಗೆ ಕಣ್ಣೀರು, ಹೀಗೆ ಒಂದು ಚಿತ್ರ ನಮ್ಗಾಗ್ಲೇ ಸಿಕ್ಕಿರುತ್ತೆ. ಒಂದೊಳ್ಳೆ ಪುಸ್ತಕ ಓದಿ ಮುಗಿಸಿ ಆಹಾ ಪ್ರೀತಿ ಅಂತಂದ್ರೆ ಹೀಗಿರ್ಬೇಕು, ಪ್ರೀತಿಸಿದ್ರೆ ಹೀಗೆ ಪ್ರೀತಿಸ್ಬೇಕು ಅಂತ ನಿಟ್ಟುಸಿರು ಬಿಟ್ಟಿದೀವಿ. ಆ ಚಿತ್ರ ನಮ್ ಮನ್ಸೊಳಗಡೆ ಹಾಗೆ ಉಳಿದು ಬಿಟ್ಟಿರುತ್ತೆ. ಇದೆಲ್ಲ ಆದ್ಮೇಲೆ ನಿಜ ಜೀವನದಲ್ಲಿ ಯಾರೋ ಸಿಕ್ಕಾಗ ಅವ್ರನ್ನ ನಾವು ಆ ಚಿತ್ರದ ಜೊತೆ ಹೋಲಿಸ್ಲಿಕ್ ಶುರು ಮಾಡ್ತೀವಿ. ಆದ್ರೆ ಒಂದ್ ವಿಷಯ, ಆ ಚಿತ್ರ ನಮ್ ಕೊಟ್ಟಿದ್ದೇ ಸಿನಿಮಾ ಇರಬಹುದು, ಪುಸ್ತಕ ಇರಬಹುದು, ಅಥವಾ ಬೇರೆಯವರ ಪ್ರೇಮ ಕಥೆಗಳಿರಬಹುದು,

ಇನ್ನು ಈ ಹೊಸ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇದ್ರು ಸಹ ಅವರು ನಮ್ಮ ಕಥೆಗೆ ಪಾತ್ರಧಾರಿ ಆಗ್ಬಿಡ್ತಾರೆ. ಒಂದು ಸಿನಿಮಾದಲ್ಲಿ ನಟಿಸ್ಬೇಕಂತ ಅವ್ರಿಗೆ ಗೊತ್ತಿರೋದೇ ಇಲ್ಲ, ಆದ್ರೆ ನಾವು ತೀರ್ಮಾನ ಮಾಡಿರ್ತೀವಿ ಇವರು ನನ್ನ ಚಿತ್ರದಂತೆಯೇ ನಟಿಸ್ಬೇಕು ಅಂತ.

ನಾನು ಬಿದ್ದಿದ್ದು ಆ ಭಾವನೆಗ ಅಥವಾ ಆ ವ್ಯಕ್ತಿಗ ಅನ್ನೋ ಪ್ರಶ್ನೆ ನಮ್ಮನ್ನ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಒಲವ ಅಥವಾ ಒಲವೆಂಬ ಆ ಕನಸ. ಈಗ ಒಂದ್ ಮಾತು ಹೇಳ, ಸರಿನೋ ತಪ್ಪೋ ಗೊತ್ತಿಲ್ಲ, ನಾವು ಮೊದಲ ಸಲ ಯಾರನ್ನು ಇಷ್ಟಪಟ್ಟಾಗ ನಿಜವಾಗ್ಲೂ ನಾವು ಇಷ್ಟಪಟ್ಟಿದ್ದು ಅವರನ್ನ ಅಥವಾ ಅವರು ನಮ್ಮಲ್ಲಿ ಹುಟ್ಟಿಸಿರೋ ಆ ಭಾವನೆಯನ್ನ, ಆ ಎದೆ ಡವಡವ ಒಂದ್ ಮೆಸೇಜ್ಗೋಸ್ಕರ ದಿನ ಪೂರ್ತಿ ಕಾಯೋದು, ಅವ್ರ ಹೆಸರು ಕೇಳಿದ್ರೆ ಮುಖ ಅರಳೋದು, ಇನ್ನು ನಮ್ ಸ್ನೇಹಿತರೆಲ್ಲ ಅವ್ರ ಹೆಸರಿಂದ ಆಡ್ಕೋತಾ ಇದ್ರೆ ಏನೋ ಒಂಥರ ಖುಷಿ, ಇವೆಲ್ಲ ಆ ವ್ಯಕ್ತಿ ಕೊಟ್ಟಿದ್ದ ಅಥವಾ ನಮ್ ಮನಸ್ಸೇ ಸೃಷ್ಟಿ ಮಾಡ್ಕೊಂಡಿದ್ದ. ನಂಗೆ ಇತ್ತೀಚೆಗೆ ಒಬ್ರು ಹೇಳಿದ್ರು, ಅವರು ಕಾಲೇಜಲ್ಲಿ ಒಬ್ಬ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ರಂತೆ. ಯಾಕೆ ಅಂತಂದ್ರೆ, ಅವಳು ಪ್ರತಿದಿನ ಬಸ್ ಸ್ಟಾಪ್ ಅಲ್ಲಿ ನನ್ನ ನೋಡಿ ಒಂದೊಳ್ಳೆ ಸ್ಮೈಲ್ ಕೊಡ್ತಾ ಇದ್ಲು, ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ನಾನ್ ಬಿದ್ದೋಗ್ಬಿಟ್ಟೆ ಅಂತ. ಆದ್ರೆ ಒಂದಷ್ಟು ದಿನ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತಂತೆ, ಆ ಹುಡುಗಿ ಎಲ್ರಿಗೂ ಹಾಗೆ ನಗ್ತಿದ್ಲು ಅಂತ. ಎಲ್ರಿಗೂ ಅಂತಂದ್ರೆ ಅವಳಿಗೆ ಪರಿಚಯ ಇರೋ ಎಲ್ಲರಿಗೂ ಸೌಜನ್ಯದಿಂದ ಒಂದ್ ನಗು ಬೀರ್ತಿದ್ಲು. ಅದಾದ್ಮೇಲೆ ಅವ್ರು ನಗ್ತಾ ಹೇಳಿದ್ರು, ನಾನು ಆ ಹುಡುಗಿಗ್ ಬಿದ್ದಿರ್ಲಿಲ್ಲ, ಅವಳು ಕೊಟ್ಟ ಆ ಸೌಜನ್ಯದ ನಗುವಿಗೆ ನಾನೇ ಕೊಟ್ಟ ಅರ್ಥಕ್ಕೆ ಬಿದ್ದಿದ್ದೆ ಅಂತ. ಇದು ಎಷ್ಟ್ ನಿಜ ಅಲ್ವಾ? ಆ ವ್ಯಕ್ತಿ ಏನು ಮಾಡ್ಲಿಲ್ಲ, ಅವ್ರು ಸುಮ್ನೆ ನಕ್ಕದ್ರಷ್ಟೇ, ಆ ನಗುವಿಗೆ ಇವ್ರು ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಇಡೀ ಕಥೆನೆ ಕಟ್ಟಿದ್ದು. ಆ ಭಾವನೆ ನಮ್ದು, ಆ ಕಥೆನೂ ನಮ್ದು. ಪಾಪ ಅವ್ರು ಸುಮ್ನೆ ಆ ಕಥೆಯ ನಾಯಕಿ ಆಗ್ಬಿಟ್ರು ಅಂತ ಅನ್ಸುತ್ತೆ ಅಷ್ಟೇ. ನಿಮ್ಗೂ ಸಹ ಈ ರೀತಿಯ ಅನುಭವಗಳು ಸಾಕಷ್ಟು ಆಗಿದ್ರೆ ನಮ್ಮ ನಂಬರ್ 9480901013 ಈ ನಂಬರ್ಗೆ ಸಂದೇಶ ಕಳಿಸಿ.

ನಾವು ಪ್ರೀತಿಸೋದು ಆ ಒಬ್ಬ ವ್ಯಕ್ತಿಯನ್ನ ಅಥವಾ ಪ್ರೀತಿ ಅನ್ನೋ ಭಾವನೆನ, ಇದ್ರ ಬಗ್ಗೆ ಇವತ್ತಿನ ಒಲವಿನ ಆಲಾಪದಲ್ಲಿ ಮಾತಾಡ್ತಾ ಇದ್ವಿ. ಒಂದು ಸ್ವಾರಸ್ಯಕರ ವಿಷಯ ಗಮನಿಸಿದಿರಾ? ನಮ್ಗೆ ಯಾರು ಸಿಗೋಕು ಮೊದ್ಲೇ ನಮ್ಮ ಮನಸ್ಸಿನ ಒಳಗಡೆ ನನ್ನ ಜೀವನ ಸಂಗಾತಿ ಅಂತಂದ್ರೆ ಹೀಗಿರ್ಬೇಕು ಅನ್ನೋ ಒಂದು ಪಟ್ಟಿ ಆಗ್ಲೇ ತಯಾರಾಗಿರುತ್ತೆ. ಅವರು ಹೀಗೆ ನಗ್ಬೇಕು, ಹೀಗೆ ಮಾತಾಡ್ಬೇಕು, ನಂಗಿಷ್ಟ ಆಗೋ ಸಂಗೀತ ಅವ್ರಿಗೂ ಇಷ್ಟ ಆಗ್ಬೇಕು, ನಾನ್ ಬೇಜಾರಲ್ಲಿದ್ದಾಗ ನಾನು ಹೇಳ್ದೇ ಇದ್ರು ಅವ್ರು ಅರ್ಥ ಮಾಡ್ಕೋಬೇಕು, ಹೀಗೆ ಒಂದ್ ದೊಡ್ಡ ಪಟ್ಟಿನೇ.

ಲವ್ ಆರ್ ದ ಐಡಿಯಾ ಆಫ್ ಲವ್, ಪ್ರೀತಿನ ಅಥವಾ ಪ್ರೀತಿಯ ಕಲ್ಪನೆನ ಇವತ್ತಿನ ವಿಷಯ ಇದು. ಯಾವಾಗ್ಲೂ ನೋಡಿದ ಒಂದು ಇಂಗ್ಲಿಷ್ ಸಿನಿಮಾದ ಮಾತು ನಂಗೆ ಇವಾಗ ನೆನಪಾಗ್ತಿದೆ. ವಿ ಅಕ್ಸೆಪ್ಟ್ ದ ಲವ್ ವಿ ಥಿಂಕ್ ವಿ ಡಿಸರ್ವ್. ಅಂತಂದ್ರೆ ನಮ್ಗೆ ಎಷ್ಟು ಪ್ರೀತಿ ಸಿಗೋಕೆ ಅರ್ಹತೆ ಇದೆ ಅಥವಾ ಯಾವ ರೀತಿಯ ಪ್ರೀತಿ ಸಿಗ್ಲಿಕ್ಕೆ ಅರ್ಹತೆ ಇದೆ ಅಂತ ನಾವು ಅಂದ್ಕೊಳ್ತೀವೋ ಅಷ್ಟೇ ಪ್ರೀತಿಯನ್ನ ನಾವು ಸ್ವೀಕಾರ ಮಾಡ್ತೀವಿ. ವಿ ಅಕ್ಸೆಪ್ಟ್ ದ ಲವ್ ವಿ ಥಿಂಕ್ ವಿ ಡಿಸರ್ವ್. ಈ ಮಾತು ಸ್ವಲ್ಪ ಯೋಚನೆ ಮಾಡೋ ತರ ಇದೆ ಅಲ್ವಾ? ಎಷ್ಟೋ ಸಲ ನಾವು ನೋಡಿರ್ತೀವಿ, ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿರೋರು ತಮ್ಗೆ ಸರಿ ಹೊಂದದೆ ಇರುವಂತಹ ಜನರ ಜೊತೆ ಸಂಬಂಧ ಇಟ್ಕೊಂಡು ಬಹಳ ನೊಂದ್ಕೋತಾ ಇರ್ತಾರೆ. ಯಾಕೆ ಹೀಗೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಕಾರಣ ಇದೇ ಇರಬಹುದೇನೋ. ಅವರು ಒಳಗೊಳಗೆ ನನಗೆ ಇಷ್ಟೇ ಸಿಗೋದು, ಇದೇ ನನ್ನ ಹಣೆ ಬರಹ ಅಂತ ಅನ್ಕೊಂಡಿರ್ತಾರೆ. ಮನಸ್ಸಿನ ಒಳಗೆ ಬರ್ಕೊಂಡಿರೋ ಆ ಚಿತ್ರ, ಆ ನಿರೀಕ್ಷೆ, ಅದೇ ಅವರಿಗೆ ಸಿಗೋ ಪ್ರೀತಿಯನ್ನ ತೀರ್ಮಾನ ಮಾಡಿಬಿಡುತ್ತೆ. ಅದೇ ರೀತಿ ಜೀವನದಲ್ಲಿ ಬೇರೆ ಬೇರೆ ಜನ ಬರ್ತಾರೆ, ಹೋಗ್ತಾರೆ, ಆದ್ರೆ ಪ್ರೀತಿ ಬಗ್ಗೆ ನಮ್ ನಿರೀಕ್ಷೆ ಮಾತ್ರ

ಅದೇ ಇರುತ್ತೆ ಅನ್ಸಲ್ವಾ? ವ್ಯಕ್ತಿ ಬದಲಾಗಿದ್ದಾರೆ, ಆದ್ರೆ ನಮ್ ಮನಸ್ಸಿನ ಆ ಚಿತ್ರ ಮಾತ್ರ ಬದಲಾಗಿಲ್ಲ. ಒಂದ್ ಸ್ವಲ್ಪ ಸಿನಿಮಾ ಥಿಯೇಟರ್ ತರ ಇದೆ. ನಟ ನಟಿ ಬದಲಾಗಿದ್ದಾರೆ, ಸಿನಿಮಾ ಬದಲಾಗುತ್ತೆ, ಆದ್ರೆ ನಾವು ಕೂತಿರೋ ಸೀಟು ಮತ್ತೆ ಆ ಪರದೆ ಮಾತ್ರ ಅದೇ. ಪ್ರತಿ ಸಲನು ಅದೇ ಕಥೆ ನೋಡ್ಬೇಕು ಅನ್ನೋ ಬಯಕೆ ನಮ್ಮಲ್ಲಿದ್ದೇ ಇರುತ್ತೆ.

ನಾವು ಪ್ರೀತಿಸೋದು ಆ ವ್ಯಕ್ತಿಯನ್ನ ಅಥವಾ ಆ ಒಂದು ನೆನಪನ್ನ. ಒಲವ ಅಥವಾ ಒಲವೆಂಬ ಕನಸ, ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಒಂದು ಸಂಬಂಧ ಮುಗ್ದು ಹೋಗಿರುತ್ತೆ, ವರ್ಷಗಳೇ ಕಳೆದು ಹೋಗಿರುತ್ತೆ, ಆದ್ರೂ ಕೆಲವೊಮ್ಮೆ ರಾತ್ರಿ ಒಂದ್ ಹಳೆ ಹಾಡು ಕೇಳಿದಾಗ ಅಥವಾ ಒಂದು ಮಳೆ ಸಂಜೆಲಿ ಆ ವ್ಯಕ್ತಿ ನೆನಪಾಗ್ತಾರೆ, ಮನಸ್ಸು ಭಾರ ಆಗುತ್ತೆ. ನಿಮ್ಗೂ ಹೀಗಾಗಿರುತ್ತೆ ಅಲ್ವಾ?

ಆದ್ರೆ ಒಂದ್ ಕ್ಷಣ ಯೋಚನೆ ಮಾಡಿ, ನಾವು ನಿಜವಾಗ್ಲೂ ಆ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಳ್ತಾ ಇದೀವ, ಅಥವಾ ಅವ್ರ ಜೊತೆ ಇದ್ದಾಗಿನ ಆ ಭಾವನೆಯನ್ನ, ಆ ದಿನಗಳನ್ನ, ಆ ನಗುವನ್ನ, ಅವಾಗ ನಾವು ಆಗಿದ್ದ ಆ ವ್ಯಕ್ತಿಯನ್ನ ಅಂತ ಅನ್ಸುತ್ತೆ. ಬಹಳ ಸಲ ನಾವು ನೆನ್ಪಿಸ್ಕೊಳ್ಳೋಕೆ ಆ ವ್ಯಕ್ತಿ ನಿಜವಾಗಿಯೂ ಅವ್ರಿದ್ದಂತೆ ಇರೋದೇ ಇಲ್ಲ. ಯಾಕೆಂತಂದ್ರೆ ನಮ್ಮ ಮನಸ್ಸು ಒಳ್ಳೆ ನೆನಪುಗಳನ್ನ ಮಾತ್ರ ಇಟ್ಕೊಂಡು ಕಷ್ಟದ ಕ್ಷಣಗಳನ್ನ ಮೆಲ್ಲಗೆ ಅಳಿಸ್ ಹಾಕುತ್ತೆ. ಆಗ ಉಳಿಯೋದು ಒಂದು ಸುಂದರ ಚಿತ್ರ ಮಾತ್ರ. ನಾವು ಆ ಚಿತ್ರನ ಪ್ರೀತಿಸ್ತೀವಿ, ಆ ನೆನಪನ್ನ ಪ್ರೀತಿಸ್ತೀವಿ. ಆ ವ್ಯಕ್ತಿ ಇವತ್ತು ನಮ್ಮ ಎದುರುಗಡೆ ಬಂದ್ರೆ ಬಹುಶಃ ನಾವು ನೆನಪಿಸ್ಕೊಳ್ಳೋ ಆ ವ್ಯಕ್ತಿ ಅಲ್ಲಿ ಇರ್ಲಿಕ್ಕೆ ಇಲ್ಲ. ವಿಚಿತ್ರ ಅಲ್ವಾ? ನಾವು ಪ್ರೀತಿಸ್ತಾ ಇರೋದು ಒಂದು ನೆನಪನ್ನ ಅಥವಾ ಒಂದು ಕೊರಗನ್ನ. ಈಗ ಹೇಳಿ, ಒಲುವ ಅಥವಾ ಒಲುವೆಂಬ ಕನಸ?

ಪ್ರೀತಿಯ ಅಥವಾ ಪ್ರೀತಿಯ ಕಲ್ಪನೆನ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ನಿಮ್ಮ ಅನಿಸಿಕೆಗಳನ್ನ ಸಹ ನೀವು ಹಂಚ್ಕೋಬಹುದು 9480901013 ನಮ್ಮ ನಂಬರ್. ಇಷ್ಟೆಲ್ಲ ಮಾತಾಡಿದ್ದು ಪ್ರೀತಿ ಸುಳ್ಳು ಅಂತ ಹೇಳಕ್ಕಲ್ಲ, ಬರ್ಲಿಗೆ ನಿಜವಾದ ಪ್ರೀತಿ ಎಲ್ಲಿ ಶುರು ಆಗುತ್ತೆ ಅಂತ ಒಟ್ಟಿಗೆ ಹುಡ್ಕೋಣ ನಿಮ್ ಜೊತೆ ಅಂತ. ನಮ್ ತಲೆ ಒಳಗಿನ ಆ ಪಟ್ಟಿ, ಆ ಸ್ಕ್ರಿಪ್ಟ್, ಆ ಸಿನಿಮಾದ ಚಿತ್ರ ಇವನ್ನೆಲ್ಲ ಒಂದ್ ಕ್ಷಣ ಪಕ್ಕಕ್ಕಿಟ್ಟು ನಿಮ್ ಎದುರಿಗಿರೋ ಆ ನಿಜವಾದ ಮನುಷ್ಯನ ಒಂದ್ಸಲ ನೋಡಿ ಅಂತ. ಬೆಳಿಗ್ಗೆ ಎದ್ದಾಗಿನ ಕೆದರಿದ ಕೂದ್ಲಿರ್ಬಹುದು, ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಗಾಬರಿ ಆಗೋ ಸ್ವಭಾವ, ಅಥವಾ ಏನೇ ಆದ್ರೂ ತಲೆ ಕೆಡಿಸ್ಕೊಳ್ದೆ ಇರೋ ಸ್ವಭಾವ, ನಿಮ್ಗೆ ಇಷ್ಟ ಆಗದೆ ಇದ್ರು ಸಹ ಅದೇ ಒಂದು ಹಳೆ ಶರ್ಟ್ ಪದೇ ಪದೇ ಹಾಕೋ ಅವರು, ಇವೆಲ್ಲ ಸೇರಿ ಆ ವ್ಯಕ್ತಿ ಸಿನಿಮಾ ತರ ಇರಲ್ಲ ನಿಜ. ಆದ್ರೆ ಆ ನಿಜ ಇದೆಯಲ್ಲ, ಅದು ಯಾವ ಸಿನಿಮಾಗಿಂತಲೂ ಕಮ್ಮಿ ಇರೋದಿಲ್ಲ. ನಿಜವಾದ ಪ್ರೀತಿ ಇರೋದೇ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಅನ್ಸುತ್ತೆ. ಯೋಚನೆ ಮಾಡಿ ನೋಡಿ, ಒಟ್ಟಿಗೆ ಎಷ್ಟೋ ವರ್ಷಗಳ ಕಳೆದ ಜೋಡಿಗಳಲ್ಲಿ ಪ್ರೀತಿ ಅನ್ನೋ ಪದ ಯಾರು ಹೇಳೋದೇ ಇಲ್ಲ, ಆದ್ರೆ ಎಲ್ಲಾ ಕಡೆ ಅದೇ ಕಾಣಿಸುತ್ತೆ. ಕಾಫಿ ಮಾಡ್ಕೊಳ್ಳುವಾಗ

ಕೇಳದೆ ಇದ್ರು ಸಹ ಇನ್ನೊಂದು ಕಪ್ ಕಾಫಿ ಮಾಡಿಕೊಟ್ಟು ಪಕ್ಕದಲ್ಲೇ ಇಡ್ತಾರೆ. ಎಷ್ಟು ಸಕ್ಕರೆ ಬೇಕಂತನೂ ಚೆನ್ನಾಗೆ ಗೊತ್ತಿರುತ್ತೆ. ಇನ್ನು ಅವ್ರಿಗೆ ಇಷ್ಟವಾದ ಊಟನ ತಾವು ತಿಂದೆ ಸಹಜವಾಗಿ ಅವ್ರ ಕಡೆ ಎಸರಿಸ್ತಾರೆ. ಇದ್ಯಾವುದು ಸಿನಿಮಾ ದೃಶ್ಯ ಅಲ್ಲ, ಆದ್ರೆ ಇದೇ ಅಲ್ವಾ ನಿಜವಾದ ಪ್ರೀತಿ? ನಮ್ಮ ಮನಸ್ಸಲ್ಲಿರೋ ಈ ಕಾಲ್ಪನಿಕ ಚಿತ್ರವನ್ನ ತಪ್ಕೊಳಕ್ ಆಗೋದಿಲ್ಲ, ಆದ್ರೆ ಆ ಒಬ್ಬ ವ್ಯಕ್ತಿಯನ್ನ ತಪ್ಕೊಳ್ಬಹುದು. ನಿಜವಾದ ಪ್ರೀತಿ ಶುರುವಾಗೋದೇ ಅಲ್ಲಿ ಸಿನಿಮಾ ಮುಗಿದ್ಮೇಲೆ.

ಇವತ್ತಿನ ಒಲುವಿನ ಆಲಾಪದಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿದೆ, ನಾವು ಪ್ರೀತಿಸೋದು ಆ ವ್ಯಕ್ತಿಯನ್ನ ಅಥವಾ ಪ್ರೀತಿ ಅನ್ನೋ ಆ ಭಾವನೆಯನ್ನ ಅಂತ. ನನ್ಗನ್ಸುತ್ತೆ ಎರಡು ನಿಜ ಇರಬಹುದೇನೋ. ಆ ಭಾವನೆ ಇಲ್ಲದೆ ಪ್ರೀತಿ ಇಲ್ಲ, ಆದ್ರೆ ಆ ಭಾವನೆಯಷ್ಟೇ ಪ್ರೀತಿ ಅಲ್ಲ. ಪ್ರೀತಿ ಅನ್ನೋ ಆ ಸುಂದರ ಭಾವನೆಯಲ್ಲಿ ಅದು ಚಂದ, ಸಿನಿಮಾ ಪುಸ್ತಕ ಕೊಟ್ಟ ಆ ಕನಸು ಇರಲಿ ಅದು ಚಂದ, ಆದ್ರೆ ಆ ಕನಸಿನ ಬೆನ್ನತ್ತಿ ಎದುರಿಗಿರೋ ನಿಜವಾದ ವ್ಯಕ್ತಿಯನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ 16ನೇ ವಯಸ್ಸಲ್ಲಿ ಬರ್ದಿರೋ ಆ ಸ್ಕ್ರಿಪ್ಟ್ಗಿಂತ ಇವತ್ತು ನಿಮ್ ಪಕ್ಕದಲ್ಲಿ ನಿಜವಾಗಿ ಇರೋ ಆ ವ್ಯಕ್ತಿ ಎಷ್ಟೋ ಪಟ್ಟು ಚಂದ ಇರಬಹುದು. ಆ ಕಲ್ಪನೆ ಚೆನ್ನಾಗಿದೆ ನಿಜ, ಆದ್ರೆ ಆ ಕೈ ಹಿಡ್ಕೊಂಡು ನಡೆಯೋ ಸುಖ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದು ಇವತ್ತಿನ ಒಲುವಿನ ಆಲಾಪ ಆಗಿತ್ತು. ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ನಯನ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಎದುರಿಗಿರೋ ಆ ನಿಜವಾದ ಪ್ರೀತಿಯನ್ನ, ಅಂತಂದ್ರೆ ಆ ನಿಜವಾದ ವ್ಯಕ್ತಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ನಂದಿನಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮನೆ. ಅಲ್ಲಿ ನಾನು ನಮ್ಮಮ್ಮ ಇಬ್ರು ಇರ್ತೀವಿ. ನಂಗೊಂದೊಳ್ಳೆ ಕೆಲಸ ಸಿಕ್ತಿದಂಗೆ ಇಬ್ರು ಮದ್ವೆ ಆಗ್ಬಿಡೋಣ. ಓಕೆ?
1: ನನ್ನ ಲವ್ ಮಾಡೋದಕ್ಕಿಂತ ನಿನಗೆ ಒಳ್ಳೆ ಕೆಲಸ ಸಿಗುತ್ತಾ?
0: ನಡೀರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಎಸ್, ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ 8:40. ಈಗ ಒಂದು ಪ್ರೇಮ ಗೀತೆಯನ್ನು ಕೇಳುವಂತಹ ಸಮಯ. ಕೃಷ್ಣ ರುಕ್ಕು ಸಿನಿಮಾದ ಗೀತೆ ಇದು. ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಹಾಗೂ ತಂಡದವರು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಶ್ರೀಧರ್ ವಿ ಸಂಭ್ರಮ್.

0: ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 9:15. ಈಗ ಕೇಳಿ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. 19ನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ FIR ಹಂತದಿಂದ ಹಿಡಿದು ಸುಪ್ರೀಂಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲಾ ಅಪರಾಧಗಳಿಗೆ ವಿಧಿ ವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ IPC ಮತ್ತು ಕೆಲವು ವರ್ಷಗಳ ನಂತರ CRPCಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುರುಹುಗಳನ್ನು ತೊಡೆದು ಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ July 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪೀನಲ್ ಕೋಡ್, 1898ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತ್ತು. ಈಗ ಇಂಡಿಯನ್ ಪೀನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ 3 ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ

ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ ಮೂರು ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ ಮೂರು ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ, ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಗೆ ರಾಷ್ಟ್ರದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಹೆಚ್ಚಿನ ನೆರವು ನೀಡುತ್ತಿದೆ. ಹೊಸ ಕಾನೂನುಗಳ ಅಡಿಯಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳು ಇನ್ನು ಮುಂದೆ ಕಾನೂನಿನ ಸಂಕೀರ್ಣತೆಗಳನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾನೂನುಗಳು ಪ್ರತಿಯೊಂದು ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿ ವಿಜ್ಞಾನ, ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯ ಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಮಿತಿಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ನ್ಯಾಯಾಧೀಶರು, ಕಾನೂನು ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು
ಪರಿಶೀಲಿಸಿದರು. ಬೆಚ್ ಬರುವ ವಿಶ್ವನಾಥನ್ ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005 111, 2006 110 ಮತ್ತು 2011 146 ವರದಿಗಳನ್ನು ಮತ್ತು ರಾಜ್ಯಪಾಲರು ಮುಖ್ಯಮಂತ್ರಿ

ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ವರ್ಷ ಹಳೆಯ ಐಪಿಸಿ, 125 ವರ್ಷ ಹಳೆಯ ಸಿಆರ್ಪಿಸಿ ಮತ್ತು 150 ವರ್ಷ ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು. ವಸಾಹತುಶಾಹಿ ಕಾಲದ ಕಾನೂನುಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಮಿತಿಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024 ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ. ಆದರೆ 1973 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 177 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸೃಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024 ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್, ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೀಸ್, ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872 ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೇ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು, ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಮಿತಿಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು

0: ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಮಿತಿಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನೈಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಇದುವರೆಗೆ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮವನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:30:17. ಈಗ ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆಯಲ್ವಾ? ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂಥ ಸುಮಧುರ ಹಿಂದಿ ಗೀತೆಗಳನ್ನ ಕೇಳುವಂಥ ಸುಕೂನ್ ಕೀಪಲ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ರಿಗೂ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮಾ.

ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ. ತೇರಿ ನಾಮ್ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ಹಿಮೇಶ್ ರೇಷಮ್ಯಾರವರ ಸಂಗೀತ ಸಂಯೋಜನೆ.

ಸುಕುನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ಗೀತೆಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ಹೇಗೆ ಜೊತೆಯಾಗಿರ್ತೀರಾ? ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಜೂಲಿ ಚಿತ್ರದಿಂದ ಕಿಶೋರ್ ಕುಮಾರ್ ರವರ ಗಾಯನ, ಆನಂದ್ ಪಕ್ಷಿ ರವರ ರಚನೆ, ರಾಜೇಶ್ ರೋಷನ್ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಮಧುರವಾದ ಗೀತೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಸೂಪರ್ ಹಿಟ್ ಗೀತೆ ಕ್ರಿಮಿನಲ್ ಚಿತ್ರದಿಂದ.

ಸುಕೋನ್ ಕೀಪಲ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಸೂಪರ್ ಇಟ್ ಹೋಲ್ಡ್ ಸಾಂಗ್ಸ್ ಚೆನ್ನಾಗಿವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಕರಿಹೋಬನಹಳ್ಳಿಯಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಮನಸ್ಸಿಗೆ ಮುದ ನೀಡುವಂಥ ದಿಲ್ ಕ್ಯಾ ಕರೆ ಎಂಬ ಹಿಂದಿ ಮೆಲೋಡಿ ಗೀತೆ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಖುಷಿಯಾಗ್ತಾ ಇದೆ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲಿಪೀಠದಿಂದ ಸುಕೂನ್ ಕೀಪಲ್ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಭಾರಿ ಅವ್ರಿ ಮೇಡಮ್, ಒಳ್ಳೆಯ ಸುಮಧುರ ಇಂಪಾದ ಹಾಡುಗಳನ್ನ ಕೇಳುತ್ತಾ ಮನೆಯಲ್ಲಿ ಬರ್ಡೇ ಪ್ರೋಗ್ರಾಮ್ ಆಚರಣೆ ಮಾಡುತ್ತಾ ಇದ್ದೀವಿ, ತುಂಬ ಖುಷಿಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಮೇನೆ ಪ್ಯಾರ್ ಕಿಯಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಗಾಯನ, ಅಸಾದ್ ಭೋಪಾಲಿರವರ ರಚನೆ, ರಾಮ್ ಲಕ್ಷ್ಮಣ್ರವರ ಸಂಗೀತ ಸಂಯೋಜನೆ.

ಮತ್ತಷ್ಟು ಸಂದೇಶಗಳು ಬಂದಿವೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋಣ. ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೇ ನಂಬರ್ ರನ್ನಿಂಗ್ ವಿತ್ 1109 ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದಿದೆ. ಒಳ್ಳೆ ವೆದರ್, ಒಳ್ಳೆಯ ಸಾಂಗ್ಸ್ನ ಪ್ಲೇ ಮಾಡ್ತಾ ಇದ್ದೀರಾ, ದೇವರ ದಯೆಯಿಂದ ಮಳೆ ಎಲ್ಲ ಕಡೆ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿರೋದು ಶ್ರೀನಾಥ್ ಮಾಗಡಿ ರೋಡ್ನಿಂದ. ಹಾಗೆ ಅನಿಲ್ ಬಿಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳಂತೂ ಸೂಪರ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಕೃಷ್ಣ, ದೂಧ್ಗಂಗಾ, ಪಂಚಗಂಗಾ ನದಿಗಳು ತಮ್ಮ ಒಡಲು ತುಂಬಿ ಹರಿಯುತ್ತಿವೆ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಗಳಾ ಮೈಸೂರಿನಿಂದ ಸುಕೂನ್ ಕೀಪಲ್ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಸುಮಧುರ ಸುಂದರ ಗೀತೆಗಳು ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡುತ್ತಿರುವ ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳು. ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ ದಿನವಿಡೀ ಆದಂಥ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗುತ್ತದೆ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಸಾಯಿ ತನಯ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅಬ್ಬಬ್ಬ ಸೂಪರ್ ಹಾಡುಗಳು, ಹಿಂದಿ ಹಾಡು ಪಂಚಭಾಷಾ ಗಾಯಕ ಎಸ್ ಪಿ ಬಿ ರವರ ಕಂಠದಲ್ಲಿ ಕೇಳಿ ಸಂತೋಷವಾಯಿತು ಅಂತ ಹಣಮಂತಶೇರಿ ಖಜೂರಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಎಷ್ಟು ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಮೇಡಮ್ ಅಂತ ಸುಧಾ ಬೂದಿಹಾಳ್ನಿಂದ ಸಂದೇಶ ಕಳಿಸಿದ್ದಾರೆ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಹಾಡು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ, ತುಂಬಾನೇ ಇಷ್ಟ ಆಗ್ತಾ ಇದೆ. ಕ್ರಿಮಿನಲ್ ಚಿತ್ರದ ಹಾಡು, ಹಾಗೆ ಮೇನೆ ಪ್ಯಾರ್ ಕಿಯಾ, ತೇರಾ ನಾಮ್ ಎಲ್ಲ ಹಾಡುಗಳು, ತೆರೆ ನಾಮ್ ಎಲ್ಲ ಹಾಡುಗಳು ಮನಸ್ಸಿಗೆ ಮುದ ನೀಡುತ್ತಿವೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ತುಂಬ ಸುಮಧುರ ಗೀತೆಗಳು ಮನಸ್ಸಿಗೆ ತುಂಬ ಖುಷಿ ನೀಡ್ತಾ ಇದೆ, ಧನ್ಯವಾದಗಳು ರೇನ್ಬೋ ಗೆಳತಿಗೆ ಅಂತ ಭೂದೇವಪ್ಪ ಗೌಡ ಹೋರುಂಚ ಯಾದಗಿರಿಯಿಂದ ಸಂದೇಶ ಕಳಿಸಿದ್ದಾರೆ. ರವಿ ಎಂ ಎಚ್ ಸಾಂಬ್ರ ಬೆಳಗಾವಿಯಿಂದ, ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ನಾನು 3 ಕಿಲೋಮೀಟರ್ ವಾಕಿಂಗ್ ಮಾಡಿದ್ದು ಗೊತ್ತಾಗಲಿಲ್ಲ ರೀ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬಂತು ಅಂತ ಗೌತಮಿ ಎಚ್ ಎಸ್ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಸುಕೂನ್ ಕೀಪಲ್ ಕಾರ್ಯಕ್ರಮದ ಹಾಡುಗಳು ತುಂಬ ತುಂಬ ಇಂಪಾಗಿ ಮೂಡಿ ಬರ್ತಾ ಇದೆ, ಅನಂತ ಅನಂತ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿರೋದು ವಿಜಯಪುರ ಜಿಲ್ಲೆ ಕೆಸಿ ನಗರದಿಂದ ವಿಠ್ಠಲರಾವ ಕುಲಕರ್ಣಿರವರು. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ದೀವಾನ ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಕಾರ್ಯಕ್ರಮ ಕೇಳ್ತಾ ಶ್ರುತಿರವರ ಸಂದೇಶ ಬಂದಿದೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮ. ಪ್ರಸಾರವಾದಂಥ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್. ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:02:26. ಇನ್ನು ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಪ್ರೋಮೋನ ಈಗಷ್ಟೇ ಕೇಳಿದ್ರಿ. ಹೌದು, ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಗಳನ್ನ ಕೇಳೋಂತ ಕನಸಿನ ಲೋಕ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಈ ಹೊತ್ತಲ್ಲಿ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ RJ ಕುಸುಮಾ.

ಇಂಪಾದ ಗೀತೆಗಳನ್ನೇನೋ ಕೇಳ್ತೀವಿ ಸರಿ, ಹಾಗಾದರೆ ಕಾರ್ಯಕ್ರಮದಲ್ಲಿ ವಿಷಯ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಷಯ ಇದೆ. ಇವತ್ತು ಕನಸಿನ ಬಗ್ಗೆ ಮಾತಾಡೋಣ. ಈ ಟಾಪಿಕ್ ಆಲ್ರೆಡಿ ಮಾತಾಡಿದ್ರಲ್ಲ ಅಂತ ಕೇಳ್ತಾ ಇದ್ದೀರಾ? ಹೌದು, ಮಾತಾಡಿದ್ವಿ. ಆದರೆ ನಾವಿವತ್ತು ಮಾತಾಡ್ತಾ ಇರೋದು ರಾತ್ರಿ ನಿದ್ದೆ ಮಾಡಿದಾಗ ಕಾಣುವಂಥ ಕನಸಿನ ಬಗ್ಗೆ ಅಲ್ಲ, ನಮ್ಮ ಜೀವನದ ಕನಸುಗಳ ಬಗ್ಗೆ. ಹಾಗೆ ಇವತ್ತು ನಿಮಗೆ ಕನಸಿನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆ ಪ್ರಶ್ನೆಗೆ ನೀವೆಲ್ಲರೂ ಉತ್ತರಿಸ್ಬೇಕು. ಏನಪ್ಪ ಪ್ರಶ್ನೆ ಅಂತ ಅಂದರೆ, ಲೈಫ್ನಲ್ಲಿ ಎಲ್ರಿಗೂ ಕನಸುಗಳು ಇದ್ದೇ ಇರುತ್ತೆ ಅಲ್ವಾ? ಹಾಗೆ ನಿಮಗೂ ಸಹ ಎರಡು ಕನಸುಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಒಂದು ಚಿಕ್ಕ ಕನಸು, ಇನ್ನೊಂದು ದೊಡ್ಡ ಕನಸು.

ಕನಸಿನ ಬಗ್ಗೆ ಪ್ರಶ್ನೆ ಗೊತ್ತಾಯ್ತಲ್ವಾ? ನಿಮಗೆ ಎರಡು ಕನಸುಗಳಿದೆ ಅಂತ ಅನ್ಕೊಳ್ಳೋಣ. ಬೇಕಾದಷ್ಟು ಕನಸುಗಳಿರಬಹುದು, ಸದ್ಯಕ್ಕೆ ಎರಡಿದೆ ಅಂತ ಅನ್ಕೊಳ್ಳೋಣ. ಒಂದು ಚಿಕ್ಕ ಕನಸು, ಇನ್ನೊಂದು ದೊಡ್ಡ ಕನಸು. ಚಿಕ್ಕ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಕೆಲವೇ ಕೆಲವು ದಿನಗಳ ಸಮಯ ಸಾಕಾಗುತ್ತೆ. ದೊಡ್ಡ ಕನಸಿಗೆ ಬಹಳ ವರ್ಷಗಳು ಕಾಯಬೇಕಾಗತ್ತೆ. ಈಗಿರಬೇಕಾದ್ರೆ ಈ ಎರಡು ಆಪ್ಷನ್ಗಳಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ? ಚಿಕ್ಕ ಕನಸನ್ನು ಬೇಗ ಈಡೇರಿಸ್ಕೊಳ್ತೀರಾ, ಅಥವಾ ದೊಡ್ಡ ಕನಸಿಗಾಗಿ ಬಹಳ ವರ್ಷಗಳ ಕಾಲ ಕಾಯ್ತೀರಾ? ನಿಮ್ಮ ಆಯ್ಕೆ ಯಾವುದು ಮತ್ತೆ ಯಾಕೆ ಅಂತ ನಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಮೆಸೇಜ್ ಮಾಡಿ ತಿಳಿಸಿ. ಓಕೆನಾ ಸ್ನೇಹಿತರೆ, ಈಗ ಅಭಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮನೆ ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬರ್ತಾ ಇವೆ. ದೊಡ್ಡ ಕನಸು ಕಾಣಬೇಕು, ಆಗ ಗುರಿ ಕಣ್ಣ ಮುಂದಿರುತ್ತೆ, ಸಾಧನೆ ಸುಲಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿಎಸ್ ಬೈರ ಹನುಮಯ್ಯ ರಾಮನಗರದಿಂದ. ಹಾಗೆ ನಮಸ್ತೆ ಮೇಡಮ್, ನಾವು ಬಹಳ ವರ್ಷಗಳ ಕಾಲ ಕಾಯೋದಕ್ಕೆ ಆಗೋದಿಲ್ಲ, ಬೇಗನೆ ಚಿಕ್ಕ ಕನಸಿನಲ್ಲೇ ಮಹಾ ಸಾಧನೆ ಮಾಡುವಂತಹ ಕನಸನ್ನ ಕಾಣ್ತೀನಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಗುಡ್ ಆನ್ಸರ್ ನಿಮ್ಮದು. ಹಾಗೆ ನಾನು ದೊಡ್ಡ ಕನಸನ್ನು ಆರಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರಿದು, ಶಿವಾನಂದ ಹೆಚ್ ಪಿ ರವರು ದಾವಣಗೆರೆಯಿಂದ. ಹಾಗೆ ದೊಡ್ಡ ಕನಸನ್ನೇ ನಾನು ಆರಿಸ್ಕೊಳ್ಳೋದು, ಯಾಕಂದರೆ ಸಣ್ಣ ಕನಸು ಬೇಗ ಈಡೇರಿದರೂ ಅಷ್ಟೇ ಬೇಗ ಕಳೆದು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 448435. ನೀವು ನಿಮ್ಮ ಹೆಸರನ್ನು ತಿಳಿಸಿಲ್ಲ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಅಲ್ಲ, ಪ್ರಶ್ನೆ ಏನು ಅಂತ ಅಂದರೆ ಕನಸಿನ ಬಗ್ಗೆನೇ ಪ್ರಶ್ನೆ. ನಿಮಗೆ ಎರಡು ಕನಸುಗಳಿದೆ ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ, ಓಕೆನಾ? ಎರಡು ಕನಸಲ್ಲಿ ಒಂದು ಚಿಕ್ಕ ಕನಸು, ಒಂದು ದೊಡ್ಡ ಕನಸು. ಚಿಕ್ಕ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ, ನನಸಾಗಿಸ್ಕೊಳ್ಳೋದಕ್ಕೆ ಕೆಲವೇ ಕೆಲವು ದಿನಗಳ ಸಮಯ ಸಾಕಾಗುತ್ತೆ. ಇನ್ನು ಮತ್ತೊಂದು ಆಪ್ಷನ್ ಏನಪ್ಪ ಅಂದರೆ ದೊಡ್ಡ ಕನಸಿಗೆ ಬಹಳ ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ. ಹೀಗಿರುವಾಗ ನೀವು ಯಾವ ಕನಸನ್ನು ಆಯ್ಕೆ ಮಾಡಿಕೊಳ್ತೀರಾ, ಹಾಗೆ ಯಾಕೆ ಆ ಕನಸನ್ನು ಆಯ್ಕೆ ಮಾಡಿಕೊಳ್ತೀರಾ ಅಂತ ಕೂಡ ತಿಳಿಸ್ಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಹುಚ್ಚಾಟು ಸಿನಿಮಾದ ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಇದು ನಿಮ್ಮ ನೆಚ್ಚಿನ ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಿನ ಬಗ್ಗೆನೇ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ಪ್ರಶ್ನೆ ಏನು ಅಂತ ಮತ್ತೊಮ್ಮೆ ರಿಪೀಟ್ ಮಾಡೋದಾದರೆ, ನಿಮಗೆ ಸದ್ಯಕ್ಕೆ ಎರಡು ಕನಸುಗಳಿದೆ ಅಂತ ಅಂದ್ಕೊಳ್ಳೋಣ. ಒಂದು ಚಿಕ್ಕ ಕನಸು, ಮತ್ತೊಂದು ದೊಡ್ಡ ಕನಸು. ಹಾಗೆ ಎರಡು ಆಪ್ಷನ್ಗಳು ಸಹ ಇದೆ. ಮೊದಲನೇ ಆಪ್ಷನ್, ಚಿಕ್ಕ ಕನಸನ್ನು ನಾನು ಸಾಕ್ಸ್ಕೊಳ್ಳೋದಕ್ಕೆ ಕೆಲವೇ ದಿನಗಳ ಸಮಯ ಸಾಕಾಗುತ್ತೆ. ಎರಡನೇ ಆಪ್ಷನ್, ದೊಡ್ಡ ಕನಸಿಗೆ ಬಹಳ ವರ್ಷಗಳು ನೀವು ಕಾಯಬೇಕಾಗತ್ತೆ. ಈ ಎರಡು ಆಪ್ಷನ್ಗಳಲ್ಲಿ ನೀವು ಯಾವುದನ್ನು ಆರಿಸ್ಕೊಳ್ತೀರಾ ಮತ್ತು ಯಾಕೆ ಅಂತ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ, ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ನೋಡೋಣ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ. ಉಸ್ಮಾನ್ ಸುಳ್ಯದಿಂದ ನಾನು ದೊಡ್ಡ ಕನಸನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ದೊಡ್ಡ ಕನಸನ್ನು ಹಂಚಿಕೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ದೊಡ್ಡ ಕನಸು ನನಸಾಗಲಿ ಅಂತ ಆಶಿಸ್ತೀನಿ. ಹಾಗೆ ಅನಿಲ್ ಬಿಷ್ಟನನ್ನ ವರ್ಷ ಮನೆಯವಾಡಿ ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ, ನನ್ನದು ಚಿಕ್ಕ ಕನಸಿನ ಆಯ್ಕೆ, ಯಾಕಂದರೆ ಚಿಕ್ಕ ಚಿಕ್ಕ ಕನಸುಗಳು ನನಸಾದರೆ ದೊಡ್ಡ ಕನಸು ನನಸಾಗುವುದು, ಇಲ್ಲ ಅಂದರೆ ಬುದ್ಧನ ಅತಿಹಾಸೆ ಗತಿ ಕೇಳು ಅನ್ನೋ ರೀತಿ ಆಗಿಬಿಡತ್ತೆ. ಹಾಗಾಗಿ ಚಿಕ್ಕ ಕನಸನ್ನು ಈಡೇರಿಸ್ಕೊಳ್ತೀನಿ, ನಮಗೆ ಸಾಧ್ಯವಾಗುವಂತಹ ಕನಸನ್ನು ಕಂಡ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ದೊಡ್ಡ ಕನಸು ಕಾಣುವುದೇ ಬಹುಮುಖ್ಯವಾದದು, ಯಾಕಂದರೆ ದೊಡ್ಡ ಕನಸಲ್ಲಿ ಕಾಯುವಿಕೆ, ತಾಳ್ಮೆ, ಸಂಯಮ ಇವೆಲ್ಲ ಇರುತ್ತದೆ ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ ಮೇಡಮ್, ಚಿಕ್ಕ ಕನಸು ಚೊಕ್ಕ ಕನಸನ್ನು ಈಡೇರಿಸ್ಕೊಳ್ತೀನಿ ಅಂತ ಹೇಳ್ತಾ ಇರೋದು ಮಿಥುನ್ ಕತ್ತಿ, ಊರು ಬೆಲ್ಲದ ಬಾಗೇವಾಡಿಯಿಂದ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ನಾನು ಸಣ್ಣ ಕನಸನ್ನೇ ಆರಿಸ್ಕೊಳ್ತೀನಿ, ಯಾಕಂದರೆ ಸಣ್ಣ ಕನಸು ಬೇಗ ಈಡೇರುತ್ತದೆ ಹಾಗೂ ಹಿತಕರವಾಗಿರುತ್ತದೆ, ಮತ್ತೆ ಹೊಸ ಸಣ್ಣ ಕನಸಿಗೆ ಅನುವು ಮಾಡಿಕೊಡುತ್ತದೆ ಅಂತ ಮತ್ತೊಂದು ಸಣ್ಣ ಆಸೆಯನ್ನು ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಓಕೆ, ಹಾಗೆ ಮತ್ತೆ ಸಂದೇಶ ಇದು, ಚಿಕ್ಕ ಕನಸು ಬೆಸ್ಟ್ ಯಾಕಂದರೆ ಏಜ್ ಆಯಿತು ಅಂತ ಸಂದೇಶ ಕಳಿಸಿದ್ದಾರೆ ಶ್ರೀನಾಥ್ ಗೀತಾ ಮಾಗಡಿ ರೋಡ್ನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಪಾರ್ಥ ಚಿತ್ರದ ಈ ಪ್ರೀತಿಯ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು, ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈಗ ಇನ್ಬಾಕ್ಸ್ನ ಕಡೆ ಗಮನ ಹರಿಸುವಂತಹ ಸಮಯ. ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮಗೆ ಈ ಕಾರ್ಯಕ್ರಮ ತುಂಬ ಹಿಡಿಸುತ್ತಿದೆ. ತಂಪಾದ ವೇಳೆಯಲ್ಲಿ ಇಂಪಾಗಿ ಹಾಡುಗಳು ಮೂಡಿ ಬರ್ತಾ ಇದೆ. ಪ್ರಸಾರಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ ಜೇವೂರ ರಾಮಚಂದ್ರರವರ ಸಂದೇಶ ಇದು. ಹಾಗೆ ಕೆ ಪ್ರಸನ್ನ ಕುಮಾರ್ ಬೆಳತೂರು ಗ್ರಾಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಬಹಳ ದೀರ್ಘವಾದ ಸಂದೇಶ ಕನಸಿನ ಬಗ್ಗೆ ಇವರು ಕಳಿಸಿದ್ದಾರೆ. ದೊಡ್ಡ ಕನಸುಗಳನ್ನ ಕಾಣಬೇಕು, ದೊಡ್ಡ ಕನಸುಗಳು ದೊಡ್ಡ ಸಾಧನೆಗಳಿಗೆ ನಾಂದಿ ಅನ್ನೋ ಒಂದು ಸಂದೇಶ ಇದೆ. ಬಹಳ ಧನ್ಯವಾದ ನಿಮ್ಮ ದೀರ್ಘವಾದ ಸಂದೇಶಕ್ಕೆ. ಹಾಗೆ ಪ್ರಜ್ಞಾ ಭಟ್ ಭರತನಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಯಾವಾಗಲೂ ಸಣ್ಣ ಕನಸು ಕಾಣೋದು, ನನ್ನ ಕನಸೆಲ್ಲ ನನಸಾಗಿದೆ. ನಾನು ಬಡತನದಲ್ಲಿ ಕಳೆದಿದ್ದೇನೆ. ನನ್ನ ಯಜಮಾನರಿಗೆ ಬೈಕ್ ಇಲ್ಲವಾದರೂ ಪರವಾಗಿಲ್ಲ, ಬೈಕ್ ಓಡಿಸಲು ಬಂದರೆ ಸಾಕು ಅಂದ್ಕೊಂಡಿದ್ದೆ. ಈಗ ನನ್ನ ಮನೆಯಲ್ಲಿ ಕಾರು ಬೈಕ್ ಎಲ್ಲವೂ ಇದೆ. ನನಗೂ ಗಾಡಿ ಓಡಿಸಲು ಕಲಿಸಿ ನನಗೂ ಗಾಡಿ ಕೊಡಿಸಿದ್ದಾರೆ ನಮ್ಮ ಮನೆಯವರು ಅಂತ ಇವರು ತಿಳಿಸ್ತಾ ಇದ್ದಾರೆ. ಖುಷಿಯಾಯಿತು ನಿಮ್ಮ

ಕನಸಿನ ಬಗ್ಗೆ ನೀವು ತಿಳಿಸಿದ್ದನ್ನ ಕೇಳಿ ಹಾಗೆ ಹಿರಿದಾದ ಕನಸು ಕಿರಿದನ್ನು ನನಸಾಗಿಸುವುದು ಸುಲಭದ ಕೆಲಸ. ಹಿರಿದಾದ ಕನಸಿನ ಸಫಲತೆಯು ಗೆಳೆಯ ಕಾಲದ ಕೈಯಲ್ಲಿದೆ. ಅದೃಷ್ಟದ ಆಟ ಅಂತ ಹೇಳ್ತಾದರೆ ಈ ಹರಿಹರನ್ ವಿಜ್ಞಾನ ನಗರದಿಂದ ಹಾಗೆ ಮೊದಲು ಚಿಕ್ಕ ಕನಸನ್ನು ಕಾಣ್ತೀವಿ ಮೇಡಮ್ ನಾವು, ಆಮೇಲೆ ದೊಡ್ಡದು ತಾನಾಗಿಯೇ ಬರುತ್ತೆ, ಆಗ ಸುಲಭ ಆಗುತ್ತೆ ಅಲ್ವಾ ಅಂತ ನಾಗರಾಜ್ ಶಿಗ್ಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಅಭಿನವ ಶ್ರೀರಕ್ಷಾ ಎಲ್ಲರೂ FM ಕೇಳ್ತಾ ಇದ್ದೀವಿ ಅಂತ. ಹಾಗೆ ನಾನು ಚಿಕ್ಕ ಕನಸನ್ನೇ ಕಾಣ್ತೀನಿ ಮೇಡಮ್, ಚಿಕ್ಕ ಕನಸು ಚೊಕ್ಕದಾಗಿರಲಿ, ದೊಡ್ಡ ಕನಸು ನಿರಾಶೆ ಆಗಬಹುದು, ಆದ್ದರಿಂದ ಚಿಕ್ಕ ಕನಸೇ ಸಾಕು, ಜೀವನದಲ್ಲಿ ತೃಪ್ತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸುಧಾ ಬೂದಿಹಾಳಿನಿಂದ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು ನೀವು ಯಾವ ಕನಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನಿಮಗೆ ಎರಡು ಕನಸುಗಳ ಆಯ್ಕೆಯನ್ನು ಕೊಟ್ಟರೆ ಒಂದು ಚಿಕ್ಕ ಕನಸು ಬೇಗ ಈಡೇರುತ್ತೆ, ಮತ್ತೊಂದು ದೊಡ್ಡ ಕನಸು ಅದಕ್ಕೆ ಸ್ವಲ್ಪ ಸಮಯ ಹೆಚ್ಚಾಗಿ ಬೇಕಾಗುತ್ತೆ ಅಂದಾಗ ನೀವು ಯಾವ ಕನಸನ್ನು ಆಯ್ಕೆ ಮಾಡ್ಕೊಳ್ತೀರಾ ಮತ್ತು ಯಾಕೆ ಅಂತ ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ಬರೆದು ನಮಗೆ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಧ್ರುವ ಸಿನಿಮಾದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 10:31 ಆಗಿದೆ. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕನಸಿನ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ, ಈಗ ನಿಮ್ಮೆಲ್ಲರ ಉತ್ತರಗಳು ಅಂದರೆ ನಿಮ್ಮ ಸಂದೇಶಗಳು, ನಿಮ್ಮ ಮಾತುಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಯಾರಿದು. ಕನಸುಗಳನ್ನ ಕಾಣೋದಕ್ಕೆ ಕಾಸು ಕೊಡುವ ಹಾಗಿಲ್ಲ, ಹಾಗಾಗಿ ನೂರಾರು ದೊಡ್ಡ ಕನಸುಗಳನ್ನ ಕಾಣಬಹುದು, ಆದರೆ ಅದೆಲ್ಲ ಈಡೇರೋದಿಲ್ಲ. ಹಾಗಾಗಿ ನಾವು ಚಿಕ್ಕ ಕನಸನ್ನೇ ಕಾಣುತ್ತೀವಿ, ಅದನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ವಿಷಯ ಚೆನ್ನಾಗಿದೆ. ಪ್ರತಿಯೊಬ್ಬರು ಕನಸನ್ನು ಕಾಣುತ್ತಿರುತ್ತಾರೆ ಮೇಡಮ್, ಚಿಕ್ಕ ಕನಸು ಬೇಗ ಈಡೇರುತ್ತದೆ, ಆದ್ದರಿಂದ ನಾನು ಕೂಡ ದೊಡ್ಡ ಕನಸನ್ನು ಕಾಣ್ತೀನಿ, ಆದರೆ ಚಿಕ್ಕ ಕನಸನ್ನು ಆದಷ್ಟು ಬೇಗ ಈಡೇರಿಸ್ಕೋಬಹುದು, ಹಾಗಾಗಿ ಅದು ನನ್ನ ಆಯ್ಕೆ. ಹಾಡುಗಳು ಕೂಡ ತುಂಬ ಇಂಪಾಗಿವೆ, ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೀಠದಿಂದ ಹೇಳ್ತಾ ಇದ್ದಾರೆ, ಶುಭ ಸಂಜೆ ಮೇಡಮ್ ಅಂತ. ವಿಷಯದ ಬಗ್ಗೆ ಹೇಳುವುದಾದರೆ, ನಾನು ಸಣ್ಣ ಸಣ್ಣ ಕನಸು ಕಾಣಲು ಇಷ್ಟಪಡುತ್ತೇನೆ, ದೊಡ್ಡ ದೊಡ್ಡ ಕನಸು ನನಗೆ ಜೀರ್ಣಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಹಾಗಾಗಿ ನಾನು ಸಣ್ಣ ಸಣ್ಣ ಕನಸನ್ನು ಸರಾಗವಾಗಿ ಜೀರ್ಣಿಸಿಕೋಬಹುದು, ಅವೇ ನಮ್ಮ ಮುಂದಿನ ಜೀವನದ ದಾರಿ ದೀಪವಾಗಿರುತ್ತೆ ಅಂತ. ಹಾಗೆ ಅನೂರವರ ಸಂದೇಶ ಬಂದಿದೆ, ನೀವು ರಾತ್ರಿ ಬೀಳುವಂತಹ ಕನಸಿನ ಬಗ್ಗೆ, ನಿದ್ದೆಯಲ್ಲಿ ಬೀಳುವಂತಹ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದರೆ ನಾವು ಮಾತಾಡ್ತಾ ಇರೋದು ಜೀವನದ ಕನಸುಗಳ ಬಗ್ಗೆ ಅನೂರವರೇ. ಹಾಗೆ ನಮಗೆ ಚಿಕ್ಕ ಕನಸು ಇಷ್ಟ, ಯಾಕಂದರೆ ಚಿಕ್ಕ ಚಿಕ್ಕ ಕನಸುಗಳು ಒಟ್ಟಿಗೆ ಸೇರಿದರೆ ದೊಡ್ಡ ಕನಸು ಆಗುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಸ್ಮಾರ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಯಾರಿದು? ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಹಾಡಿನ ನಂತರ.

ನಾನು ಚಿಕ್ಕ ಕನಸನ್ನ ಆಯ್ಕೆ ಮಾಡ್ತೀನಿ ಮೇಡಮ್. ಚಿಕ್ಕ ಕನಸು ಚೊಕ್ಕ ಕನಸು, ಅದನ್ನು ಬೇಗ ನನಸು ಮಾಡಿಕೊಳ್ಳಬಹುದು. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಶ್ವೇತಾ ಚೆಟ್ಟಿಮಾನಿ, ಭಾಗಮಂಡಲ ಕೊಡಗು ಇಲ್ಲಿಂದ. ಹೇಗಿದೆ ಶ್ವೇತಾ ಅವರೇ ಭಾಗಮಂಡಲ, ಮಳೆ ಆಗ್ತಾ ಇದೆಯಾ ನಿಮ್ಮ ಕಡೆ? ಮುಂದಿನ ಸಂದೇಶದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿ. ಹಾಗೆ ಕಾರ್ಯಕ್ರಮದ ಗೀತೆಗಳು ನಮಗೆ ಇಷ್ಟ ಆಗ್ತಾ ಇದೆ ಅಂತ ಶಿವಾನಂದ ಹಲ್ಲೂರು ನ್ಯಾಮತಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಮೆಚ್ಚುಗೆಯ ಮಾತಿಗೆ. ಹಾಗೆ ನನಗೆ ಚಿಕ್ಕ ಕನಸು ಇಷ್ಟ ಆಗುತ್ತೆ, ಅದೇ ನನ್ನ ಆಯ್ಕೆ ಅಂತ ಕೆಲವು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಯಾರಿದು? ಡಾಕ್ಟರ್ ಚಂದ್ರಕಾಂತ್ ಚಂದಾಪುರ ಕಲಬುರಗಿಯಿಂದ. ಕಣ್ಣಲ್ಲಿ ಕಾಣೋ ಕನಸಲ್ಲ, ಮನಸ್ಸಲ್ಲಿ ಅರಳೋ ಕನಸು, ಕುಟುಂಬದ ಎಲ್ಲರ ಮುಖದಲ್ಲಿ ನಗು, ಮನೆಯಲ್ಲಿ ಮಕ್ಕಳ ಓಡಾಟ, ಸಂಜೆ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಕತೆ ಹೇಳೋ ಸುಂದರ ಕನಸು, ದೊಡ್ಡ ಬಂಗಲೆ ಬೇಡ, ದೊಡ್ಡ ಕಾರು ಬೇಡ, ಒಂದು ಚಿಕ್ಕ ಮನೆ, ತುಂಬಾ ಪ್ರೀತಿ ಇರೋ, ಅದೇ ನನ್ನ ಸುಂದರ ಚಿಕ್ಕ ಕನಸು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆದಷ್ಟು ಬೇಗ ನಿಮ್ಮ ಚಿಕ್ಕ ಕನಸು ನನಸಾಗಲಿ. ಇದು ನಿಜವಾಗ್ಲೂ ಚಿಕ್ಕ ಕನಸು ಅಂತ ಅನಿಸೋದೇ ಇಲ್ಲ, ನಿಜವಾಗ್ಲೂ ಇದು ತುಂಬ ದೊಡ್ಡ ಕನಸೇ ಅಲ್ವಾ? ಆದಷ್ಟು ಬೇಗ ಈಡೇರಲಿ ನಿಮ್ಮ ಕನಸು. ಹಾಗೆ ಕಾರ್ಯಕ್ರಮದ ಎಲ್ಲ ಹಾಡುಗಳು ತುಂಬ ಚೆಂದದ ಹಾಡುಗಳು, ಧನ್ಯವಾದಗಳು ನಿಮಗೆ ಅಂತ ಸಂದೇಶವನ್ನು ಕಳಿಸಿರೋದು ಸಿದ್ದಪ್ಪ ಪೂಜಾರು ಕಾವಲಪ್ಪ, ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಗ್ರಾಮದಿಂದ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇನ್ನು ಕಾರ್ಯಕ್ರಮದ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ, ಎರಡು ಕನಸುಗಳ ಆಯ್ಕೆ ನಿಮ್ಮ ಬಳಿ ಇದೆ ಅಂತ ಅಂದ್ಕೊಳ್ಳೋಣ. ಸದ್ಯಕ್ಕೆ ಎರಡು ಕನಸುಗಳು ನಿಮ್ಮ ಹತ್ರ ಇದೆ, ಒಂದು ಚಿಕ್ಕ ಕನಸು, ಒಂದು ದೊಡ್ಡ ಕನಸು. ಚಿಕ್ಕ ಕನಸಿಗೆ ಅದನ್ನು ನನಸಾಗಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಕೆಲವೇ ದಿನಗಳ ಸಮಯ ಸಾಕಾಗುತ್ತೆ. ಮತ್ತೊಂದು ಆಪ್ಷನ್ ಏನಪ್ಪ ಅಂದರೆ, ದೊಡ್ಡ ಕನಸಿಗೆ ಬಹಳ ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ. ಹೀಗಿರುವಾಗ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಚಿಕ್ಕ ಕನಸ ಅಥವಾ ದೊಡ್ಡ ಕನಸ? ಹಾಗೆ ಯಾಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಎರಡನೇ ಸಲ ಸಿನಿಮಾದ ಇಂಪಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತಾರು ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನಾ ಬಯಸಿದಂತೆ ಇರುವುದೇ ಜೀವನ, ಚಿಕ್ಕದು ದೊಡ್ಡದು ಎಲ್ಲ ಏನಿಲ್ಲ, ಬಯಸಿದ್ದು ಆಗಬೇಕಂದ್ರೆ ದುಡಿಯಲೇಬೇಕು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಅನುಷಾರವರು. ಹಾಗೆ ಮತ್ತೊಮ್ಮೆ ನಮಸ್ತೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿರೋದು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಆಯಿತು, ನಿಮ್ಮ ಕನಸನ್ನು ನೀವು ತಿಳಿಸಿದ್ದೀರಾ. ಹಾಗೆ ಯಾರಿದು? ಮಳೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಮೇಡಮ್ ಅಂತ ಶ್ವೇತಾ ಚಿಟ್ಟಿಮಾನಿ ಭಾಗಮಂಡಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನ್ ಸ್ಟಾಪ್ ಬರ್ತಾ ಇದೆ, ವಿದ್ಯುತ್ ಸಹ ಇಲ್ಲ, ಮಳೆ ಚಳಿ ಒಳ್ಳೆ ವೆದರ್ ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ಸಲ ಬನ್ನಿ ಭಾಗಮಂಡಲಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ. ಬಹಳ ಧನ್ಯವಾದ. ಹಾಗೆ ಮಳೆ ನಾನ್ ಸ್ಟಾಪ್ ಅಂತ ಹೇಳ್ತಾ ಇದ್ದೀರಾ, ಕರೆಂಟ್ ಬೇರೆ ಇಲ್ಲ ಅಂತಿದ್ದೀರಾ, ಹುಷಾರಾಗಿರಿ, ಟೇಕ್ ಕೇರ್ ಶ್ವೇತಾ ಅವರೇ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಇನ್ನು ಕನಸುಗಳು ಅಂದರೆ ಅಲ್ಲಿ ಚಿಕ್ಕದು ದೊಡ್ಡದು ಅಂತ ಕ್ಯಾಟಗರೈಸ್ ಮಾಡಬೇಕಾ ಅಂತ ನೀವು ಅಂದ್ಕೋಬಹುದು. ಹೌದು, ಮಾಡಬೇಕಾಗತ್ತೆ. ಯಾಕಂದರೆ ಕನಸುಗಳು, ಎಲ್ಲ ಕನಸು ಕೂಡ ಒಂದೇ ಒಂದು ಟೈಮ್ ಪೀರಿಯಡ್ನಲ್ಲಿ ಈಡೇರೋದಿಲ್ಲ. ಒಂದೊಂದು ಕನಸಿಗೆ ಒಂದೊಂದು ಟೈಮ್ ಪೀರಿಯಡ್ ಇರುತ್ತೆ. ಒಂದು ಬೇಗ ಈಡೇರಬಹುದು, ಇನ್ನೊಂದು ಈಡೇರದೇನೆ ಇರಬಹುದು, ನಮಗೆ ಕಾಯಿಸ್ತಿದೆ ಅಂತ ಅನ್ನಿಸ್ಬಹುದು, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಹುದು, ಹೀಗೆಲ್ಲ ಇರುತ್ತೆ. ಹಾಗಾಗಿ ಚಿಕ್ಕದು ದೊಡ್ಡದು ಅಂತ ಕ್ಯಾಟಗರೈಸ್ ಮಾಡಬೇಕಾಗತ್ತೆ. ನೋಡೋಣ ನಿಮ್ಮೆಲ್ಲರ ಕನಸುಗಳು ಅಂದರೆ ನಿಮ್ಮೆಲ್ಲರ ಕನಸಿನ ಆಯ್ಕೆ ಬರ್ತಾ ಇದೆ ಸಂದೇಶಗಳಲ್ಲಿ. ಇನ್ನು ನೀವು ಯಾವ ಕನಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ತಿಳಿಸಿಲ್ಲ ಅಂದರೆ ತಿಳಿಸ್ಬಹುದು. ಚಿಕ್ಕ ಕನಸು ನಿಮ್ಮ ಆಯ್ಕೆನಾ ಅಥವಾ ದೊಡ್ಡ ಕನಸ? ಚಿಕ್ಕ ಕನಸು ಬೇಗ ಈಡೇರುತ್ತೆ ಅಂತ ಅದನ್ನು ಆರಿಸ್ಕೊಳ್ತೀರಾ, ಅಥವಾ ದೊಡ್ಡ ಕನಸು ಸ್ವಲ್ಪ ನಿಧಾನ ಆದರೂ ಸರಿ, ಅದಕ್ಕೆ ಕಾಯ್ತೀನಿ, ಇಷ್ಟೇ ವರ್ಷ ಆದರೂ ಅದನ್ನೇ ನಾನು ಈಡೇರಿಸ್ಕೊಳ್ತೀನಿ, ನನಸು ಮಾಡ್ಕೊಳ್ತೀನಿ ಅಂತೀರಾ? ಯಾವುದು ನಿಮ್ಮ ಆಯ್ಕೆ, ಯಾಕೆ ಅಂತ ಸಂದೇಶಗಳಲ್ಲಿ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಓ ನನ್ನಲ್ಲಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕನಸಿನ ಲೋಕದಲ್ಲಿ ಗೀತೆಗಳು ಅರ್ಥಪೂರ್ಣ, ಗೀತೆಗಳ ಆಯ್ಕೆ ಮತ್ತು ಇಂದಿನ ವಿಷಯ ಚೆನ್ನಾಗಿದೆ ಮೇಡಮ್. ನನ್ನ ಆಯ್ಕೆ ಚಿಕ್ಕ ಕನಸು, ಚಿಕ್ಕ ಕನಸನ್ನ ಕಾಣೋದಕ್ಕೆ ಇಷ್ಟಪಡ್ತೀನಿ, ಹಾಗೆ ಅದನ್ನು ಆದಷ್ಟು ಬೇಗ ಈಡೇರಿಸ್ಕೊಳ್ಳೋದಕ್ಕೂ ಇಷ್ಟಪಡ್ತೀನಿ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ನಂಬರ್ನಿಂಗ್ ವಿತ್ 09421. ದೊಡ್ಡ ಕನಸಿನಲ್ಲಿ ದೊಡ್ಡ ಆಸೆ ಇರುತ್ತೆ, ಅತಿ ಆಸೆ ಗತಿ ಕೇಡು ಅನ್ನೋ ಹಾಗೆ ಆಗಬಾರ್ದು, ಹಾಗಾಗಿ ಚಿಕ್ಕ ಕನಸು ನನ್ನ ಆಯ್ಕೆ ಅಂತ ಕೀರ್ತನಾ ಶ್ರೀನಾಥ್ ಕೆಪಿ ಅಗ್ರಹಾರದಿಂದ ಸಂದೇಶ ಕಳಿಸಿದರೆ, ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೆಚ್ಎಲ್ ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ, ಚಿಕ್ಕ ಕನಸು ದೊಡ್ಡ ಕನಸು ವಯಸ್ಸಿನ ಪರಿಮಿತಿ ಇಲ್ಲದೆ ಸಾಧ್ಯವಿಲ್ಲ, ನನಗೆ ಈಗ 50 ವರ್ಷ, ಹಾಗಾಗಿ ದಡ್ಡನಾಗಿ ಸಣ್ಣ ಕನಸು ಆಯ್ಕೆ ಮಾಡ್ಲಾ ಅಥವಾ ಇನ್ನು ಕೆಲವೇ ವರ್ಷ ಅಂತ ದೊಡ್ಡ ಕನಸನ್ನು ಆಯ್ಕೆ ಮಾಡ್ಲಾ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂದಿದ್ದಾರೆ ಹಿರಿಯರು. ಏನಾದರೂ ಆಗಲಿ ನಾನು ದೊಡ್ಡ ಕನಸನ್ನು ಕಾಣ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಬಸವರಾಜುರವರ ಸಂದೇಶ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮೇಡಮ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಿಮಗೆ ಚಿಕ್ಕ ಕನಸು ಮುಖ್ಯವೋ ದೊಡ್ಡ ಕನಸು ಮುಖ್ಯವೋ ಅನ್ನೋದನ್ನು ತಿಳಿಸಿ ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸ್ತೀನಿ. ಹಾಗೆ

ಹನುಮಂತ ರಾಜು ದಾಸರಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ತುಂಬ ದಿನ ಆದಮೇಲೆ ನಿಮ್ಮ ವಾಯ್ಸ್ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಗಾಡ್, ಕನಸು ಎಲ್ಲ ಬಿಟ್ಟಿದ್ದೀವಿ, ಕೆಲಸ ಬೇಗ ಪೂರ್ಣ ಆಗ್ತಿಲ್ಲ, ಸದ್ಯಕ್ಕೆ ಮನೆ ಕಟ್ಟಿದ್ದು ಆದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಕನಸು ಮನೆ ಕಟ್ಟೋದು, ಕಟ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕನಸು ದೊಡ್ಡದಾಗೇ ಇದೆ, ಆದಷ್ಟು ಬೇಗ ನಿಮ್ಮ ದೊಡ್ಡ ಕನಸು ಈಡೇರಲಿ ಅಂತ ಆಶಿಸ್ತೀನಿ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಬೇಳೆ, ಹೀರೆಕಾಯಿ ಸಾರು, ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ ಊಟಕ್ಕೆ, ಬನ್ನಿ ಅಂತ ಎಂದಿನಂತೆ ನಂಬರ್ 2000 ಕಿಶನ್ ರೋಷನ್ರವರ ಸಂದೇಶ ಬಂದಿದೆ. ಧನ್ಯವಾದ ನಿಮ್ಮ ಇನ್ವೈಟ್ಗಾಗಿ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು. ಇನ್ನು ಕೆಲವೇ ಸಮಯ ಉಳಿದಿದೆ, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೀವಿ. ಚಿಕ್ಕ ಕನಸು ನಿಮ್ಮ ಆಯ್ಕೆನಾ, ದೊಡ್ಡ ಕನಸ ಯಾವುದು ನಿಮ್ಮ ಆಯ್ಕೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತ ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನಸಿನ ಲುಕ್ಕ ಕಾರ್ಯಕ್ರಮದಲ್ಲಿ ಒಂದು ಮಳೆಯ ಹಾಡನ್ನು ಕೇಳೋಣ ಅಲ್ವಾ? ಮಣ್ಣಿನ ದೋಣಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ

ಕನಸಿನ ಲೋಕ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೀವಿ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮನಮೋಹಕವಾಗಿ ಮೂಡಿ ಬರ್ತಾ ಇದೆ. ಇಂದು ನೀವು ಹೇಳಿದಂತೆ ಮೊದಲು ಚಿಕ್ಕ ಕನಸುಗಳನ್ನ ಕಾಣಬೇಕು, ಆ ಕನಸುಗಳು ನನಸಾದ ನಂತರ ದೊಡ್ಡ ಕನಸುಗಳತ್ತ ಹೆಜ್ಜೆ ಇಡಬೇಕು ಎಂಬ ಸಂದೇಶ ಜೀವನಕ್ಕೆ ಉತ್ತಮ ಮಾರ್ಗದರ್ಶನ ನೀಡುತ್ತದೆ. ಯಾಕಂದರೆ ಸಣ್ಣ ಗುರಿಗಳನ್ನು ಸಾಧಿಸುವ ಮೂಲಕ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಅನುಭವ ಸಿಗುತ್ತದೆ ಮತ್ತು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಬೆಳೆಯುತ್ತದೆ. ಈ ಆತ್ಮವಿಶ್ವಾಸವೇ ಮುಂದೆ ದೊಡ್ಡ ಕನಸುಗಳನ್ನು ಸಾಕಾರಗೊಳಿಸಲು ಪ್ರೇರಣೆಯಾಗುತ್ತದೆ. ಪ್ರತಿಯೊಂದು ದೊಡ್ಡ ಸಾಧನೆಯೂ ಒಂದು ಸಣ್ಣ ಕನಸಿನಿಂದಲೇ ಆರಂಭವಾಗುತ್ತದೆ ಎಂಬ ಸತ್ಯವನ್ನು ನೆನಪಿಸಿಕೊಟ್ಟವು ಅಂತ ಹೇಳ್ತಾ ಇದ್ದಾರೆ ಇವರು. ನಿಮ್ಮ ಆತ್ಮೀಯ ನಿರೂಪಣೆಯೊಂದಿಗೆ ಕೇಳಿಬರುವ ಇಂಪಾದ ಸುಮಧುರ ಹಾಡುಗಳು ಮನಸ್ಸಿಗೆ ಅಪಾರ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುತ್ತವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ. ಹಾಗೆ ನನ್ನ ದೊಡ್ಡ ಕನಸು ಎಲ್ಲ ಕ್ರಿಕೆಟ್ ಮ್ಯಾಚ್ನಲ್ಲೂ ಇಂಡಿಯಾ ಗೆಲ್ಲಬೇಕು, ಅದೇ ನನ್ನ ಬೆಸ್ಟ್ ಕನಸು ಅಂತ ಹೇಳ್ತಾ ಇದ್ದಾರೆ ಗೀತಾ ರೋಹಿಣಿ ಶ್ರೀನಾಥ್ ಕೀರ್ತನಾರವರು. ಓಕೆ, ಹಾಗೆ ನಂಬರಿಂಗ್ ವಿತ್ 8901 ರವರ ಸಂದೇಶ ಬಂದಿದೆ. ಹಾಗೆ ನಂಬರಿಂಗ್ ವಿತ್ 10062 ಅನುಷಾರವರು ಸಹ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರಿಂಗ್ ವಿತ್ 1875 ಧನ್ಯವಾದ ನಿಮ್ಮ ಕಾಳಜಿಯ ಸಂದೇಶಕ್ಕೆ. ಇನ್ನು ಕನಸಿನ ಬಗ್ಗೆ ಮಾತಾಡ್ತಾ ಇದ್ವಿ, ಕನಸಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ. ಕೊನೆಯದಾಗಿ ನನ್ನ ಮಾತು ಏನಪ್ಪ ಅಂತ ಅಂದರೆ, ಸಮಯ ಅಂತೂ ಓಡ್ತಾನೆ ಇದೆ, ವರ್ಷಗಳು ದಿನಗಳ ಥರ ಕಳೆದು ಹೋಗ್ತಾ ಇದ್ದಾವೆ. ಹಾಗಾಗಿ ದೊಡ್ಡ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೆ ಕಾಯಬಹುದು ಅಂತ ಅನ್ಸಿದ್ರೂ ಸಹ, ಸಮಯ ಓಡ್ತಾ ಇದೆ ಕಾಯಬಹುದು ಅಂತ ಅನ್ಸಿದ್ರೂ ಸಹ, ಯಾರ ಸಮಯ ಯಾವಾಗ ಹೇಗೆ ಟರ್ನ್ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸಮಯ ಬಹಳ ಇದೆ ಅಂದ್ಕೊಂಡು ಸಮಯನ ವ್ಯರ್ಥ ಮಾಡೋದಕ್ಕಿಂತ ಕೆಲವೇ ದಿನಗಳಲ್ಲಿ ನನಸಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುವಂಥ ಚಿಕ್ಕ ಕನಸು ನನ್ನ ಆಯ್ಕೆಯಾಗಿರುತ್ತೆ. ಚಿಕ್ಕದು ದೊಡ್ಡದು ಯಾವುದೋ ಒಂದು ಕನಸು, ಚಿಕ್ಕದಾಗಿರ್ಬಹುದು ದೊಡ್ಡದಾಗಿರ್ಬೋದು, ಯಾವುದಾದ್ರೂ ಒಂದು ಕನಸು ನನಸಾಯಿತು ಅಂದರೆ ಮನಸ್ಸಿಗೆ ಸಂತೋಷ ಆಗುತ್ತೆ ಅಲ್ವಾ? ಆ ಸಂತೋಷವನ್ನು ನಮಗೆ ನಾವು ಗಿಫ್ಟಾಗಿ ಕೊಡಬೇಕು. ಅದರ ಬದಲು ಯಾವಾಗಲೂ ನನಸಾಗುವಂಥ ಕನಸಿಗೆ ಕಾಯ್ತಾ ಕೂರಬಾರ್ದು. ದೊಡ್ಡ ಕನಸು ನಮ್ಮಲ್ಲಿದೆ ಅಂತ ನಾವು ಚಿಕ್ಕ ಕನಸನ್ನು ಬಿಟ್ಕೊಳ್ಬಾರ್ದು ಅನ್ನೋದು ನನ್ನ ಅನಿಸಿಕೆ. ಮೊದಲು ಚಿಕ್ಕ ಕನಸುಗಳನ್ನ ನನಸು ಮಾಡ್ಕೊಳ್ತಾ ಹಾಗೇ ಮುಂದೆ ಸಾಕ್ತಾ ಇರಬೇಕು. ಜರ್ನಿ ಕಂಟಿನ್ಯೂ ಆಗ್ತಾ ಆಗ್ತಾ ನಾವು ನಮಗೇ ಗೊತ್ತಿಲ್ಲದೇನೆ ದೊಡ್ಡ ಕನಸಿಗೆ ಹತ್ತಿರ ಆಗಿರ್ತೀವಿ. ಆದರೆ ದೊಡ್ಡ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ಪರಿಶ್ರಮ ನಮ್ಮ ಕಡೆಯಿಂದ ಇರಲೇಬೇಕು. ಎಫರ್ಟ್ಸ್ ದೊಡ್ಡದಾದಷ್ಟು ಕನಸು ನನಸಾಗುವಂಥ ಅವಕಾಶಗಳು ಜಾಸ್ತಿ ಆಗುತ್ತೆ, ಹಾಗೆ ಸಮಯ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕನಸುಗಳು ಚಿಕ್ಕದಿರಲಿ ದೊಡ್ಡದಿರಲಿ, ನನಸಾಗಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ನಿರಂತರವಾಗಿರಲಿ ಅಂತ ನನ್ನ ಮಾತು. ಹಾಗೆ ನೀವು ಸಹ ನಿಮ್ಮೆಲ್ಲರ ಕನಸುಗಳನ್ನ ಹಂಚಿಕೊಂಡಿದ್ರಿ. ನಿಮ್ಮೆಲ್ಲರ ಎಲ್ಲ ಕನಸುಗಳು, ಚಿಕ್ಕ ಕನಸು ದೊಡ್ಡ ಕನಸು ಎಲ್ಲವೂ ಸಹ ಆದಷ್ಟು ಬೇಗ ನನಸಾಗಲಿ, ನಿಮಗೆ ಖುಷಿಯನ್ನು ಕೊಡಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇನ್ನು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅವಳಿ ನನ್ನ ಹೆಂಡತಿ ಚಿತ್ರದ ಈ ಗೀತೆ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಷಯ, ನಿಮಗೆ ಕೇಳಿದಂಥ ಪ್ರಶ್ನೆ, ಹಾಗೆ ಪ್ರಸಾರವಾದಂಥ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣಕ್ಕೆ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ವಿಚಾರಿತು ಮನು,
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
1: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
6: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:18. ಸ್ನೇಹಿತರೆ, ಸಂಜೆಯಿಂದ ಮೂಡಿಬಂದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಸಂಜೆಯಿಂದ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಸಮಯ 11:04:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 11:10 ದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಎಫ್ಎಂ